ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋನಿನಾದ 90.4 FM ಭಕ್ತಿನಿನಾದ.

ಕಿಚ್ಚಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ರೇಡಿಯೋ ನಿನಾದ 90.4 ಎಫ್ಎಂ ಭಕ್ತಿ ನಿನಾದ. ಮುಗಚ ಐಕೋಪಿಯನೋ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 ಎಫ್ಎಂ. ಐಕೋಪ್ಯಾಂಗ್ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

ಮುಕ್ಲೆ ಗೀತ್, ಸಾಹಿತ್ಯ ಲಾಯ್ಡ್ ರೇಗೋ, ಸಂಗೀತ್ ವಿನಿಲ್ ವೇಗಸ್, ಗೈಲೆಲೆಜಾವ್ನ ಸಾತ್ ಪ್ರಜೋತ್ ಡೇಸಾ ಅನಿ ಮೇಘನಾ ಸಲ್ಡಾನಾ, ಗೀತ್ ಜೀನಿಯಂತ್ ಏ.

0: ಮನದಲ್ಲೇ ಮತ್ತೆ ಮತ್ತೆ ಗುಣುಕುವ, ಕೇಳುತ್ತಲೇ ಮೈ ಮರೆಸುವ ಮರೆಯಲಾಗದ ಸಾಲುಗಳು.
1: ಕವಿತೆ ಕವಿತೆ ನೀನೇ ಕೆರಗದಲ್ಲಿ ಬೆರೆತೆ,
0: ಮನದ ಗದುವು ತಟ್ಟುವ, ನೆನಪುಗಳನ್ನ ಕಟ್ಟಿಕೊಳ್ಳುವ ನವಿರಾದ ಹಾ.

ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

ಗಾನ ಮಂಜೂಷ, ಕನ್ನಡ ಚಿತ್ರಗೀತೆಗಳು, ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

0: ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು
1: ಗರಿಸನಿದ ಗಾರಿ ನಿಸ
0: ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

ಗಾನ ಮಂಜೂಷ, ಕನ್ನಡ ಚಿತ್ರಗೀತೆಗಳು, ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

0: ಮನಸ್ಸಿನಲ್ಲೇ ಮತ್ತೆ ಮತ್ತೆ ಗುಣುಕುವ, ಕೇಳುತ್ತಲೇ ಮೈ ಮರೆಸುವ ಮರೆಯಲಾಗದ ಸಾಲುಗಳು.
1: ಕವಿತೆ ಕವಿತೆ ನೀನೇ,
0: ಮನದ ಗದುವು ತಟ್ಟುವ, ನೆನಪುಗಳನ್ನ ಕಟ್ಟಿಕೊಡುವ ನವಿರಾದ ಹಾಡು.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆ ಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತ ನೋಡದಿರು.

ಮುಂದಿನ ಗೀತೆ ಎನ್ ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

0: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನಲ್ಮೆಯ ಕೇಳುಗರಿಗೆ ಆತ್ಮೀಯ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ವಿಕೆ ಕಡಬ ನಿಮ್ಮೊಂದಿಗೆ.
2: ಉಜಿರೆಯ ನೆಲದಿಂದ ಜಪಾನಿನ ಗಗನಕ್ಕೆ ಯಕ್ಷಗಾನದ ಕೀರ್ತಿ ಹಾರಿದೆ.
1: ಸಾಂಸ್ಕೃತಿಕ ನೆಲೆಯಾದ ಉಜಿರೆಯಿಂದ ಆರಂಭವಾದ ಈ ಪಯಣ ಇಂದು ವಿಶ್ವದ ಗಮನ ಸೆಳೆದಿರುವ ಜಪಾನ್ ದೇಶದವರೆಗೆ ತಲುಪಿದೆ. ಇದು ಕೇವಲ ವಿದೇಶ ಪ್ರವಾಸವಲ್ಲ, ಬದಲಾಗಿ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಮತ್ತು ಯಕ್ಷಗಾನದ ವೈಭವವನ್ನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪರಿಚಯಿಸಿದ ಹೆಮ್ಮೆಯ ಪಯಣ. ಹೌದು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಕೀರ್ತಿಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದಿರುವ ಈ ತಂಡ ಜಪಾನ್ನಲ್ಲಿ ಯಕ್ಷಗಾನ ಪ್ರದರ್ಶನ ನೀಡಿ ಕಾಲೇಜಿನ ಹೆಸರನ್ನ ಮತ್ತಷ್ಟು ಎತ್ತರಕ್ಕೇರಿಸಿದೆ. ಈ ಸಾಧನೆ ಕಾಲೇಜಿಗೆ ಮಾತ್ರವಲ್ಲ, ನಮ್ಮ ಊರು, ನಮ್ಮ ಜಿಲ್ಲೆಗೆ ಹೆಮ್ಮೆಯ ವಿಷಯವೂ ಹೌದು. ಇಂದು ಈ ವಿಶೇಷ ಕಾರ್ಯಕ್ರಮದಲ್ಲಿ ಜಪಾನ್ ಪ್ರವಾಸದ ಅನುಭವಗಳು, ಅಲ್ಲಿನ ಸಂಸ್ಕೃತಿ, ಜನರ ಆತಿಥ್ಯ, ಯಕ್ಷಗಾನಕ್ಕೆ ದೊರೆತ ಮೆಚ್ಚುಗೆ ಹಾಗೂ ಈ ಪಯಣದ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ರೇಡಿಯೋ ನಿನಾದ 90.4 FM ಸ್ಟುಡಿಯೋದಲ್ಲಿ ನಮ್ಮೊಂದಿಗಿದ್ದಾರೆ SDM ಕಾಲೇಜಿನ ವಾಣಿಜ್ಯ ವಿಭಾಗದ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಮಾಲಿನಿ ಅಂಚನ್ ಅವರು. ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ನಮಸ್ತೆ ಸರ್.
1: ಅದೇ ರೀತಿ SDM ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ದ್ವಿತೀಯ BA ವಿದ್ಯಾರ್ಥಿನಿ ಸಂಜನಾ ಅವರು ಇದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ನಮಸ್ತೆ ಸರ್.
1: ಅದೇ ರೀತಿ SDM ಕಾಲೇಜಿನ ತೃತೀಯ BCOM ವಿದ್ಯಾರ್ಥಿನಿ ಸಿಂಚನಾ ಅವರು ಇದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ನಮಸ್ತೆ ಸರ್.
1: ಉಜಿರೆಯಿಂದ ಜಪಾನ್ ವರೆಗೆ ಸಾಗಿದ ಈ ಸಾಂಸ್ಕೃತಿಕ ಪಯಣದ ಅನುಭವಗಳನ್ನ ಅವರ ಮಾತಲ್ಲೇ ಕೇಳೋಣ.

0: ನಮ್ಮ ಮಲಿನ್ ಮೇಡಮ್ ಅವರಿಗೆ ಜಪಾನ್ಗೆ ಹೋಗುವ ಅವಕಾಶ ಹೇಗೆ ಸಿಕ್ಕಿತು, ಇದರ ಬಗ್ಗೆ ಸ್ವಲ್ಪ ಹೇಳಿ.
1: ಜಪಾನಿಗೆ ಹೋಗ್ಬೇಕು ಅನ್ನುವ ಒಂದು ಮಾಹಿತಿಯನ್ನು ನನಗೆ ಮೊತ್ತ ಮೊದಲಾಗಿ ನೀಡಿದವರು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪಿ ವಿಶ್ವನಾಥ್ ಸರ್. ಇವರು ನನ್ನನ್ನು ಹೇಗೆ ಆಯ್ಕೆ ಮಾಡಿದ್ದು ಅಂತ ಹೇಳಿದ್ರೆ, ನನಗಿಂತ ಮುಂಚೆ ನಮ್ಮ ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳಾದ ಸಂಜನಾ ಮತ್ತೆ ಸಿಂಚನಾ ಇವರು ಆಯ್ಕೆಯಾಗಿದ್ರು. ಸಿಂಚನ ಅವರು ಭಾಗವತಿಕೆಗೆ, ಸಂಜನ ಅವರು ಡಾಕ್ಯುಮೆಂಟೇಷನ್ಗೆ ಅನ್ನುವ ನೆಲೆಯಲ್ಲಿ ಅವರು ಆಯ್ಕೆಯಾಗಿದ್ರು. ಆದರೆ ಇಲ್ಲಿ ನಮ್ಮ ಕಾಲೇಜಿನ ಒಂದು ಸಂಸ್ಕೃತಿ ಏನಂದ್ರೆ, ಅಥವಾ ಪರಂಪರೆ ಏನಂದ್ರೆ, ನಮ್ಮ ಕಾಲೇಜಿನಿಂದ ಯಾವುದೇ ವಿದ್ಯಾರ್ಥಿಗಳನ್ನ ಯಾವುದೇ ಸ್ಪರ್ಧೆಗಾಗ್ಲಿ ಅಥವಾ ಯಾವುದೇ ಕಾರ್ಯಕ್ರಮಕ್ಕಾಗ್ಲಿ ನಮ್ಮ ಕಾಲೇಜಿನಿಂದ ಕಳಿಸಿಕೊಡುವಾಗ ಅಲ್ಲಿ ಒಬ್ರು ಉಪನ್ಯಾಸಕರು ಇರಲೇಬೇಕು. ಇದು ಒಂದು ಕಾರಣ. ಎರಡನೇದೇನಂತ ಹೇಳಿದ್ರೆ, ಆಯ್ಕೆಗೊಂಡಂತಹ ವಿದ್ಯಾರ್ಥಿನಿಯರ ಹೆತ್ತವರು ಕೂಡ ಯಾರಾದ್ರೂ ಅಲ್ಲಿ ಉಪನ್ಯಾಸಕರು ಮಕ್ಕಳ ಜೊತೆಗೆ ಹೋಗುವುದಾದ್ರೆ ನಮ್ಮದು ಅಭ್ಯಂತರ ಇಲ್ಲ ಎನ್ನುವುದಾಗಿ ಕಾಲೇಜಿಗೆ ತಿಳಿಸಿದ್ರು. ಈ ಎರಡು ಕಾರಣ ಉಪನ್ಯಾಸಕರನ್ನ ಆಯ್ಕೆ ಮಾಡಬೇಕು ಅನ್ನುವ ಒಂದು ವಿಷಯಕ್ಕೆ ಬಂತು. ಆದ್ರೆ ಯಾರು ಅನ್ನೋದಾಗಿ ಆಲೋಚನೆ ಮಾಡಿದಾಗ ಬಹುಶಃ ಜಪಾನಿನವರ ಬೇಡಿಕೆಯಾಗಿತ್ತು, ಕಲಾವಿದೆಯಾಗಿರಬೇಕು, ಯಕ್ಷಗಾನ ಕಲಾವಿದರಾಗಿರಬೇಕು. ನಾನು ಸ್ವತಃ ಯಕ್ಷಗಾನ ಕಲಾವಿದೆಯಾದದ್ರಿಂದ, ಹವ್ಯಾಸಿ ಕಲಾವಿದೆಯಾದದ್ರಿಂದ ನನಗೆ ಈ ಅವಕಾಶ ಹುಡುಕಿ ಬಂತು.
0: ಸಂಜನಾ ಅವರಿಗೆ ಈ ಜಪಾನ್ಗೆ ಹೋಗ್ಬೇಕು ಅನ್ನುವಂತ ಸುದ್ದಿ ತಿಳಿದಾಗ ನಿಮ್ಗೆ ಏನನ್ಸಿತ್ತು?
2: ನಮ್ಗೆ ಆಕ್ಚುಲಿ ಫಸ್ಟ್ ಟೈಮ್ ಕೇಳಿದಾಗ ತುಂಬಾ ಶಾಕ್ ಆಯ್ತು. ಅಂದ್ರೆ ಯಾಕೆಂದ್ರೆ ಇಲ್ಲೇ ರೇಡಿಯೋ ನಿನಾದದಲ್ಲಿ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಂಟರ್ವ್ಯೂ ಮಾಡಿದ್ವಿ, ಏನು ಪ್ರಿಪರೇಷನ್ ಇಲ್ಲದೆ. ಅದರಿಂದ ಚಾನ್ಸ್ ಸಿಕ್ಕಿತ್ತು ಹೀಗೆ ಜಪಾನಿಗೆ ಸಡನ್ ಆಗಿ ಹೋಗೋದಂದ್ರೆ ಸ್ವಲ್ಪ ಶಾಕ್ ಆಗಿ ಖುಷಿ ಕೂಡ ಆಯ್ತು. ಯಾಕಂದ್ರೆ ಜಪಾನ್ ತುಂಬಾ ಡೆವಲಪ್ಡ್ ಕಂಟ್ರಿ, ಆ ಕಂಟ್ರಿಗೆ ಹೋಗೋದಂದ್ರೆ ಅದು ನಮ್ಮ ಲಕ್ ಕೂಡ ಅನ್ಬೋದು. ಸೊ ತುಂಬಾ ಖುಷಿ ಆಯ್ತು ಕೇಳಿದಾಗ.
0: ಸಿಂಚನ ಅವರಿಗೆ,
3: ಆಕ್ಚುಲಿ ಫಸ್ಟ್ ಗೆ ಕೇಳುವಾಗ ನಂಗೆ ಸಮಯ ನಂಬಲಿಕ್ಕೆ ಆಗ್ಲಿಲ್ಲ. ಮತ್ತೆ ಫಸ್ಟ್ ಗೆ ಅರುಣ್ ಸರ್ ನಂಗೆ ಹೇಳಿದ್ರು ಹೀಗೆ ಸೆಲೆಕ್ಟ್ ಆಗಿದ್ರಿ ಅಂತಮ್ಮ. ಆಗೊಮ್ಮೆ ಬಯಸ ಆಯ್ತು, ಯಾಕಂದ್ರೆ ಸಡನ್ ಒಮ್ಮೆ ನಾವು ಜಸ್ಟ್ ದೂರ ದೂರ ಟ್ರಾವೆಲ್ ಮಾಡಿದವಳಲ್ಲ. ಸೊ ಸಡನ್ ಜಪಾನ್ ಅಂತ ಹೇಳುವಾಗ ಏನೋ ಬಯಸ ಆಯ್ತು, ಮತ್ತೆ ಖುಷಿ ಸಹ ಆಯ್ತು.
0: ಜಪಾನೀಸ್ ಬಗ್ಗೆ ಬರೀ ಗೂಗಲ್ ಅಲ್ಲಿ ಮತ್ತೆ ಪುಸ್ತಕದಲ್ಲಿ ಅಷ್ಟೇ ಓದಿದ್ವಿ, ಬಟ್ ರಿಯಾಲಿಟಿ ನಿಮಗೆ ಒಂದು ನೈಜ ಅನುಭವ ಆಯ್ತು. ಈಗ ವಿಮಾನ ಜರ್ನಿ, ಅದ್ರ ಬಗ್ಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದ್ರೆ.
2: ನಾನು ಆಲ್ರೆಡಿ ಡೊಮೆಸ್ಟಿಕ್ ಟ್ರಾವೆಲ್ ಮಾಡಿದ್ದೆ, ಇಂಟರ್ನ್ಯಾಷನಲ್ ಇದು ಫಸ್ಟ್ ಟೈಮ್. ಸೊ ಇಮಿಗ್ರೇಷನ್ ಅಲ್ಲೆಲ್ಲ ನಾವು ಸ್ವಲ್ಪ ಇನ್ನು ಕೇರ್ಫುಲ್ ಆಗಿ ಏನೇನೆಲ್ಲ ರೆಡಿ ಇಟ್ಕೋಬೇಕಂತ ಮುಂಚೆನೆ ತುಂಬಾ ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ. ತುಂಬಾ ಪ್ರಿಪರೇಷನ್ ಇತ್ತು, ಮತ್ತೆ ತುಂಬಾ ಎಫರ್ಟ್ಸ್ ಕೂಡ ಇತ್ತು. ವೀಸಾ ಪ್ರೊಸೆಸ್ ಗಂತೂ ನಾವು ಕಮ್ಮಿ ಓಡಾಡಿಲ್ಲ. ನಾವು ಇಲ್ಲಿಂದ ಬ್ಯಾಂಗ್ಳೂರಿಂದ ಚೆನ್ನೈ, ಚೆನ್ನೈಯಿಂದ ಬ್ಯಾಂಗ್ಳೂರ್, ಎಲ್ಲ June 2nd ಇಂದ ನಮ್ದು ಕಂಟಿನ್ಯೂಸ್ ಟ್ರಾವೆಲ್ ಆಗಿದೆ. June 10th ಗೆ ನಾವು ಜಪಾನಿಗೆ ಬಿಟ್ಟಿದ್ದು, ಬಟ್ June 2nd

0: ಏರ್ಪೋರ್ಟಿಗೆ ಓಡಿದ್ದು. ಇಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಯೇ ಸ್ವಲ್ಪ ನಮ್ಗೆ ಆ ವೀಸಾ ಅದು ಆಫೀಸ್ ಅಲ್ಲಿ ಇದ್ದದ್ರಿಂದ ತುಂಬಾ ನಮ್ಗೆ ಹೆಲ್ಪ್ ಆಯ್ತು. ಅದನ್ನು ತಗೊಂಡ್ ಬರ್ಲಿಕ್ಕೆ ಹರಸಾಹಸ ಇತ್ತು. ಅಂದ್ರೆ ನಾವು ಬೆಳಗ್ಗೆ ಬೆಳಗ್ಗೆ ನಾವು ಹೋಗಿ ಅಲ್ಲಿಂದ ಕಲೆಕ್ಟ್ ಮಾಡಿ ಮತ್ತೆ ಏರ್ಪೋರ್ಟಿಗೆ ಹೋಗ್ಬೇಕಿತ್ತು. ಆ ಸಂದರ್ಭದಲ್ಲಿ ನಮ್ಮ ಸಂಜನನವರ ಪೇರೆಂಟ್ಸ್ ತುಂಬಾನೇ ನಮ್ಗೆ ಸಹಾಯ ಮಾಡಿದ್ರು. ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆ ಕೂಡ, ನಮ್ಮ ಸಂಸ್ಥೆಯ ಹೆಚ್ಚಿನವರು ಈಗ ಪೂರಣ್ ಸರ್ ಇರ್ಬೋದು, ಅವರ ಪರಿಚಯದಲ್ಲಿ ಇದ್ದಂತಹ ವ್ಯಕ್ತಿಗಳಿಂದ ಎಲ್ಲರಿಂದ ಕೂಡ ನಮ್ಗೆ ಇದಕ್ಕೆ ಒಂದು ಸಹಾಯ ಇತ್ತು.
1: ನಿಮ್ಮ ವಿಮಾನ ಜರ್ನಿ ಬಗ್ಗೆ?
0: ಇದು ನನ್ನ ಪ್ರಥಮ ವಿಮಾನ ಜರ್ನಿ. ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಎರಡನ್ನು ಒಂದೇ ಸಮಯದಲ್ಲಿ ಅನುಭವಿಸುವ ಬಹುಶಃ ಏನು ಅವಕಾಶ ನನಗೆ ಸಿಕ್ಕಿತ್ತು. ಅದೇ ಅಂದ್ಕೊಳ್ತಿದ್ದೆ, ತುಂಬಾ ಖುಷಿ ಆಯ್ತು. ಒಳ್ಳೆ ರೀತಿಯ ಫುಡ್, ಒಳ್ಳೆಯ ರೀತಿಯ ಒಂದು ಸೌಕರ್ಯ ಅದರಲ್ಲಿ ಇತ್ತು. ತುಂಬಾ ಒಳ್ಳೆಯ ಪಯಣ ಆಯ್ತು.
1: ಸಿಂಚನ ಅವರಿಗೆ?
2: ನಂಗೆ ಸಹ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಫ್ಲೈಟ್ ಅಲ್ಲಿ, ತುಂಬಾ ಖುಷಿ ಆಯ್ತು.
1: ಗಗನ ಸಖಿರೆಲ್ಲ ಮಾತಾಡಿದ್ರು,
2: ಫುಡ್ ಮತ್ತೆ ಎಲ್ಲ ಸಹ ಫೆಸಿಲಿಟೀಸ್ ಎಲ್ಲ ತುಂಬಾ ಚಂದ ಆಯ್ತು, ಖುಷಿ ಆಯ್ತು.
1: ಈಗ ನೀವು ನಮ್ಮ ಇಲ್ಲಿ ಮಂಗಳೂರಿನಿಂದ ನೀವು ಜಪಾನಿಗೆ ಹೋದ್ರಿ, ಅಲ್ಲಿ ರೀಚ್ ಆದ್ರಿ, ರೀಚ್ ಆಗುವಾಗ ಆ ಒಂದು ವಾತಾವರಣದ ಬಗ್ಗೆ ಹೇಳುದಾದ್ರೆ ಮೇಡಮ್ ಅವರು?
0: ಹೌದು, ಅಲ್ಲಿ ನಕರಸ ಮೇಡಮ್ ನಮ್ಮನ್ನು ತುಂಬಾ ಆತ್ಮೀಯವಾಗಿ ಗೌರವದಿಂದ ನಮ್ಮನ್ನು ಬರಮಾಡಿಕೊಂಡ್ರು. ಹೇಗೆ ಬರಮಾಡಿಕೊಂಡ್ರು ಅಂತ ಹೇಳಿದ್ರೆ, ಒಂದು ಅವರ ಮಗಳೇ ಮಾಡಿರುವಂತ ಒಂದು ಚಿತ್ರ, ವೆಲ್ಕಮ್ ಟು ಜಪಾನ್ ಅಂತ ಬರೆದಂತ ಸೈನ್ ಬೋರ್ಡ್ ಇಟ್ಕೊಂಡು ನಮ್ಗೆ ಅವರು ತುಂಬಾ ಒಳ್ಳೆ ರೀತಿಯಿಂದ ಸ್ವಾಗತ ಮಾಡಿದ್ರು. ಅದು ಬಹಳ ಖುಷಿ ಕೊಟ್ಟಿತ್ತು ನಮ್ಗೆ. ಹೌದು,
2: ಫಸ್ಟ್ ಆಫ್ ಆಲ್ ಜಪಾನಿಗೆ ಕಾಲಿಟ್ಟ ತಕ್ಷಣ ಡಿಫ್ರೆನ್ಸ್ ಗೊತ್ತಾಯ್ತು, ಇಂಡಿಯನ್ ಏರ್ಪೋರ್ಟ್ಸಿಗೂ ಜಪಾನ್ ಏರ್ಪೋರ್ಟ್ಸಿಗೂ. ಅಲ್ಲಿ ಇಟ್ಟ ತಕ್ಷಣ ಎಷ್ಟು ಸೈಲೆಂಟ್ ಆಗಿ ಎಲ್ಲ ಪೀಸ್ಫುಲ್ ಆಗಿ ಅವರವರ ಕೆಲಸವನ್ನು ಅವರವರ ಮಾಡಿಕೊಂಡು ಎಲ್ಲ ಡಿಸಿಪ್ಲಿನ್ಡ್ ಆಗಿ ಅವರವ್ರ ಕೆಲಸ ಮಾಡ್ಕೋತಾ ಇದ್ರು. ಮತ್ತೆ ನಮ್ಗೆ ಎಲ್ಲಿ ಕೂಡ ಅರ್ಜೆಂಟ್ ಆಗಿ ಹೋಗ್ಬೇಕು, ಅರ್ಜೆಂಟ್ ಆಗಿ ಇದು ಮಾಡ್ಬೇಕಂತ ಇರಲಿಲ್ಲ. ಆರಾಮಾಗಿ ನಾವು ನಮ್ಮ ಕೆಲಸನ ಮಾಡಿಕೊಂಡು ಇಮಿಗ್ರೇಷನ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಆಚೆ ಹೋದ ತಕ್ಷಣ ಅವರು ಬೋರ್ಡ್ ಇಟ್ಕೊಂಡು ಬಂದರು ವೆಲ್ಕಮ್ ಟು ಜಪಾನ್ ಅಂತ. ಅದು ನೋಡಿ ತುಂಬ ಖುಷಿ ಆಯ್ತು
1: ನಮಗೆ.
2: ಅದೇ ನಮಗೆ ಫಸ್ಟ್ ಟೈಮ್ ಜಪಾನಿಗೆ ಕಾಲಿಟ್ಟಾಗ ಅಟ್ಮಾಸ್ಫಿಯರ್ ನಮಗೆ ಫುಲ್ ಡಿಫ್ರೆಂಟ್, ಇಂಡಿಯಾ ಬೇರೆನೆ, ಅಲ್ಲಿ ಒಂಥರ ಬೇರೆನೆ. ಸಿಟೀಸ್ ಆಗಿರ್ಬೋದು, ಏರ್ಪೋರ್ಟ್ ಅಲ್ಲಿ ಅವರ ಸಂಜನ ಅವ್ರು ಹೇಳಿದಾಗೆ ಫುಲ್ ಡಿಸಿಪ್ಲಿನ್ಡ್ ಮತ್ತೆ ಫುಲ್ ಒಂಥರ ಸೈಲೆನ್ಸ್, ಜನಗಳು ಅವರವರದ್ದೇ ಕೆಲಸಗಳಲ್ಲಿ ಇದು ಮಾಡಿಕೊಂಡು.
1: ಮೇಡಮ್, ಹಾಗೀಗ ಕಲೆಗೆ ಭಾಷೆ ಮಿತಿ ಇಲ್ಲ ಅಂತ ಹೇಳ್ತಾರೆ.
0: ಖಂಡಿತ.
1: ಮತ್ತೆ ಸಂಸ್ಕೃತಿಗೆ ಗಡಿಗಳಿಲ್ಲ ಅಂತ ಹೇಳ್ತಾರೆ. ನೀವು ಇಲ್ಲಿಯ ಯಕ್ಷಗಾನವನ್ನ ಅಲ್ಲಿ ಪರಿಚಯ ಮಾಡ್ಲಿಕ್ಕೋಸ್ಕರ ಒಂದು ತಂಡದಲ್ಲಿ ಹೋದ್ರಿ, ಯಾವ ಪ್ರದರ್ಶನವನ್ನ ಕೊಟ್ರಿ, ಮತ್ತೆ ಅಲ್ಲಿಯ ಒಂದು ಕಾರ್ಯಕ್ರಮದ ರೂಪುರೇಷೆಗಳು ಹೇಗಿತ್ತು, ಇದರ ಬಗ್ಗೆ ಸ್ವಲ್ಪ ನಮ್ಮ ಕೆಲವರಿಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ.
0: ನಾವು ಜಪಾನಿನಲ್ಲಿ ಯಾವ ರೀತಿಯ ಯಕ್ಷಗಾನ ಪ್ರದರ್ಶನ, ಯಾವ ಪ್ರಸಂಗವನ್ನ ಪ್ರದರ್ಶಿಸಬೇಕು ಅನ್ನೋದು ಮೊದಲೇ ನಿಗದಿಯಾಗಿತ್ತು. ಎರಡು ಪ್ರಸಂಗವನ್ನ ನಾವಲ್ಲಿ ಪ್ರದರ್ಶಿಸಬೇಕಿತ್ತು, ಒಂದು ಕಂಸವಧೆ, ಇನ್ನೊಂದು ರಾವಣವಧೆ. ರಾವಣವಧೆಯಲ್ಲಿ ನಾನು ರಾವಣ ಪಾತ್ರವನ್ನ ನಿರ್ವಹಿಸಿದೆ, ರಾಮನ ಪಾತ್ರವನ್ನ ನಮ್ಮ ಸಿಂಚನ್ ಅವರು ನಿರ್ವಹಿಸಿದ್ರು. ಇನ್ನೊಂದು ಪ್ರಸಂಗ ಕಂಸವಧೆಯಲ್ಲಿ ನಾನು ಕಂಸನ ಪಾತ್ರವನ್ನ ನಿರ್ವಹಿಸಿದ್ರೆ ನಮ್ಮ ಸಂಜನ್ ಅವರು ಕೃಷ್ಣನ ಪಾತ್ರವನ್ನ ನಿರ್ವಹಿಸಿದ್ರು. ಇಲ್ಲಿ ನಮಗೆ ಮೊದಲ ದಿವಸ ನಾವು ಟೋಕಿಯೋದಲ್ಲಿ ಯಕ್ಷಗಾನ ವೇಷವನ್ನ ಧರಿಸಿ ಪ್ರದರ್ಶನ ಏನು ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಯಾವುದೇ ರೀತಿಯ ಪ್ರದರ್ಶನವನ್ನ ಇಟ್ಟಿರಲಿಲ್ಲ. ಬದಲಾಗಿ ನಾವು ಯಕ್ಷಗಾನದ ಬಗ್ಗೆ ಅವರಿಗೆ ತಿಳಿಸಬೇಕಿತ್ತು. ಯಕ್ಷಗಾನದ ಪರಂಪರೆ ಏನು, ಯಕ್ಷಗಾನದಲ್ಲಿ ಯಾವ ರೀತಿಯ ವೇಷಗಳು ಬರ್ತದೆ, ಯಾವ ರೀತಿಯ ಬಣ್ಣಗಾರಿಕೆ, ಅದರ ಮಹತ್ವ ಏನು, ಬಣ್ಣಗಳೆಷ್ಟಿದೆ, ಪಾತ್ರಗಳೆಷ್ಟಿದೆ, ಮತ್ತೆ ಆ ಆಭರಣಗಳ ಬಗ್ಗೆ, ಈ ಎಲ್ಲ ವಿಷಯದ ಬಗ್ಗೆ ನಾವು ಅವರಿಗೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನ ಮೂಲಕ ಎಕ್ಸ್ಪ್ಲೈನ್ ಮಾಡಬೇಕಿತ್ತು. ಸೊ ಅದನ್ನು ಜಪನೀಸ್ ಲ್ಯಾಂಗ್ವೇಜ್ ಅಲ್ಲಿ ನಕರಸ ಮೇಡಮ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮತ್ತೆ ನಾವು ಅದಕ್ಕೆ ತಕ್ಕ ಹಾಗೆ ಯಕ್ಷಗಾನ, ನಾನು ಮಾಡಿದ ರಾವಣ ಪಾತ್ರದಲ್ಲಿ ಕೇಸರಿ ಕಿರೀಟ, ಕೇಸರಿ ತಟ್ಟಿ ಅಂತ ನಾವು ಹೇಳ್ತೇವೆ ಯಕ್ಷಗಾನದಲ್ಲಿ, ಅದನ್ನು ಯಾವ ರೀತಿ ಕಟ್ಟುವಂಥದ್ದು, ಅದನ್ನು ಹೇಗೆ ತಲೆಗಿಡುವಂಥದ್ದು ಮತ್ತೆ ಕಟ್ಟುವಂಥದ್ದು, ಇದನ್ನು ನಾವು ಅವರಿಗೆ ಡೆಮೋ ಮಾಡಿ ತೋರಿಸಿದ್ವಿ. ಮತ್ತೆ ನಮ್ಮಲ್ಲಿರುವಂತ ಪ್ರಥಮ ಹೆಜ್ಜೆ ಯಕ್ಷಗಾನದಲ್ಲಿ, ದಿಂಕಿಟ ಕಿಟ ತಕ್ಕ, ತರಿಕಿಟ ಕಿಟ ತಕ್ಕ, ಅಥವಾ ಕೈಯನ್ನ ಯಾವ ರೀತಿ ನಾವು ಯಕ್ಷಗಾನದಲ್ಲಿ ತಾಳಕ್ಕೆ ತಕ್ಕ ಹಾಗೆ ಕುಣಿಸಬೇಕು, ಅಥವಾ ಅದನ್ನ ಕೈಯಿಂದ ಅಭಿನಯ ಮಾಡಬೇಕು, ಇದನ್ನ ನಾವು ಅವರಿಗೆ ಹೇಳಿಕೊಟ್ವಿ. ಮತ್ತೆ ಯಕ್ಷಗಾನಕ್ಕೆ ಯಾಕೆ ಮಹತ್ವ, ಯಾವ ರೀತಿಯಲ್ಲಿ ಅದು ಬೇರೆ ಕಲೆಗಳಿಗಿಂತ ವಿಭಿನ್ನ ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನ ಅವರಿಗೆ ತಿಳಿಸಿಕೊಟ್ವಿ. ಮತ್ತೆ ನಮ್ಮ ಸಿಂಚನ್ ಅವರು ಒಂದು ಭಾಗವತಿಕೆ ಕೂಡ ಅಲ್ಲಿ ಹಾಡಿದ್ರು, ಅದು ಕೂಡ ಅವರಿಗೆ ಬಹಳ ಖುಷಿಯಾಯಿತು. ಸಂಜನ್ ಅವರು ಕೂಡ ಅಲ್ಲಿ ಯಾವ ರೀತಿಯ ಸಹಕಾರವನ್ನು ನೀಡಬೇಕಾ, ನಮ್ಮ ಎಲ್ಲ ವಿಷಯದಲ್ಲೂ ಕೂಡ ಈಗ ಒಂದು ಕೇಸರಿ ತಟ್ಟಿ ನಾನು ತಲೆಗೆ ಕಟ್ಟಬೇಕಾದ್ರೆ ಅವರು ಅದನ್ನ ನನಗೆ ಕಟ್ಟಬೇಕಾಗತ್ತೆ. ಸೊ ಹಾಗಿರುವಾಗ ಇಂಥದ್ದೆಲ್ಲ ನಾವು ಮೂವರು ಕೂಡ ಟೋಕಿಯೋದಲ್ಲಿ ಫಸ್ಟ್ ಟೋಕಿಯೋದ ಜನರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ವಿ. ಬಹುಶಃ ಅದು ಬಹಳ ಖುಷಿ ಕೊಟ್ಟ ಕ್ಷಣ ನಮ್ಗೆ. ಅವ್ರು ತುಂಬಾ ಪ್ರೀತಿಯಿಂದ ಗೌರವದಿಂದ ಅದನ್ನು ಸ್ವೀಕರಿಸಿದ್ರು. ಅನಂತರ ನಾವು ಒಸಾಕದಲ್ಲಿ ಪ್ರದರ್ಶನವನ್ನ ನೀಡಬೇಕಾಯ್ತು. ನನ್ನ ಪ್ರಕಾರ ಅಂದ್ರೆ ಮೊದಲು ನಮಗೆ ಪ್ರದರ್ಶನ ಇರಲಿಲ್ಲ ಮೊದಲ ದಿವಸ. ಎರಡನೇ ದಿವಸ ನಮಗೆ ಒಂದು ಪ್ರಸಂಗವನ್ನ ಪ್ರದರ್ಶಿಸಬೇಕಾಯ್ತು. ಅದು ನಾವು ರಾವಣ ವಧೆಯನ್ನ ಪ್ರದರ್ಶಿಸಿದ್ವಿ. ನಾವು ರಾವಣ ವಧೆ ಪ್ರದರ್ಶನ ಮಾಡುವಾಗ ಸಂಜನ ಅವರು ಡಾಕ್ಯುಮೆಂಟೇಶನ್ ಗೆ ಸಂಬಂಧಪಟ್ಟ ಕೆಲಸಗಳನ್ನ ನಿರ್ವಹಿಸಿದ್ರು. ಅನಂತರ ನಾವು ಎರಡೂ ಪ್ರಸಂಗವನ್ನ ಮಾಡಿದ್ವಿ. ಇನ್ನೊಂದು ಕಡೆ ನಾವು ಒಂದು ಪ್ರಸಂಗ ಕಂಸವಧೆ, ಅಲ್ಲಿ ನಾನು ಮತ್ತೆ ಸಂಜನನವರು ಪಾತ್ರವನ್ನು ನಿರ್ವಹಿಸಿದ್ರೆ ಸಿಂಚನ್ ಅವರು ಪ್ರತ್ಯಕ್ಷ ಅಂದ್ರೆ ಲೈವ್ ಭಾಗವತಿಕೆಯನ್ನ ಮಾಡಿದ್ರು. ಹೀಗೆ ಮತ್ತೆ ಪುನಃ ಹಿಂದೆ ಬರುವಾಗ ಟೋಕಿಯೋದಲ್ಲಿ ಎರಡೂ ಪ್ರದರ್ಶನವನ್ನ ಕೊಟ್ಟು ಎಲ್ಲರ ಪ್ರಶಂಸೆಯನ್ನ ತಗೊಂಡು ಮರಳಿ ಭಾರತಕ್ಕೆ ಕಾಲಿಟ್ಟೆವು.

0: ಅಂತ ಹೇಳಿದ್ರೆ ಯಕ್ಷಗಾನಕ್ಕೆ ಯಕ್ಷಾಭಿಮಾನಿಗಳಿದ್ದಾರೆ. ಈಗ ಜಪಾನ್ ನಲ್ಲಿ ಕಲಾವಿದರ ಒಂದು ಪ್ರೋತ್ಸಾಹ ಅಥವಾ ಅಲ್ಲಿ ನೆರೆದಿದ್ದಂತವರ ಒಂದು ಪ್ರೋತ್ಸಾಹ ಹೇಗಿತ್ತು ಸಂಜನಾ ಅವರು ಹೇಳಬಹುದಾ?
1: ಅವರು ನಮ್ಮ ಯಕ್ಷಗಾನ ಆರ್ಟ್ ಫಾರ್ಮ್ ಅನ್ನು ತುಂಬಾ ಆಕ್ಚುಲಿ ಆ ರಾ ಫಾರ್ಮ್ ಅನ್ನು ತುಂಬಾ ತಗೊಳ್ಳೋದು ತುಂಬಾ ರೆಸ್ಪೆಕ್ಟ್ ಇಂದ ತಗೊಂಡ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ಅದನ್ನ ನೋಡ್ಬೇಕಾದ್ರೆ ನಾವೊಮ್ಮೆ ಅನ್ಸ್ಕೊಂಡಿದ್ವಿ ಯಾರಾದ್ರೂ ಭಯ ಪಟ್ಕೊಂಡ್ರೆ ನಮ್ಮ ಆರ್ ಬಟನ್ ಎಲ್ಲ ನೋಡಿ ಭಯ ಪಟ್ಕೊಂಡ್ರೆ ಹೇಗೆ ಅಂತ. ಬಟ್ ಅವರು ನೋಡುವಾಗ ತುಂಬಾ ಇಂಟ್ರೆಸ್ಟ್ ಇಂದ ತುಂಬಾ ಏನಾಗ್ತದೆ ಏನಾಗ್ತದೆ, ಅವರಿಗೆ ಭಾಷೆ ಅರ್ಥ ಆಗಿಲ್ಲ ಅಂದ್ರೂ ಕೂಡ ಸಿಂಚನ ಹಾಡ್ತಿದ್ದ ಕೇಳಿ ಕೇಳಿ ಮತ್ತೆ ಅವರ ಮಾಲಿನಿ ಮ್ಯಾಮ್ದು ಎಕ್ಸ್ಪ್ರೆಷನ್ಸ್ ನೋಡ್ತಾ ನೋಡ್ತಾ ಅವರು ಬ್ಯಾಕ್ ಗ್ರೌಂಡ್ ಸ್ಟೋರಿ ಗೊತ್ತಿತ್ತು, ಆದ್ರೂ ಏನೇನಾಗ್ತಿದೆ ಅಂತ ಅವರೇ ಒಂದು ಸ್ಟೋರಿ ಮಾಡ್ಕೊಂಡು ಅವ್ರಿಗೆಲ್ಲ ಅರ್ಥ ಆಗ್ತಿತ್ತು. ಎಮೋಷನ್ಸ್ ನೋಡಿನೇ ಅವ್ರಿಗೆಲ್ಲ ಅರ್ಥ ಆಗ್ತಾ ಇತ್ತು, ಎಮೋಷನ್ಸ್ ಮತ್ತೆ ಎಕ್ಸ್ಪ್ರೆಷನ್ಸ್ ಎಲ್ಲ ನೋಡಿ ಅವ್ರಿಗೆ ಅರ್ಥ ಆಗ್ತಾ ಇತ್ತು. ಆಮೇಲೆ ಅವರು ಪರ್ಫಾರ್ಮೆನ್ಸ್ ಮುಗಿದ ತಕ್ಷಣ ಹೇಳ್ತಾ ಇದ್ರು, ನಮ್ಗೆ ಭಾಷೆ ಬಂದಿಲ್ಲ ಅಂದ್ರು ನಮ್ಗೆ ಭಾಷೆ ಅರ್ಥ ಆಗಿಲ್ಲ ಅಂದ್ರು ಕೂಡ ನೀವು ಹೇಗೆ ಎಕ್ಸ್ಪ್ರೆಷನ್ ಕೊಡ್ತೀರಾ, ಹೇಗೆ ಎಮೋಷನ್ಸ್ ಎಲ್ಲ ತೋರಿಸ್ತೀರಾ, ಆದ್ರೂ ನೋಡ್ಕೊಂಡು ನಮ್ಗೆ ಅರ್ಥ ಆಗ್ತಾ ಇತ್ತು ಎಲ್ಲ, ನಿಮ್ಮ ಕಲೆಯನ್ನು ನಾವು ಅರ್ಥ ಮಾಡ್ಕೊಂಡು ಅದು ಅವಕಾಶ ಸಿಕ್ತು ಅಂತ ಎಲ್ಲ ಹೇಳ್ತಾ ಇದ್ರು. ಅವಾಗ ನಮ್ಗೆ ತುಂಬಾ ಖುಷಿ ಆಗ್ತಾ ಇತ್ತು, ಯಾಕೆಂದ್ರೆ ಒಂದು ಕಲೆ ಅಷ್ಟು ದೂರ ಹೋಗಿ ಬೇರೆಯವರಿಗೆ ಅರ್ಥ ಮಾಡಿಸೋದು, ಅದು ನಮ್ಮ ಭಾಷೆಯಲ್ಲೇನೆ ಮಾಡಿ ಅವರಿಗೆ ಅರ್ಥ ಮಾಡಿಸೋದು ಒಂದು ಸುಲಭದ ವಿಷಯವಲ್ಲ. ಸೊ ಅದು ಕೇಳಿ ನಮ್ಗೆ ತುಂಬಾ ಖುಷಿ ಆಯ್ತು.
0: ಸಂಚನ ಅವರು ಭಾಗವತಿಕೆ ಮಾಡಿದ್ರಿ, ಆ ಲೈವ್ ಪರ್ಫಾರ್ಮೆನ್ಸ್ ಅನ್ನ ನೀವು ಹೇಗೆ ಅನುಭವಿಸಿದ್ರಿ?
2: ಅಂದ್ರೆ ನಾವು ಇಲ್ಲಿ ಅಂತಂದ್ರೆ ಚೆಂಡೆ ಮೊದ್ಲೆ ಎಲ್ಲರೂ ಸಹ ಇರ್ತಾರೆ, ಅದಕ್ಕೆ ಜನ ಇದ್ದಾರೆ. ಬಟ್ ನಾವು ಇಲ್ಲಿ ಎಂತ ಮಾಡಿದ್ವಿ ಅಂದ್ರೆ ನಮ್ಗೆ ಮೂರೇ ಜನಕ್ಕೆ ಹೋಗ್ಲಿಕ್ಕೆ ಇರೋದ್ರಿಂದ ಸೊ ಅವಕಾಶ ಇದ್ದುದ್ರಿಂದ ನಮ್ಗೆ ಎಕ್ಸ್ಟ್ರಾ ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ನಾವು ನಮ್ಮ ಕಾಲೇಜಲ್ಲಿಯೇ ಅದನ್ನು ಚೆಂಡೆ ಮೊದ್ಲೇ ಮಾತ್ರ ರೆಕಾರ್ಡ್ ಮಾಡಿ ಮತ್ತೆ ಅದಕ್ಕೆ ಹಾಡನ್ನು ತಾಳವನ್ನು ಸೇರಿಸಿ ನಾವು ಪ್ರಾಕ್ಟೀಸ್ ಮಾಡಿ ಹೋಗಿದ್ದೆವು. ಅಲ್ಲಿ ಅದೊಂದು ಬೇರೆ ಎಕ್ಸ್ಪೀರಿಯನ್ಸ್, ನಂಗೆ ಹೊಸತ್ ಎಕ್ಸ್ಪೀರಿಯನ್ಸ್ ರೆಕಾರ್ಡೆಡ್ ಚೆಂಡೆ ಮೊದ್ಲಿಗೆ ಹಾಡು ಹಾಡಿದ್ದು ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು.
0: ಜಪಾನ್ಗೆ ಹೋಗಿದ್ರಿ, ಅಲ್ಲಿಯ ಫುಡ್ ಕಲ್ಚರ್ ಬಗ್ಗೆ ಸ್ವಲ್ಪ ಶೇರ್ ಮಾಡ್ಕೊಳ್ಳೋದಾದ್ರೆ ಮೇಡಮ್ ಅವ್ರು ಏನ್ ಹೇಳ್ತೀರಿ?
3: ಎರಡು ದಿವಸ ನಮ್ಗೆ ಸ್ವಲ್ಪ ಕಷ್ಟ ಆಯ್ತು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತರಕಾರಿ ಅಥವಾ ಎಲೆಗಳು ಅಂದ್ರೆ ಬೇರೆ ಬೇರೆ ರೀತಿಯ ಸೊಪ್ಪುಗಳು ಇರಬಹುದು, ಅದನ್ನ ನಾವು ತಿನ್ಬೇಕಿತ್ತು. ಮತ್ತೆ ಫ್ರೂಟ್ಸ್ ಅವರು ತುಂಬಾ ತಿಂತಾರೆ, ಬಟ್ ಅದು ತುಂಬಾ ಆರೋಗ್ಯಕರವಾದ ಆಹಾರ ಪದ್ಧತಿ ಅದು ನಿಜವಾಗ್ಲು. ಯಾಕೆ ಅದನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವ್ ಇಲ್ಲಿಂದ ಹೋಗುವಾಗ ಏನಾದ್ರೂ ಫುಡ್ ಪಾಯ್ಸನ್ ಅಥವಾ ಆಹಾರದಲ್ಲಿ ಏನಾದ್ರೂ ನಾವು ತಿಂದು ಏರ್ಪೇರ್ ಆಗುವಂತದ್ದು ಅಥವಾ ಅಲ್ಲಿಯ ಏನು ವೆದರೆ ಬೇರೆ, ನಮ್ಗೆ ಏನಾದ್ರೂ ಒಂದು ಅಲ್ಲಿ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಬಂದ್ರೆ ನಾವು ಅದಕ್ಕೆ ಸಿದ್ಧರಾಗ್ಬೇಕು ಅಂತ ಹೇಳ್ಕೊಂಡು ಇಲ್ಲಿಂದಲೇ ಕೆಲವೊಂದು ಮಾತ್ರೆಗಳನ್ನೆಲ್ಲ ತಗೊಂಡೋಗಿದ್ವಿ. ಅದು ಯಾವುದು ಕೂಡ ನಮ್ಗೆ ನಮ್ಮ ಪ್ರಕಾರ ಉಪಯೋಗಕ್ಕೆ ಬರಲಿಲ್ಲ. ಆಗಿರುವಾಗ ಅವರ ಫುಡ್ ಅಷ್ಟು ಹೆಲ್ದಿ ಆಗಿತ್ತು ಅಂತ ನಾವು ಅನ್ಕೊಳ್ಬಹುದು. ಅಂದ್ರೆ ಫ್ರೂಟ್ಸ್ ತಿಂತಾರೆ, ಮತ್ತೆ ತರಕಾರಿ ತಿಂತಾರೆ, ಮತ್ತೆ ಸೊಪ್ಪು ಬೇರೆ ಬೇರೆ ರೀತಿಯ ಏನು ಎಲೆಗಳಿರ್ತದೆ ಸೊಪ್ಪುಗಳಿರ್ತದೆ, ನಮ್ಗೆ ಗೊತ್ತಿಲ್ಲ ಅದೇನು ಅಂತ. ನಾವು ತಿಂದಿದ್ದೇವೆ, ಹೌದು ಯಾವ್ದಂತ ಗೊತ್ತಿಲ್ಲ, ತಿಂದಿದ್ದೇವೆ. ಆದ್ರೆ ಒಂದು ಎರಡು ದಿವಸ ನಮ್ಗೆ ಸ್ವಲ್ಪ ಕಷ್ಟ ಆಗಿರ್ಬಹುದು, ಬಟ್ ಆಮೇಲೆ ನಾವು ನಮ್ಗೆ ಅದು ಅಭ್ಯಾಸ ಆಯ್ತು. ಫ್ರೂಟ್ಸ್ ನಾವು ಆಲ್ರೆಡಿ ಇಲ್ಲಿ ತಿಂತೇವೆ, ಆದ್ರೆ ಸೊಪ್ಪು ಆ ತರದ ಬೇರೆ ಬೇರೆ ರೀತಿಯ ಸೊಪ್ಪುಗಳೆಲ್ಲ ನಮ್ಗೆ ಅಭ್ಯಾಸ ಆಯ್ತು. ಕ್ಯಾಬೇಜ್ ಸ್ವಲ್ಪ ಜಾಸ್ತಿ ತಿಂತಾರೆ ಅವರು, ಬಟ್ ಅವರು ಫಿಶ್ ಒಣ ಮೀನು ಅಂತ ಹೇಳ್ತೇವಲ್ಲ ಅದನ್ನು ತುಂಬಾ ಅವರು ಉಪಯೋಗಿಸ್ತಾರೆ ಅವರ ಆಹಾರ ಪದ್ಧತಿಯಲ್ಲಿ. ಮತ್ತೆ ಮಾಂಸಾಹಾರಿಗಳು ಹಾಗೆ ಅಂತ ಹೇಳ್ಕೊಂಡು ತರಕಾರಿಗಳನ್ನು ಸೊಪ್ಪುಗಳನ್ನು ಕೂಡ ಅಷ್ಟೇ ರೀತಿಯಲ್ಲಿ ಅವರು ತೆಗೆದುಕೊಳ್ಳುವುದರಿಂದ ಮತ್ತೆ ತಿನ್ನೋದು ಕೂಡ ಪ್ರಮಾಣ ಬಹಳ ಕಡಿಮೆ, ಆದ್ರಿಂದ ಅವರು ಎಷ್ಟು ಬೇಕಾಗ್ತದೋ ಅಷ್ಟೇ ತಿನ್ನುವಂತದ್ದು. ಹಾಗೆ ಮಾತ್ರ ಎಲ್ಲವನ್ನು ಲಿಮಿಟ್ ಅಲ್ಲಿ ಮಿತಿಯಲ್ಲಿ ತಗೊಳ್ಳುವಂತದ್ದು ಬಹಳ ಚೆನ್ನಾಗಿತ್ತು. ನಮ್ಗೆ ಕೆಲವೊಂದು ಕ್ಷಣಗಳಲ್ಲೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಅದಕ್ಕೆ ಆ ತಿನ್ಲಿಕ್ಕೆ ಬಳಸುವಂತಹ ಸ್ಪೂನಿನಿಂದ ಹಿಡಿದು ಎಲ್ಲವನ್ನು ಕೂಡ ನಾವು ತುಂಬಾ ಎಂಜಾಯ್ ಮಾಡಿ ಅದನ್ನು ಆಸ್ವಾದಿಸಿದ್ವಿ. ನಾವು ಬರೀ ಯಕ್ಷಗಾನ ಪ್ರದರ್ಶನ ಮಾತ್ರ ಮಾಡಿದ್ದಲ್ಲ, ನಾವು ಫುಡ್ ಎಕ್ಸ್ಚೇಂಜ್ ಅಂದ್ರೆ ನಮ್ಮ ಆಹಾರ ಕ್ರಮವನ್ನ ಅವರಿಗೆ ತಿಳಿಸುವಂತದ್ದು, ಹಾಗೆ ನಮ್ಗೆ ಎರಡು ಕಡೆ ಫುಡ್ ಪ್ರಿಪೇರ್ ಮಾಡ್ಲಿಕ್ಕಿತ್ತು. ಒಂದು ನಾವು ಎಲ್ಲಿ ಉಳಿಬೇಕಿತ್ತ ಅಲ್ಲಿ ಆಹಾರವನ್ನ ತಯಾರಿ ಮಾಡಿ ಬಂದವರಿಗೆ ಕೊಡ್ಬೇಕಿತ್ತು, ಇನ್ನೊಂದು ರೆಸ್ಟೋರೆಂಟ್ ಅಲ್ಲಿ ನಾವು ಪ್ರಿಪೇರ್ ಮಾಡಿ ಕೊಡ್ಬೇಕಿತ್ತು. ಆಗ ಮಾತ್ರ ನಾವು ತುಂಬಾ ಖುಷಿ ಪಟ್ಟಿದ್ದೇವೆ, ಮತ್ತೆ ಅಷ್ಟೇ ಒದ್ದಾಟ ಮಾಡಿ ಮಾಡಿದ್ದೇವೆ ಸರ್. ಯಾಕೆಂದ್ರೆ ನಮ್ಮ ಇವರು ಸಂಜನೆ ಹೇಳಿದಾಗೆ ಅವರು ಟೈಮ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ನಮ್ಮಲ್ಲಿ ಒಂದು ಗಂಟೆಗೆ ಊಟ ಆದ್ರೆ ಅವರಲ್ಲಿ 11 ಗಂಟೆಗೆ ಊಟ ಆಗ್ತದೆ. ಅವರದ್ದು ಮಾರ್ನಿಂಗ್ ತಿಂಡಿ ಸರ್ ಅವರು 6 ಗಂಟೆಗೆ ಮಾಡಿರ್ತಾರೆ, ಹಾಗೆ 11 ಗಂಟೆಗೆ ಬರ್ತಾರೆ ಅವರು. ನಮ್ಗೆ ಇಲ್ಲಿ ರೆಡಿ ಆಗ್ಲಿಲ್ಲ ಸರ್, 1 ಗಂಟೆನೆ ಇರೋದು ನಮ್ಗೆ ಪ್ರಿಪೇರ್ ಮಾಡ್ಲಿಕ್ಕೆ. ಅಲ್ಲಿ ಒಂದು 4-5 ರೀತಿಯ ಖಾದ್ಯಗಳನ್ನ ನಾವು ಮಾಡ್ಬೇಕಾಗಿತ್ತು, 1 ಗಂಟೆ ನಮ್ಗೆ ಸಾಲೋದಿಲ್ಲ ಸರ್. ಮತ್ತೆ ಕೆಲವು ನಮ್ಗೆ ಬೇಕಾದಂತ ಇಂಗ್ರೀಡಿಯೆಂಟ್ಸ್ ಇಲ್ಲದಿದ್ರೆ ಅವ್ರು ತಗೊಂಡ್ ಬರ್ಬೇಕಿತ್ತು, ಹಾಗೆ ಅದು ಅಂದ್ರೆ ತುಂಬಾ ಸಮಯ ತಗೊಳ್ಳುವಂತದ್ದು. ನೀರ್ ದೋಸೆ ಮಾಡಿದ್ದೇವೆ ಸರ್, ನಮ್ಮ ಇಂಡಿಯಾದ ದೋಸೆ ಅಂದ್ರೆ ಅವ್ರು ತುಂಬಾ ಖುಷಿ ಪಡ್ತಾರೆ ಸರ್. ಮತ್ತೆ ಅವರು ನಾನ್ ವೆಜ್ ಪ್ರೇಮಿಗಳೇ, ಮಾಂಸಾಹಾರಿಗಳೇ, ಅವರಿಗೆ ತುಂಬಾ ಇಷ್ಟ ಆಯ್ತು. ಎಗ್ ಮಸಾಲ ಅಂತ ನಾವು ಮಾಡಿದ್ವಿ ಮಂಗಳೂರಿದು, ಬಹಳ ಖುಷಿ ಪಟ್ರು ಸರ್. ಕಬಾಬ್ ಇಷ್ಟಪಟ್ರು, ಮತ್ತೆ ಪೊಂಗಲ್ ಮಾಡಿದ್ವಿ ಸರ್, ಗುಲಾಬ್ ಜಾಮ್ ಅದನ್ನು ಖುಷಿ ಇಷ್ಟಪಟ್ರು. ಮತ್ತೆ ಅಲ್ಲಿ ತೆಂಗಿನ ಕಾಯಿ ಸಿಗ್ಬಹುದು ಸರ್, ಬಟ್ ಅದು ಕಾಸ್ಟ್ಲಿ ಅಂತೆ. ಹಾಗೆ ನಾವೇನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಟೊಮೆಟೊ ಚಟ್ನಿ ಅಂತ ಮಾಡಿದ್ವಿ ಅಲ್ಲಿ, ಅಂದ್ರೆ ತುರಿ ಹಾಕದೆ, ತೆಂಗಿನ ತುರಿ ಹಾಕದೆ ಟೊಮೆಟೊ ಚಟ್ನಿ ಮಾಡಿದ್ವಿ. ಅದು ತುಂಬಾ ಇಷ್ಟ ಆಯ್ತು ಸರ್ ಅವರಿಗೆ, ತುಂಬಾ ಖುಷಿಯಿಂದ ತಿಂದ್ರು. ಬಟ್ ಅವರ ಕ್ವಾಂಟಿಟಿ ಮಾತ್ರ ಸ್ವಲ್ಪ. ಈಗ ನಾವು ಒಂದು ನೀರ್ ದೋಸೆ ಮಾಡಿದ್ರೆ ನಾವು ಒಂದು ಮೂರು ನಾಲ್ಕು ದೋಸೆ ತಿಂತೇವೆ, ಅವರು ಹಾಗೆ ಅಲ್ಲ ಸರ್. ಅವರು ಒಂದು ದೋಸೆಯನ್ನ ಮೂರು ಪಾಲು ಮಾಡಿ ಒಬ್ಬೊಬ್ಬರಿಗೆ ಹಾಕ್ತಾರೆ. ತುಂಬಾ ನಮ್ಗೆ ಇದಾದದ್ದು ಅಂತ ಹೇಳಿದ್ರೆ, ಅವರು ಬಂದವರು ಸರ್, ಅದನ್ನು ಆ ಟೇಸ್ಟ್ ನೋಡಿದವರು, ಅವರು ಕಸ್ಟಮರ್ಸ್ ಸರ್ ಅಲ್ಲಿದ್ದು, ಅಂದ್ರೆ ಒಂದು 20 ಜನ 25 ಜನ ಕಸ್ಟಮರ್ಸ್ ಅಲ್ಲಿದ್ದು ಅಷ್ಟು. ಅಂದ್ರೆ ಅವರನ್ನು ಈಗ ಫುಡ್ ಅನ್ನ ಟೇಸ್ಟ್ ಮಾಡ್ಲಿಕ್ಕೆ ಅಂತ ನೋಡಿದಲ್ಲ, ನಮ್ಗೆ ಹೇಗೆ ಒಂದು ಹೋಟೆಲ್ಗೆ ಹೋಗಿಬ್ರು ಕಸ್ಟಮರ್ ಬಂದು ತಿಂದು ಪೇ ಮಾಡ್ತಾರೆ, ಹಾಗೆ ನಮ್ಮ ಫುಡ್ ಅನ್ನ ಅವರು ಟ್ರೀಟ್ ಮಾಡಿದ್ರು ಸರ್. ಬಟ್ ತುಂಬಾ ಖುಷಿ ಆಯ್ತು, ಎಲ್ಲರೂ ನಮ್ಮ ಸಂಸ್ಕೃತಿ ಅಂದ್ರೆ ನಮ್ಮ ಯಕ್ಷಗಾನ ಅದನ್ನ ಮಾತ್ರ ಇಷ್ಟಪಟ್ಟದಲ್ಲ, ನಮ್ಮ ಆಹಾರ ಪದ್ಧತಿಯನ್ನು ಕೂಡ ಅವ್ರು ಇಷ್ಟಪಟ್ರು ಸರ್.
0: ಸಂಜನಾ ಅವರಿಗೆ ಹೇಗೆ ಅನಿಸ್ತು ಅಲ್ಲಿ ಆ ಫುಡ್?
1: ಅಲ್ಲಿ ಫುಡ್ ಹೇಳ್ಬೇಕಂದ್ರೆ ಅವರು ತುಂಬಾ ಕಮ್ಮಿ ಪೋರ್ಷನ್ ಅಲ್ಲಿ ತಿನ್ನೋದು, ತುಂಬಾ ಕಮ್ಮಿ ಪೋರ್ಷನ್ ಅಲ್ಲಿ ತಿಂದ್ರು ಕೂಡ ಅವರು ಎಲ್ಲದನ್ನು, ಎಲ್ಲಾ ನ್ಯೂಟ್ರಿಷಿಯಸ್ ಫುಡ್ ಅನ್ನು ತಿಂತಾರೆ. ಗ್ರೀನ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಮೀಟ್ ಇರ್ಬೋದು, ಎಲ್ಲಾದ್ರು ಮಿಕ್ಸ್ ಮಾಡಿ ಎಲ್ಲ ಬೇಕಾಗಿರುವಂತ ಕ್ವಾಂಟಿಟಿಯಲ್ಲಿ ತಿಂತಾರೆ. ನಮ್ಗೆ ಆಕ್ಚುಲಿ ಸ್ವಲ್ಪ ಕಷ್ಟ ಆಯ್ತು ಹೋದ ತಕ್ಷಣ. ಇಲ್ಲಿ ನಾವು ನಾರ್ಮಲ್ ಇಂಡಿಯನ್ಸ್ ಹೇಗೆ ತಿಂತೀವಿ ಹಾಗೆ ಸ್ವಲ್ಪ ಜಾಸ್ತಿನೇ ತಿಂತೀವಿ ನಾವು, ಅವರು ತುಂಬಾ ಕಮ್ಮಿ ತಿನ್ನೋದು. ನಮ್ಗೆ ಅಲ್ಲಿ ಹೋದ ತಕ್ಷಣ ವೇಷ ಕಟ್ಲಿಕ್ಕೂ ತುಂಬಾ ಎನರ್ಜಿ ಬೇಕಂತ ನಾವು

0: ಅಂದ್ರೆ ಅದೊಂದು ಸೆರೆಮನಿ ತರ ಮಾಡ್ತಾರೆ. ಸೊ ಅವರು ಬಾಟಲ್ ಟೀ ಕೂಡ ತುಂಬಾ ಕುಡಿತಾರೆ, ಅವರು ನೀರ್ ಕುಡಿಯೋದು ತುಂಬಾ ಕಮ್ಮಿ. ಟೀ ಫ್ಲೇವರ್ ಟೀ, ಉಲಾಂಗ್ ಟೀ, ಬೇರೆ ಬೇರೆ ಫ್ಲೇವರ್ ಟೀ ಎಲ್ಲ ಬಾಟಲ್ಸ್ ತಗೊಂಡು ನೀರ್ ತುಂಬಾ ಕಮ್ಮಿ ಕುಡಿಯೋದು. ಮೋಸ್ಟ್ಲಿ ಕನ್ವೀನಿಯನ್ಸ್ ಸ್ಟೋರ್ಸ್ ಅಲ್ಲಿ ತಗೋತಾರೆ ಫುಡ್, ಆಲ್ರೆಡಿ ರೆಡಿ ಪ್ಯಾಕ್ಡ್ ಇರ್ತದೆ, ಅದನ್ನ ತಕೊಂಡು ಹೀಟ್ ಮಾಡ್ಕೊಂಡು ತಿನ್ನೋದು.
1: ನಮ್ಗೆ ಅದೇ ಫಸ್ಟ್ ಟೂ ಡೇಸ್ ತುಂಬಾ ಕಷ್ಟ ಆಯ್ತು. ಮತ್ತೆ ಅವರಿಗೆ ಅಂದ್ರೆ ಇದೇ ನಮಗೆ ಹೇಗೆ ಬೆಳಿಗ್ಗೆ ತಿನ್ನಲೇಬೇಕು, ಮಧ್ಯಾಹ್ನ ಇಷ್ಟೊತ್ತಿಗೆ ಮಧ್ಯಾಹ್ನ 1 ಗಂಟೆ ಊಟ ಮಾಡ್ಬೇಕು, ಅವರಿಗೆ ಆತರ ಟೈಮಿಂಗ್ಸ್ ಎಲ್ಲ ಇಲ್ಲ. ಅವರು ಮಧ್ಯಾಹ್ನದ್ದು ಲಂಚ್ ಅನ್ನು 11 ಗಂಟೆಗೆ ತಿನ್ನುದು, ಹಾಗೆಲ್ಲ ಮಾಡ್ತಾರೆ. ನಮಗೆ ಅದು ನಾವು ಪರ್ಫಾರ್ಮೆನ್ಸ್ ಕೂಡ ಮಾಡ್ಬೇಕಿತ್ತು. ನಮ್ಗೆ ಇಲ್ಲಿ ಅಡ್ಜಸ್ಟ್ ಆಗಿರ್ತಾರೆ ಮಧ್ಯಾಹ್ನ ತಿಂದು ರಾತ್ರಿ ಊಟ ಮಾಡಿ ಎಲ್ಲ, ನಮಗೆ ಹಸಿವಾಗ್ತಿತ್ತು ಆ ಟೈಮಲ್ಲಿ ಸ್ವಲ್ಪ. ಆಗ ನಮ್ಮ ಹತ್ರ ಫ್ರೂಟ್ಸ್ ಎಲ್ಲ ಇದ್ದದನ್ನು ನಾವು ಮ್ಯಾನೇಜ್ ಮಾಡ್ಕೊಳ್ತಾ ಇದ್ವಿ. ಹೆಲ್ದಿ ಫುಡ್ ಆಲ್ಮೋಸ್ಟ್ ಇಲ್ಲ ಅಲ್ಲಿ.
2: ಹಾಗೆ ಮೇಡಮ್, ಅಂದ್ರೆ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ಒಂದು ಎಕ್ಸ್ಚೇಂಜ್ ಅಂತ ನಾವು ಇದನ್ನ ಹೇಳಬಹುದು. ಅದು ಕೂಡ ನಮ್ಮ ಗ್ರಾಮೀಣ ಭಾಗದಂತಹ ಒಂದು ಕಾಲೇಜಿಂದ ದೂರದ ಜಪಾನ್ ವರೆಗೆ ನಿಮ್ಮ ಒಂದು ಪ್ರಯಾಣಕ್ಕೆ ಒಂದು ಹೊಸ ದಾರಿಯನ್ನ ತೆರೆದಿಟ್ಟಿದೆ ಅಂತ ಹೇಳಬಹುದು. ನೀವು ಜಪಾನ್ ನಲ್ಲಿ ಅಲ್ಲಿಯ ಜನಜೀವನವನ್ನು ಕಲಿತಂತ ಕೆಲವು ಅಂಶಗಳನ್ನು ಹೇಳುದಾದ್ರೆ,
3: ಜಪಾನಿನಲ್ಲಿ ಒಂದು ಸಂಜನ ಅವರು ಹೇಳಿದ ಹಾಗೆ ಡಿಸಿಪ್ಲಿನ್ಡ್ ಲೈಫ್ ಸರ್, ತುಂಬಾ ಶಿಸ್ತು ಬದ್ಧ ವ್ಯಕ್ತಿಗಳು ಅಂದ್ರೆ ಜನರು ಅಲ್ಲಿ ಇರುವಂತದ್ದು. ಎಷ್ಟು ಶಿಸ್ತು ಬದ್ಧತೆ ಅಂದ್ರೆ, ನಾವು ಮೆಟ್ರೋದಲ್ಲಿ ಹೋಗ್ಬೇಕಿತ್ತು ಸರ್, ಆ ಮೆಟ್ರೋದಲ್ಲಿ ಕೂಡ ಅದು ಬರುವ ಮುಂಚೆ ಸಾಲಾಗಿ ನಿಲ್ಲಿ ಅಂತ ಯಾರು ಅನೌನ್ಸ್ ಮಾಡೋದಿಲ್ಲ, ಅವರೇ ಬಂದು ನಿಲ್ತಾರೆ. ಅದು ಯಾವ ರೀತಿಯ ಸಾಲು ಅದು ಅವರಿಗೆ ಗೊತ್ತಿರ್ತದೆ, ಅಷ್ಟು ನೀಟ್ ಆಗಿ ನಿಲ್ಲುವವರು. ಒಮ್ಮೆಲೆ ಗುಂಪು ಸೇರಿಕೊಂಡು ಟ್ರೈನ್ ಬಂದ ತಕ್ಷಣ ಒಮ್ಮೆಲೆ ಹತ್ತುವಂಥದ್ದು ಆತರ ಏನು ಇಲ್ಲ ಸರ್, ಒಬ್ಬರ ಮೇಲೆ ಒಬ್ರು ಬಿದ್ದು ಹೋಗುವಂತದ್ದು ಇಂಥದ್ದು ಯಾವುದಿಲ್ಲ, ಒಬ್ಬರ ನಂತರ ಒಬ್ರು ಸರ್. ಹಾಗೆ ಈವನ್ ಟ್ರೈನ್ ಅಲ್ಲಿ ಕೂಡ ಹಾಗೆ, ಯಾರು ಯಾರ ಹತ್ರ ಈಗ ಗಟ್ಟಿ ಮಾತಾಡುವಂತದ್ದು ಅಥವಾ ಚರ್ಚೆ ಮಾಡುವಂತದ್ದು ಇದು ಯಾವುದಿಲ್ಲ ಸರ್, ಅಷ್ಟು ಬಹಳ ಕಾಮ್ ಆಗಿರುವಂತದ್ದು. ಎರಡನೇದು, ಜಪಾನಿನಲ್ಲಿ ನಡೆಯುವವರಿಗೆ ತುಂಬಾ ಪ್ರಾಧಾನ್ಯತೆ ಇದೆ. ನನಗೆ ತುಂಬಾ ಖುಷಿಯಾದದ್ದು ಅದು ಸರ್. ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾವು ನಡ್ಕೊಂಡು ಅಂದ್ರೆ ಮೇನ್ ಆಗಿ ನಾವು ರಸ್ತೆ ದಾಟುವಾಗ ತುಂಬಾ ಸಲ ಆಚೀಚೆ ನೋಡಿ ಮತ್ತೆ ಬರುವ ವಾಹನದ ವೇಗವನ್ನ ನೋಡಿ ನಾವು ಬಹಳ ಮುತುವರ್ಜಿಯಿಂದ ಅಂದ್ರೆ ಎಚ್ಚರಿಕೆಯಿಂದ ದಾಟುವಂತದ್ದು. ಅಲ್ಲಿ ಸರ್ ಫಸ್ಟ್ ಡೇ ಅಂದ್ರೆ ಮೊದಲ ದಿವಸ ನಾವು ತುಂಬಾ ಅಂದ್ರೆ ಗಾಡಿ ಬರ್ತಾ ಇದೆ ಏನ್ ಮಾಡೋದು, ದಾಟುದ ಬೇಡುವ ಅಂತ ಹೇಳಿ, ಬಟ್ ನಂತರ ನಾವು ಅದರ ಬಗ್ಗೆ ಆಲೋಚನೆ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ ಸರ್. ಯಾಕೆಂದ್ರೆ ನಾವು ನಿಂತ್ರು ಗಾಡಿಯು ನಿಲ್ತದೆ ನಮ್ಮನ್ನು ಹೋಗಿ ಅಂತ ಹೇಳ್ತಾರೆ ಅಷ್ಟು ಅವರು. ನಾವು ದಾಟ್ಲಿಕ್ಕೆ ನಿಂತಿದ್ದೇವೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸರ್, ಅವರೇ ಗಾಡಿಯನ್ನು ನಿಲ್ಲಿಸಿ ನಮ್ಮನ್ನು ದಾಟಿ ಅಂತ ಹೇಳ್ತಾರೆ. ನಾವು ದಾಟಿದ್ಮೇಲೆ ಅವರು ಹೋಗುದು. ಇನ್ನೊಂದು, ಅಲ್ಲಿ ರೆಡ್ ಸಿಗ್ನಲ್ ಬರ್ತದಲ್ಲ ಸರ್ ವೆಹಿಕಲ್ ಎಲ್ಲ ನಿಲ್ಲಿಕ್ಕೆ, ಯಾರು ಜನಸಂದಣಿ ಅಂದ್ರೆ ಜನರು ಇಲ್ಲದೆ ಇದ್ರೆ ರೋಡ್ ಅಲ್ಲಿ ಬಹುಶಃ ನಮ್ಮಲ್ಲಿ ಹೋಗ್ತಾರೆ ಸರ್, ಗಾಡಿ ಬಿಟ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಇಲ್ಲ ಸರ್, ಅಲ್ಲಿ ಆ ರೆಡ್ ಲೈಟ್ ಗ್ರೀನ್ ಆಗುವವರೆಗೆ ಅವರು ಯಾರೇ ಆಗಿರ್ಲಿ ಸರ್ ಆ ವೆಹಿಕಲ್ ಅಲ್ಲಿ ಅಲ್ಲೇ ಇರಬೇಕು.
2: ಅಷ್ಟು ತಾಳ್ಮೆ,
3: ಅಷ್ಟು ಒಂದು ಅಂದ್ರೆ ಆ ರೂಲ್ಸ್ ಗೆ ಕೊಡುವ ಪ್ರಾಧಾನ್ಯತೆ ಅಷ್ಟು ಇದೆ ಸರ್. ಮತ್ತೆ ದಾರಿಯಲ್ಲಿ ಕೂಡ ಈಗ ನಮ್ಮಲ್ಲಿ ಒಂದು ಮಾತಿದೆ, ಯಾವಾಗ ಹೆಣ್ಣು ಮಕ್ಕಳು 12 ಗಂಟೆ ರಾತ್ರಿಗೆ ನಡೆದುಕೊಂಡು ಹೋಗ್ತಾರ ಸ್ವತಂತ್ರ ಬಂದ ಹಾಗೆ ಅಂತ, ಬಹುಶಃ ಅದು ಜಪಾನಿಗರಿಗೆ ತುಂಬಾ ಸೂಟ್ ಆಗ್ತದೆ, ಅಂದ್ರೆ ಅವರಿಗೆ ತುಂಬಾ ಅದು ಸ್ವತಂತ್ರ ಆಗಿದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ ಆ ವಿಷಯದಲ್ಲಿ. ಯಾಕೆಂದ್ರೆ ನಾವು ನಮ್ಮ ಪ್ರದರ್ಶನ ಎಲ್ಲ ಮುಗಿಸಿ ಕೆಲವೊಮ್ಮೆ ಬರುವಾಗ 11:30 ಆತರ ಎಲ್ಲ ಆಗಿರ್ತಿತ್ತು ಸರ್. ಮತ್ತೆ ನಾವು ಇನ್ನೊಂದು ಕಡೆಗೆ ಹೋಗಿ ಸ್ನಾನ ಎಲ್ಲ ಮುಗಿಸಿ ಬರುವಾಗ ಬಹುಶಃ 12:30 ಮಲಗುವಾಗ 1 ಗಂಟೆ 12:30 ಆಗ್ತಿತ್ತು. ಯಾರು ಇರ್ತಿರ್ಲಿಲ್ಲ ಸರ್, ನಾವು 3 ಜನ ಹೆಣ್ಮಕ್ಳು ನಾವೇ ರೋಡ್ ಅಲ್ಲಿ ಇದ್ರು, ಒಬ್ರ ಇಬ್ರ ಹಾಗೆ ಇರ್ತಿದ್ರು ಸರ್. ನಮ್ಗೆ ಒಂದು ಸಲ ಇದ್ದಾರೆ ಅಂತ ಅನಿಸಿದ್ರು ಅವರವರಷ್ಟಕ್ಕೆ, ನಾವು ಆರಾಮದಲ್ಲಿ ಬರ್ತಿದ್ವಿ. ನಮ್ಗೆ ಅಲ್ಲಿ ಇವತ್ತು 12 ಗಂಟೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ನೀವ್ ಹೇಳಿದ್ರಿ ಸೂರ್ಯೋದಯದ ನಾಡು ಅಂತ ಜಪಾನ್, ಅಲ್ಲಿ 4:30 ಆ ಟೈಮಿಗೆ ಬೆಳಕಾಗ್ತದೆ ಸರ್. ಅಂದ್ರೆ ನಮ್ಗೆ ಈಗ ಮಲಗಿದ್ದು ಈಗ್ಲೇ ಹಗಲಾಯ್ತು ಅನ್ನುವ ಹಾಗೆ ಅಲ್ಲಿ ಫೀಲ್ ಆಗ್ತಿತ್ತು, ಅನುಭವ ಆಗ್ತಿತ್ತು ಸರ್. ಮತ್ತೆ ಶಿಸ್ತಲ್ಲಿ ಅವರು ಬಹಳ ಮುಂದೆ ಇದ್ದಾರೆ ಸರ್. ಮತ್ತೆ ಸ್ವಚ್ಛತೆ ಅಷ್ಟು ಕ್ಲೀನ್, ನಾವು ಪ್ರತಿ ದಿವಸ ಟ್ರೋಲಿ ದುಡ್ಕೊಂಡು ಹೋಗ್ಬೇಕಿತ್ತು ಸರ್. ಅದು ಮಾತ್ರ ನಮ್ಮಷ್ಟು ಖುಷಿ ಪಟ್ಟವರು ಯಾರು ಇಲ್ಲ. ಯಾಕೆಂದ್ರೆ ನಮ್ಮದು ಮಾತ್ರ ಸರ್ ಶಬ್ದ, ನಾವು ನಡೆಯುವಾಗ ಮಾತ್ರ ಜಪಾನಲ್ಲಿ ಬಹುಶಃ ಆ ಏರಿಯಾದಲ್ಲಿ ಶಬ್ದ
2: ಸಂಚಲನ,
3: ಹೌದು ಸಂಚಲನ ಅಂದ್ರೆ ಅಷ್ಟು ಸೌಂಡ್ ಬರ್ತಿತ್ತು ಟ್ರೋಲಿಯಲ್ಲಿ. ದುಡ್ಕೊಂಡು ಹೋಗುದು ಸರ್ ಮೂರು ಜನ ಕ್ಯೂ ಅಲ್ಲಿ ಲೈನ್ ಅಲ್ಲಿ, ಅದು ಯಾವ ರೀತಿಯ ಶಬ್ದ ಕೊಡ್ತಿತ್ತು ಅಂತ ಹೇಳಿದ್ರೆ ಹೆಲಿಕಾಪ್ಟರ್ ಸೌಂಡ್ ಬರ್ತಿತ್ತು ಸರ್. ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಆ ತರ ಸೌಂಡ್ ಬರೋದು. ನಾವು ಹೋಗುವಾಗ ನಮ್ಗೆ ಆಚೀಚೆ ನೋಡಿದ್ರೆ ಅಷ್ಟು ನಿಶಬ್ದ, ನಾವು ಹೋಗ್ತಿದ್ದೇವೆ ಅಂತ ಹೇಳಿದ್ರೆ ಅಷ್ಟು ಸೌಂಡ್ ಸರ್. ಅಂದ್ರೆ ಹಾಗೆ ಟ್ರೋಲಿ ದುಡ್ಕೊಂಡು ನಾವು ಹೋಗ್ಬೇಕಿತ್ತು.

0: ನಾವು ಹೋಗುವಾಗ ನಮ್ಗೆ ಇಲ್ಲಿ ಎಲ್ಲ ಹೋಗುವಾಗ ಸರ್ ಎಲ್ಲಿ ಉಗ್ದಿದ್ದಾರೆ, ಎಲ್ಲಿ ರಸ್ತೆಯಲ್ಲಿ ಕೊಳಕಿದೆ, ಆ ತರ ಒಂದು ಬರ್ತದೆ. ನಮ್ಮ ಬ್ಯಾಗ್ ಎತ್ತಿಕೊಂಡು ಹೋಗ್ಬೇಕು. ಬಟ್ ಅಲ್ಲಿ ಸರ್ ನಾವು ಕಣ್ಮುಚ್ಕೊಂಡು ಟ್ರೋಲಿ ಅನ್ನ ದುಡ್ತಾ ಹೋಗ್ತಿದ್ವಿ. ಅಂದ್ರೆ ಅಷ್ಟು ಕ್ಲೀನ್, ಅಷ್ಟು ನೀಟ್ ಸರ್, ಅಷ್ಟು ಸ್ವಚ್ಛತೆಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಇನ್ನೊಂದು ಖುಷಿಯಾದದ್ದು ಟಾಯ್ಲೆಟ್, ತುಂಬಾ ಖುಷಿಯಾದದ್ದು ಸರ್ ನಮ್ಗೆ. ಯಾಕಂದ್ರೆ ಅಷ್ಟು ಒಂದು ಡೆವಲಪ್ಡ್ ಒಂದು ಸಿಸ್ಟಮ್ ಅದು. ಯಾಕೆಂತ ಹೇಳಿದ್ರೆ ಎಲ್ಲ ಬಟನ್ ಅಲ್ಲಿ ಸರ್, ಎಲ್ಲ ಬಟನ್ ಅಲ್ಲಿ ಟಾಯ್ಲೆಟ್ನ ಕೆಲಸ ಆಗುವಂತ. ಮತ್ತೆ ಅಷ್ಟು ಕ್ಲೀನ್ ಟಾಯ್ಲೆಟ್ ಕೂಡ. ಅಂದ್ರೆ ನಮ್ಮ ದೇಶ ನಿಜವಾಗ್ಲೂ ಶ್ರೀಮಂತವೇ. ಕೆಲವೊಂದು ಸಂಸ್ಕೃತಿ ಸಂಸ್ಕಾರಗಳಲ್ಲಿ ನಮ್ಮ ಇದನ್ನ ದೇಶವನ್ನ ಮೀರಿಸಲಿಕ್ಕೆ ಆಗುದಿಲ್ಲ. ಅದು ಯಾಕೆ ಒಂದು ಎಕ್ಸಾಂಪಲ್ ನಾನು ಕೊಡ್ತೇನೆ, ಯಾಕಂದ್ರೆ ಅಲ್ಲಿ ಜಪಾನಿನಲ್ಲಿ ಇಂತಿಷ್ಟು ಅಂದ್ರೆ ಊಟಕ್ಕೆ ಕೂಡ ಅವರು ಆರ್ಡರ್ ಮಾಡಿರ್ತಾರೆ. ಒಂದು 10 ಜನವ 20 ಜನವ ಅದಷ್ಟೇ ಊಟ. ಆ ಒಂದು ಪ್ರೋಗ್ರಾಮ್ ಗೆ 20 ಜನ ಬರ್ತಾರಾದ್ರೆ 20 ಊಟ ಅಥವಾ 20 ಅವರೇನು ಫುಡ್ ಮಾಡ್ತಾರೆ ಅದು. ಒಂದು ಜನ ಎಕ್ಸ್ಟ್ರಾ ಆದ್ರೂ ಕೂಡ ಅಲ್ಲಿ ಇಲ್ಲ ಸರ್. ಬಟ್ ಭಾರತವನ್ನು ತಗೊಂಡಾಗ, ನಮ್ಮನ್ನು ತಗೊಂಡಾಗ, ನಾವು ಏನಾದ್ರೂ ಯಾರು ಬಂದ್ರು ಕೂಡ ಹಸಿವು ಅಂತ ಹೇಳಿದ್ರೆ ಒಂದಿಷ್ಟು ಹಾಗೆ ತಗೊಂಡು ಅವರದು ಅದು ಅವರದು ಒಂದು ಪದ್ಧತಿ ಸರ್, ಅವರದೊಂದು ರೂಲ್ಸ್, ಅವರದೊಂದು ಡಿಸಿಪ್ಲಿನ್. ಇದು ನಮ್ಮದೊಂದು ಭಾರತದ ಸಂಸ್ಕೃತಿ. ಅದರಿಂದ ಸಂಸ್ಕೃತಿ ಕಲೆಯಲ್ಲಿ ನಮ್ಮದು ಭಾರತ ಶ್ರೀಮಂತವೇ. ಬಹುಶಃ ಈ ಸ್ವಚ್ಛತೆ ಅಥವಾ ಒಂದು ಸ್ವಲ್ಪ ಶಿಸ್ತು ಈ ರೀತಿಯಲ್ಲಿ ಸ್ವಲ್ಪ ನಾವು ಮುಂದೆ ಇದ್ದೇವೆ ಸರ್. ಈಗ ಆಗ್ತಾ ಇದೆ ಆ ಕೆಲಸ. ಇನ್ನಷ್ಟು ಆದ್ರೆ ಸರ್ ನಮ್ಮ ಭಾರತವು ಕೂಡ ಅದ್ಭುತ ಒಂದು ಅಭಿವೃದ್ಧಿ ಹೊಂದಿದ ದೇಶ ಅಂತೂ ಖಂಡಿತ ಆಗ್ತದೆ ಸರ್. ಆಗ್ಬೇಕು ಅನ್ನೋದು ನಮ್ಮದು ಕೂಡ ಆಶಯ.
1: ಮತ್ತೆ ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್, ಅವರು ತುಂಬಾ ಪಂಕ್ಚುಯಲ್ ಆಗಿರ್ತಾರೆ. ಈ ಟೈಮ್ ಅಂದ್ರೆ ಆ ಟೈಮಿಗೆ ಶಾರ್ಪ್ ಆಗಿ ಎಲ್ಲ ರೆಡಿ ಇರ್ತಾರೆ. ಮತ್ತೆ ಈ ಟೈಮ್ಗಲ್ಲಿ ಆಗ್ಬೇಕಂದ್ರೆ ಅದೆಲ್ಲ ಏನಾದ್ರೂ ಮಾಡಿ ಮುಗಿಸಿಯೇ ಅವರು ಇದ್ ಮಾಡೋದು. ಆ ಟೈಮ್ ಅಂದ್ರೆ ಟೈಮ್.
2: ನೀವು ಅಲ್ಲಿಯ ಜನಜೀವನವನ್ನ ಯಾವ್ದು ನಿಮ್ಗೆ ಇಷ್ಟ ಆಯ್ತು?
1: ಹೌದು, ಅಲ್ಲಿ ಹೋದ ತಕ್ಷಣ ನಮಗೆ ಒಂದು ಇದಾದದಂದ್ರೆ ಏನೇ ಆದ್ರೂ ಎಷ್ಟು ಕ್ಲೀನ್ ಇರ್ತದೆ, ಅದು ಎಷ್ಟು ಕ್ಲೀನ್ ಇರ್ಲಿರೋ ಅದನ್ನು ಕ್ಲೀನ್ ಮಾಡ್ತಾ ಇರ್ತಾರೆ. ನೋ ವಂಡರ್ ಅದು ಅಷ್ಟು ಕ್ಲೀನ್ ಆಗಿದೆ ಸಿಟಿ ಅಂತ. ಮತ್ತೆ ಇನ್ನೊಂದು ಗಟ್ಟರ್ಸ್ ಅಲ್ಲಿ ಕೂಡ ನಾವು ಇಲ್ಲಿ ಮೋರಿಯಲ್ಲಿ ನೋಡಿದ್ರೆ ನಮ್ಗೆ ಒಂಥರ ಅಸಹ್ಯ ಆಗ್ತದೆ ನೋಡ್ಲಿಕ್ಕೆ. ಬಟ್ ಅಲ್ಲಿ ಎಷ್ಟು ಕ್ಲೀನ್ ಆಗಿ ನಾರ್ಮಲ್ ವಾಟರ್ ಹರಿತಿದೆ ಅನ್ನೋ ತರ ಇರುತ್ತೆ ಗಟ್ಟರ್ಸ್ ಗಳು. ಮತ್ತೆ ಅಲ್ಲಿ ನಾವು ಫಿಶ್ ಕಂಡಿದ್ದು ಹೌದು, ನಾವು ರೀಲ್ಸ್ ಅಲ್ಲೆಲ್ಲ ನೋಡ್ತಿದ್ವಿ ಜಪಾನ್ ಎಷ್ಟು ಕ್ಲೀನ್ ಅಂದ್ರೆ ಫಿಶ್ ನೋಡ್ತೇವೆ. ಅದು ಆಕ್ಚುಲಿ ಸತ್ಯ, ನಾವು ಇಷ್ಟಿಷ್ಟು ದಪ್ಪ ದಪ್ಪ ಫಿಶ್ ಕಂಡಿದ್ದು ಹೌದು ಆ ಗಟ್ಟರ್ ಅಲ್ಲಿ. ಸೊ ಅದು ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು. ಮತ್ತೆ ಇನ್ನೊಂದಂದ್ರೆ ಮ್ಯಾನ್ ಹೋಲ್ ಕವರಿಂಗ್, ನಮ್ದ್ರಲ್ಲಿ ಮ್ಯಾನ್ ಹೋಲ್ ಕವರಿಂಗ್ ಅಂದ್ರೆ ಪೂರ್ತಿ ಮಾಡಿರ್ತಾರೋ ಬಿಟ್ಟಿರ್ತಾರೋ ಯಾರು ಬೀಳ್ತಾರೋ ಹಂಗೆ ಆಗುತ್ತೆ. ಅಲ್ಲಿ ಹೆಂಗಂದ್ರೆ ಮ್ಯಾನ್ ಹೋಲ್ ಕವರಿಂಗ್ ಗೂ ಒಂದು ಡಿಸೈನ್ ಮಾಡಿರ್ತಾರೆ. ಇವಾಗ ನಾವು ಒಸಾಕಾಗೆ ಹೋಗಿದ್ವಿ ಅಂದ್ರೆ ಒಸಾಕಾ ಕ್ಯಾಸಲ್ ದೇನೆ ಅಲ್ಲಿ ಒಂದು ಡಿಸೈನ್ ಮಾಡಿ ಪೇಂಟ್ ಮಾಡಿರ್ತಾರೆ. ನಾವು ಹೋಗಿ ಮ್ಯಾನ್ ಹೋಲ್ ಕವರಿಂಗ್ ಹತ್ರ ಫೋಟೋ ತೆಗೆಯೋದು. ಇಮ್ಯಾಜಿನ್, ನಮ್ಮ ಇದ್ರಲ್ಲಿ ಹೋಗಿ ಅದು ಮೋರಿ ಹತ್ರ ಹೋಗಿ ಫೋಟೋ ತೆಗೆದ್ರೆ. ಬಟ್ ಅವರು ಹಾಗೆ ಮಾಡಿದಾರೆ ಅಂದ್ರೆ ಅದು ಈಸಿ ಟಾಸ್ಕ್ ಅಲ್ಲ. ಮತ್ತೆ ಅದು ತುಂಬಾ ಕ್ರಿಯೇಟಿವ್ ಆಗಿ ಅವ್ರ ಕಂಟ್ರಿನ ಪ್ರೆಸೆಂಟ್ ಮಾಡ್ಕೊಳ್ತಿರುವ ರೀತಿ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಯ್ತು.
2: ಅಲ್ಲಿಯ ಜನರೊಟ್ಟಿಗೆ ನೀವು ಹೋಗುವಂತ ವಾತಾವರಣ ಆಗಿರ್ಬೋದು ಅಥವಾ ಈಗ ಮೇಡಮ್ ಅವರು ಹೇಳಿದ್ರು ಮತ್ತೆ ಸಂಜನಾ ಅವರು ಅವ್ರ ಜೊತೆ ಹೋಗುವಾಗ ನಿಮ್ಗೆ ಈಗ ಫೀಲ್ ಆಯ್ತು
3: ಸರ್? ಫಸ್ಟ್ ಗೆ ನಂಗೆ ಅಂದ್ರೆ ಅವರು ನಮ್ಮ ಆರ್ಟ್ ಅನ್ನು ತಗೊಂಡ ರೀತಿ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ. ಮತ್ತೆ ಎಂತಂದ್ರೆ ಅವರಿಗೊಂದು ಈಗ ನಮಗೆ ಗೊತ್ತಿಲ್ಲ ನಾವು ಯಾವುದೋ ಒಂದು ಕಂಟ್ರಿ ಆರ್ಟ್ ಅನ್ನು ಇಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ ಅಂತ ಹೇಳುವಾಗ ನಮಗೆ ಅಷ್ಟು ಕ್ಯೂರಿಯಾಸಿಟಿ ಬರ್ತದಿಲ್ಲ, ನಮ್ಗೆ ಗೊತ್ತಿಲ್ಲ. ಬಟ್ ಅವರು ಅದನ್ನು ಎಷ್ಟು ಕ್ಯೂರಿಯಾಸಿಟಿ ಆಗಿ ಎಷ್ಟು ಅಬ್ಸರ್ವಿಂಗ್ ಆಗಿ ಎಷ್ಟು ಹಂಬಲ್ ಆಗಿ ತಗೊಂಡ್ರು, ಎಷ್ಟು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ತಗೊಂಡ್ರು. ನಾವು ಹೇಗೆ ಇಲ್ಲಿ ಯಕ್ಷಗಾನವನ್ನು ರೆಸ್ಪೆಕ್ಟ್ ಮಾಡ್ತೇವೆ ಸೇಮ್ ವೇ ಅವರು ಸಹ ಅದನ್ನು. ಅವರಿಗೆ ನಾವು ಒಂದು ದಿನ ಹೇಳಿದ್ವಿ ಈ ರೀತಿಯಾಗಿ ಚೌಕಿಗೆ ಬರುವಾಗ ಚಪ್ಪಲೆಲ್ಲ ಹಾಕಬಾರ್ದು, ಅಷ್ಟು ಡಿವೋಷನಲ್ ಆಗಿ ತಗೊಳ್ತೇವೆ ಯಕ್ಷಗಾನವನ್ನು ಅಂತ ಹೇಳಿದ್ವಿ. ಒಂದೇ ದಿನ ಹೇಳಿದ್ವಿ, ನೆಕ್ಸ್ಟ್ ಡೇ ಇಂದ ಅವರು ಅದನ್ನು ಫಾಲೋ ಮಾಡ್ತಿದ್ರು. ಅಷ್ಟು ರೆಸ್ಪೆಕ್ಟ್, ಅಷ್ಟು ಹಂಬಲ್ ಅವರು. ಅದೊಂದು ನಮಗೆ ಸಹ ಖುಷಿ ಆಗ್ತಿತ್ತು ಅವರಿಂದ ಹಾಗೆ ರೆಸ್ಪಾನ್ಸ್ ಬರುವಾಗ.
2: ಸಂಜನಾ ಅವ್ರಿಗೆ ಏನಾದ್ರು ಫನ್ನಿ ಮೂಮೆಂಟ್ ಲೈಕ್ ಈಗ ಭಾಷೆ ಆಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಅದನ್ನೊಂದು ಶೇರ್ ಮಾಡೋದಾದ್ರೆ?
1: ಒಂದೇನಂದ್ರೆ ಫಸ್ಟ್ ಆಫ್ ಆಲ್ ಟ್ರಾಲಿ ಇದು ಎಲ್ಲ ಸೈಲೆಂಟ್ ಆಗಿರುತ್ತೆ, ನಾವು ದಡ ದಡ ದಡ ಹೋಗುದು. ಅದು ತುಂಬಾ ನಗು ಬರ್ತಿತ್ತು, ನಮ್ಗೆನೆ ನಗು ಬರ್ತಿತ್ತು. ಇನ್ನೊಂದೇನಂದ್ರೆ ಒಂದು ಅಮಗಾಸಕಿ ಅಂತ ಒಂದು ಪ್ಲೇಸ್ ಇತ್ತು, ನಾವಿರೋದ್ರಿಂದ ಒಂದು 5 ಮಿನಿಟ್ಸ್ ವಾಕ್ ಅಷ್ಟೇ. ಅಲ್ಲಿಗೆ ನಾವು ವೆನ್ಯೂ ಅಲ್ಲಿ ನಮ್ಗೆ ಮೇಕಪ್ ಮಾಡ್ಕೊಳ್ಲಿಕ್ಕೆ ಅಷ್ಟು ಸಮಯ ಇರ್ಲಿಲ್ಲ, ನಾವು ಮನೆಯಿಂದನೆ ಮೇಕಪ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಮನೆಯಿಂದ ಮೇಕಪ್ ಮಾಡ್ಕೊಂಡು ನಾವು ನಡ್ಕೊಂಡು ಹೋಗ್ಬೇಕಾಗಿತ್ತು. ಸೊ ರೋಡ್ ಮೇಲೆಲ್ಲ ನಾವು ಟ್ರಾಲಿ ಫಸ್ಟ್ ಆಫ್ ಆಲ್ ಸೌಂಡ್ ಮಾಡ್ಕೊಂಡು ಡಗ ಡಗ ಹೊಡ್ಕೊಂಡು ಮೇಕಪ್ ಬೇರೆ ಹಾಕೊಂಡು ಹೋತ. ಎಲ್ಲರೂ ನಮ್ಮನ್ನ ನೋಡಿ ಮ್ಯಾಮ್ ಇದು ಮೇಕಪ್ ನೋಡಿ, ಸೊ ರಾವಣದು ಮೇಕಪ್ ನೋಡಿ ಅವರು ಸ್ವಲ್ಪ ಗಡಿ ಬಿಡಿ ಆಗಿ. ಬಟ್ ಆದ್ರೂ ಆ ಗಡಿ ಬಿಡಿ ಆದ್ರೂ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗುದು, ಜಾಸ್ತಿ ಡಿಸ್ಟರ್ಬ್ ಮಾಡೋ ತರ ಅಲ್ಲ. ನೋಡಿದ್ರ ಶಾಕ್ ಆದ್ರೆ ಅಷ್ಟೇ ಮುಂದೆ ಹೋಗುದು ಅವರು. ಅದೊಂದು ಫನ್ ಆಗಿತ್ತು. ಮತ್ತೆ ಇನ್ನೊಂದೇನಂದ್ರೆ ಅವರು ಏನೇ ಇದ್ ಮಾಡಿದ್ರು ಥ್ಯಾಂಕ್ ಯು ಹೇಳ್ಬೇಕಾದ್ರೆ ಹೆಲೋ ಹೇಳ್ಬೇಕಾದ್ರೆ ತುಂಬಾ ಬಗ್ತಾರೆ. ನಾವು ಸ್ವಲ್ಪ ಬಗ್ಗೆ ಅವ್ರು ನಮ್ಗಿನ್ನ ಜಾಸ್ತಿ ಬಗ್ಗೋದು, ಇಷ್ಟವಾಗಿದ್ರೆ ಅವ್ರು ಇನ್ನೂ ಜಾಸ್ತಿ ಬಗ್ಗೋದು, ಬಿಟ್ರೆ ಅವ್ರು ಕೆಳಗಡೆ ಮಲ್ಕೊಂಡ್ ಬಿಡ್ತಾ ಇದ್ರು ಅನ್ನೋ ತರ ಅನ್ಸ್ತಾ ಇತ್ತು.
2: ಮೇಡಮ್ ಅವ್ರಿಗೆ ಈಗ ಈಗಾಗಲೇ ನಮ್ಮ ಸಂಜನಾ ಅವ್ರು ಹೇಳಿದ್ರು, ನೀವು ರೋಡ್ ಅಲ್ಲಿ ಮೇಕಪ್ ಮಾಡ್ಕೊಂಡು ಹೋದಾಗ ಜಪಾನಿಗರು ಆಶ್ಚರ್ಯದಿಂದ ನೋಡಿದ್ರು ಅಂತ.
0: ಹೌದು ಸರ್, ಅಂದ್ರೆ ನಾನು ಹೇಳಿದ್ದೆ ಇವ್ರ ಹತ್ರ, ಬಹುಶಃ ನೀವು ಇಬ್ರು ಹೋಗುವಾಗ ಯಾರು ಅಷ್ಟು ಹೆದರ್ಲಿಕ್ಕಿಲ್ಲ ಅಥವಾ ಏನು ಅನ್ಕೊಳ್ಲಿಕ್ಕಿಲ್ಲ. ನಾನು ಏನಾದ್ರೂ ಆತರ ವೇಷ ಹಾಕಿ ಹೋದ್ರೆ ಹೇಗೆ ಅದನ್ನ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ನನಗೆ ಸ್ವಲ್ಪ ಎದಿತ್ತು ಸರ್. ಆದ್ರೆ ಹೀಗೆ ನೋಡ್ತಾರೆ, ನಾವು ನಗಡಿಕೊಂಡೆ ಅಯ್ಯೋ ನೋಡ್ತಾರೆ ಸಂಜನಾ ಸಂಜನಾ. ಅದಕ್ಕೆ ತಕ್ಕ ಸಂಜನ ಕೂಡ ನನ್ನ ಹಿಂದೆ ಇದ್ದದ್ದು ಸರ್, ಮಾಲಿನಿ ಮೇಡಮ್ ಅಂತ ಹೇಳಿದ್ಲು. ಏನಮ್ಮ ಅಂತ ತಿರುಗಿ ನೋಡ್ತಾರೆ, ಫೋಟೋ ತೆಗಿತಾ ಇದ್ದಾರೆ, ಏನೋ ವಿಡಿಯೋ ತೆಗಿತಾ ಇದ್ರು. ಸೊ ಅಂದ್ರೆ ನಮ್ಗೆ ಅನಿಸುದು ಇಷ್ಟು ನಾವು ಅಂದ್ರೆ ಏನ್ ತಿಳ್ಕೊಳ್ತಾರೆ ಏನ್ ತಿಳ್ಕೊಳ್ತಾರೆ ಅಂತ ಹೋಗುವಾಗ ಅವರು ಫೋಟೋ ತೆಗೆದು ಎಂಜಾಯ್ ಮಾಡ್ತಿದ್ರು. ಬಟ್ ಎದುರಿಗಿದ್ದ ಜಪಾನ್ನ ಜನರು ಒಮ್ಮೆ ಏನಿದು ಅದ್ಭುತ ಅಂತ ನೋಡಿದ್ದು ಹೌದು ಸರ್, ಹೀಗೆ ನೋಡಿದ್ರು ಮತ್ತೆ ಅವರಷ್ಟಕ್ಕೆ ಸರ್. ಹಾಗೆ ನಮ್ಗೆ ತುಂಬಾ ಮುಜುಗರ ಆಗ್ಲಿಲ್ಲ, ನಾವು ರಾಜಾರೋಷವಾಗಿ ಹೋಗ್ತಿದ್ವಿ ಸರ್.
1: ಅಂದ್ರೆ ಇಲ್ಲಿ ಅಂದ್ರೆ ಏನಾದ್ರೂ ಅನ್ಯೂಶಲ್ ನೋಡಿದ್ರೆ ಅಯ್ಯೋ ಅಯ್ಯೋ ಏನಿದು ಏನಿದು ಅಂತ ಅವರೆಲ್ಲ ಮಾತಾಡ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ಇದ್ ಮಾಡಿದಾಗ ನಾವು ಹಾಗೆ ಇರುತ್ತೆ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಹಾಗೆ ಇರ್ಲಿಲ್ಲ, ಅದೊಂದು ಖುಷಿಯಾದ ವಿಷಯವೇ.
3: ನಮಗೆಲ್ಲರಿಗೆ ಸಹ ಫನ್ನಿಯಾದದ್ದು ಟ್ರಾಲ್ ಇದೆ ಅಂದ್ರೆ ಟ್ರಾಲಿ ಅಂದ್ರೆ ಅಲ್ಲಿ ಸಹ ನಾವು ಹೋಗ್ಬೇಕಾದ್ರೆ ಒಂದೊಂದು ಕಡೆಯಲ್ಲಿ ಒಂದೊಂದು ಸೌಂಡ್ ಎಲ್ಲ ಬರ್ತಾ ಇತ್ತು, ಅದನ್ನೆಲ್ಲ ನಾವು.
0: ಅವರು ಬಹಳ ಮೌನವಾಗಿ ತಮಾಷೆ ಮಾಡೋರು ಸಿಂಚನ ಅವರು. ಒಂದು ಹೆಲಿಕಾಪ್ಟರ್ ಸೌಂಡ್ ಆದ್ರೆ ಇನ್ನೊಂದು ಅವ್ರು ಇಳಿಕುಂಟು, ಇನ್ನೊಂದು ರಸ್ತೆಯಲ್ಲಿ ಹೋಗುವಾಗ ಇದು ಗರಗಸದ ಶಬ್ದ ಕೇಳಿಸ್ತಾ ಇದೆ ಅಂತ.
2: ಜಪಾನ್ ಅಲ್ಲಿ 11 ದಿನ ಇದ್ರಿ, ಅವರ ಭಾಷೆಯ ಕೆಲವು ಶಬ್ದಗಳು ನಿಮ್ಗೆ ಏನಾದ್ರೂ ಕಿವಿಗೆ ಬಿದ್ದಿದ್ರೆ ಅದನ್ನ ಮತ್ತೆ ರಿಪೀಟ್ ಮಾಡ್ಬೇಕು ಅಂತ ಏನಾದ್ರೂ ಅನಿಸಿದ್ರೆ?
0: ತುಂಬಾ ಏನು ನಮ್ಗೆ ಮೂವರಿಗೆ ಕೂಡ ತುಂಬಾ ಚೆನ್ನಾಗಿ ನೆನಪಿರುವಂತದ್ದು ಅಂತ ಹೇಳಿದ್ರೆ ಅರಿಗತ್ತು ಗೊಜೈಮಸ್ ಅಂತ ಹೇಳಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ನಮಸ್ತೆ ಹೇಳ್ತಿದ್ರು. ಅದು ನಮ್ಗೆ ತುಂಬಾ ಖುಷಿ ಆಗ್ತಿತ್ತು, ಜಪಾನ್ ಅಲ್ಲಿ ನಮಸ್ತೆ ಹೇಳ್ತಾರೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಅನ್ನೋದಕ್ಕೆ ಅರಿಗತ್ತು ಗೊಜೈಮಸ್ ಅಂತ ಹೇಳ್ತಾರೆ. ಮತ್ತೆ
1: ಅವರದನ್ನ ತುಂಬಾ ಉಪಯೋಗಿಸ್ತಾರೆ,
0: ತುಂಬಾ ಸಲ ಉಪಯೋಗಿಸ್ತಾರೆ.
1: ಹಾಯ್ ಹಲೋ ಹೇಳ್ತೀವಿ ಅವ್ರು ಅರಿಗತ್ತು ಗೊಜೈಮಸ್, ಸುಮ್ಮನೆ ನೋಡಿದ್ರು ಕೂಡ ಬಕ್ಕೊಂಡು ಅದೇ ಹೇಳ್ಕೊಂಡೇ ಹೋಗುದು. ಎಷ್ಟು ಸರಿ ಹೇಳ್ತಾರೆ ಅಂದ್ರೆ
0: ಹೌದು,
2: ಅವಕಾಶಗಳು ನಮಗೆ ಹೇಗೆ ಬರ್ತದೆ ಅಂತ ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮ್ಮ ಯಕ್ಷಗಾನ ತಂಡ, ಸಂಜನಾ ಅವರಾಗಿರ್ಬೋದು, ಸಿಂಚನ ಆಗಿರ್ಬೋದು, ಮತ್ತೆ ಮರಣಿ ಮೇಡಮ್ ಅವರು ಆಗಿರ್ಬೋದು, ನೀವು ಹೋಗಿದ್ರಿ. ಇಂಥದ್ದು ತುಂಬಾ ಅವಕಾಶಗಳು ವಿದ್ಯಾರ್ಥಿಗಳಿಗೆ ಅಥವಾ ಪ್ರಾಧ್ಯಾಪಕರಿಗೆ ಬರ್ಬೋದು, ಅಂತವರಿಗೆ ನಿಮ್ಮ ಒಂದು ಸಲಹೆ ಏನು?
0: ಹೌದು ಸರ್, ಖಂಡಿತ ಬಳಸ್ಕೊಳ್ಬೇಕು. ಯಾಕೆಂದ್ರೆ ನಾನು ಯಕ್ಷಗಾನ ಕಲಾವಿದೆ, ನನಗೆ ಈ ಅವಕಾಶ ಸಿಗ್ಬೇಕಾದ್ರೆ ಮುಖ್ಯ ಕಾರಣವೇ ನನ್ನ ಕೇಂದ್ರ ಸರ್, ಶ್ರೀ ಶಾರದ ಯಕ್ಷ ಕಲಾ ಕೇಂದ್ರ ಅಂತ ಇದೆ. ಮೊದಲ ಗುರು ಕೃಷ್ಣ ಪಕ್ಕಿನಿಯರು, ಅಲ್ಲಿಯ ಕೇಂದ್ರ ಗುರುಗಳಾದ ರಾಕೇಶ್ ಅಯ್ಯಡ್ಕ ಅವರಿಂದಲೂ ಸಲಹೆಗಳನ್ನ ಕೇಳಿದ್ದೇನೆ. ಅವರೆಲ್ಲರ ಒಂದು ಪ್ರೋತ್ಸಾಹ, ಮುಖ್ಯವಾಗಿ ಸರ್ ಒಬ್ಬ ಆರ್ಟಿಸ್ಟ್ ಆಗಿ ನನಗೆ ನನ್ನ ತಾಯಿಯ ಪ್ರೋತ್ಸಾಹ. ನನಗೆ ಖುಷಿಯಾದದ್ದು ಸರ್, ಒಂದು ನಾವೊಂದು ಯಕ್ಷಗಾನ ಕಲೆಯನ್ನ ನಾವು ಅಲ್ಲಿ ಕರ್ಕೊಂಡೋಗುದು ಮಾತ್ರ ಅಲ್ಲ, ಅದರ ಜೊತೆಗೆ ನಾವು ನಮ್ಮ ಇಂಡಿಯಾವನ್ನ ರೆಪ್ರೆಸೆಂಟ್ ಮಾಡ್ತೇವೆ ಸರ್. ಅವಕಾಶ ಬಾಗಿಲು ತಟ್ಟುವಾಗ ನಾವು ಅದನ್ನ ಒಮ್ಮೆನೆ ತೆಗಿಬೇಕು, ಯಾಕೆಂದ್ರೆ ಗೊತ್ತಿಲ್ಲ ಆ ಅವಕಾಶ ಮುಂದೆ ಇನ್ಯಾರಿಗೂ ಹೋಗ್ಬೋದು ಅಥವಾ ಅವಕಾಶ ಸಿಗದೇ ಇರಬಹುದು. ನಮಗೆ ಯಾವಾಗ ಒಂದು ಅವಕಾಶ ಬರ್ತದ, ನಾವು ಯಾವ ಒಂದು ಕಲೆಯನ್ನ ಕಲ್ತಿದ್ದೇವೆಯೋ ಆ ಕಲೆಯನ್ನು ನಮಗೆ ಇನ್ನಷ್ಟು ಎತ್ತರಕ್ಕೆ ತಗೊಂಡೋಗ್ಲಿಕ್ಕೆ ಅವಕಾಶ ಸಿಕ್ಕಿದಾಗ ನಾವು ಅದನ್ನಷ್ಟೇ ಪರಿಪೂರ್ಣತೆಯಿಂದ ತಗೊಂಡ್ರೆ ಬಹುಶಃ ನಾವು ಮಾತ್ರ ಅಲ್ಲ ನಮ್ಮ ಕಲೆ ಮೊದಲಾಗಿ ಅದು ಎಲ್ಲರಿಗೂ ಕಾಣ್ತದೆ ಸರ್. ಆ ಕಲೆ ಕಾಣುದು ತುಂಬಾ ಇಂಪಾರ್ಟೆಂಟ್, ಆ ಕಲೆ ನಮ್ಮನ್ನು ತನ್ನಷ್ಟಕ್ಕೆ ಕಾಣಿಸ್ತದೆ. ನನ್ನ ಸಂಸ್ಥೆ ನನಗೊಂದು ಅವಕಾಶ ಕೊಟ್ಟಿದೆ, ಮತ್ತೆ ನನ್ನ ಸಂಸ್ಥೆಯ ಹೆಸರನ್ನ ಅಲ್ಲಿ ಕೇಳುವಾಗ ನಮ್ಗೆ ಖುಷಿ ಆಗ್ತಿತ್ತು ಸರ್, SDM ಅಂತ ಹೇಳಿ. ಹಾಗಿರುವಾಗ ನಾವು ದುಡಿಯುವ ಸಂಸ್ಥೆಗೆ ಏನಾದ್ರೂ ನಮ್ಮಿಂದ ಒಂದು ಈ ರೀತಿಯ ಅಂತಹ ಒಂದು ಕೊಡುಗೆ ಕೊಡ್ಲಿಕ್ಕೆ ಒಂದು ನಿಜವಾಗ್ಲೂ ಖುಷಿ ಆಯ್ತು ಸರ್. ಇದೊಂದು ಒಳ್ಳೆ ಅವಕಾಶ, ಪ್ರತಿಯೊಬ್ರು ಇದನ್ನು ಮುಂದೆ ಯಾರಿಗೆ ಈ ಅವಕಾಶ ಸಿಗ್ತದ ಅವರೆಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಬೇಕು. ಯಾಕಂದ್ರೆ ಅವರು ಬೆಳಗ್ತಾರೆ, ಅವರ ಕಲೆಯು ಬೆಳಗ್ತದೆ, ಜೊತೆಗೆ ಅವರ ಇರುವಂತಹ ಪರಿಸರ ಕೂಡ ಅಥವಾ ಸಮಾಜ ಕೂಡ ಅದೊಂದು ಒಳ್ಳೆ ಹೆಸರನ್ನ ಕೇಳ್ತದೆ ಸರ್. ನಾವು ತಗೊಂಡದಕ್ಕೆ ನಾವೇನಾದ್ರೂ ಕೊಟ್ಟಾಗ ತುಂಬಾ ಖುಷಿ ಆಗುತ್ತೆ ಸರ್.
2: ಸಂಜನಾ ಅವರು ಏನ್ ಹೇಳ್ತೀರಿ ಅವಕಾಶಗಳನ್ನ ಬಾಚಿಕೊಳ್ಳುವ ಬಗ್ಗೆ?
1: ಹೌದು, ನಾನು ಸ್ಟೂಡೆಂಟ್ ಆಗಿ ಹೇಳ್ತಿರೋದೇನಂದ್ರೆ ನೀವ್ ಯಾವ್ದ್ರಲ್ಲ ಸ್ಪೆಷಲೈಸ್ ಆಗಿ ಏನು ಗೊತ್ತಿಲ್ಲ ಅಂತ ಹೇಳ್ಬೇಡಿ. ಏನೇ ಅಪರ್ಚುನಿಟೀಸ್ ಏನು ಮುಂಚೆನೆ ಎಲ್ಲ ಪ್ಲಾನ್ ಆಗಿ ಬರೋದಿಲ್ಲ. ನಂದೇ ಹೇಳ್ಬೇಕಂದ್ರೆ ಎಲ್ಲರೂ ಅವ್ರು ಸಡನ್ ಆಗಿ ಬಂದದ್ದು, ನಾವು ಸಡನ್ ಆಗಿ ಇಂಟರ್ವ್ಯೂಗ್ ಅಂತ ನಿಂತದ್ದು. ಏನು ಗೊತ್ತಿಲ್ಲ ಅಂತ ಹೇಳ್ಬೇಡಿ. ಮ್ಯಾಮ್ ಹೇಳ್ದಾಗೆ ಆಪರ್ಚುನಿಟಿ ವೆನ್ ಇಟ್ ಕಮ್ಸ್ ನಾಕಿಂಗ್ ದ ಡೋರ್ ಜಸ್ಟ್ ಗ್ರಾಬ್ ಇಟ್ ಅಂತ ಹೇಳುದು. ಯಾವಾಗ ಆಪರ್ಚುನಿಟಿ ಬಂದರೂ ಅದೊಂದು ಯೂಸ್ ಮಾಡ್ಕೊಳ್ಳಿ ಅದನ್ನು, ಮತ್ತೆ ಯಾವ್ದು ಬಿಟ್ಕೊಡ್ಬೇಡಿ ಅನ್ನೋದು ನನ್ನ ಮಾತು.
3: ಅದೇ ಸರ್, ಆಪರ್ಚುನಿಟಿ ಬಂದಾಗ ಅದನ್ನು ಯೂಸ್ ಮಾಡಲೇಬೇಕಾಗ್ತದೆ. ಬಿಕಾಸ್ ನಮ್ಗೆ ಒಂದು ಕಲೀಲಿಕ್ಕೆ ಒಂದು ದೊಡ್ಡ ಆಪರ್ಚುನಿಟಿ ಅಂತ ಹೇಳ್ಬೋದು. ಈ ತರ ಈಗ ಬೇರೆ ಕಂಟ್ರಿಗೆ ಹೋದಾಗ ಅಲ್ಲಿದ್ದು ಕಲ್ಚರ್ ಆಗಿರ್ಬೋದು, ಸೊ ನಾವು ತುಂಬಾ ವಿಷಯ ಕಲ್ತಿದ್ದೇವೆ. ಸೊ ಕಲೀಲಿಕ್ಕೆ ಒಂದು ಎಂತ ನಮ್ಮ ನಾಲೆಜ್ ಅನ್ನು ಇಂಪ್ರೂವೈಸ್ ಮಾಡಲಿಕ್ಕೆ ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು.
2: ಜಪಾನ್ ಪ್ರವಾಸದ ಅನುಭವಗಳನ್ನು ನಮ್ಮ ಸೀಮಿತ ಸಮಯದಲ್ಲಿ ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರಿ. ಡಾಕ್ಟರ್ ಮಾಲಿನಿ ಅಂಚನ ಅವರು ಹಾಗೆ ಸಂಜನಾ ಅವರು ಮತ್ತೆ ಸಿಂಚನಾ ಅವರು ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ರಿ ನಮ್ಮ ರೇಡಿಯೋ ಕೇಳುಗರ ಪರವಾಗಿ ಮತ್ತೆ ರೇಡಿಯೋ ನಿನಾದದ ಪರವಾಗಿ. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು.
4: ಥ್ಯಾಂಕ್ ಯು ಸರ್.

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 08256236961.
0: SDM ಇಂಜಿನಿಯರಿಂಗ್ ಕಾಲೇಜ್, ಉಜರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

0: ಇದು ಸಮುದಾಯ ಬಾನುಡಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
0: ಇದು ಸಮುದಾಯ ಬಾನುಡಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.

0: ಆತ್ಮೀಯ ಕೇಳುಗರಿಗೆ ಆತ್ಮೀಯ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ.
1: ಉಜಿರೆಯ ನೆಲದಿಂದ ಜಪಾನಿನ ಗಗನಕ್ಕೆ ಯಕ್ಷಗಾನದ ಕೀರ್ತಿ ಹಾರಿದೆ.
0: ಸಾಂಸ್ಕೃತಿಕ ನೆಲೆಯಾದ ಉಜಿರೆಯಿಂದ ಆರಂಭವಾದ ಈ ಪಯಣ ಇಂದು ವಿಶ್ವದ ಗಮನ ಸೆಳೆದಿರುವ ಜಪಾನ್ ದೇಶದವರೆಗೆ ತಲುಪಿದೆ. ಇದು ಕೇವಲ ವಿದೇಶ ಪ್ರವಾಸವಲ್ಲ, ಬದಲಾಗಿ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಮತ್ತು ಯಕ್ಷಗಾನದ ವೈಭವವನ್ನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪರಿಚಯಿಸಿದ ಹೆಮ್ಮೆಯ ಪಯಣ. ಹೌದು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಕೀರ್ತಿಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದಿರುವ ಈ ತಂಡ ಜಪಾನ್ನಲ್ಲಿ ಯಕ್ಷಗಾನ ಪ್ರದರ್ಶನ ನೀಡಿ ಕಾಲೇಜಿನ ಹೆಸರನ್ನ ಮತ್ತಷ್ಟು ಎತ್ತರಕ್ಕೇರಿಸಿದೆ. ಈ ಸಾಧನೆ ಕಾಲೇಜಿಗೆ ಮಾತ್ರವಲ್ಲ, ನಮ್ಮ ಊರು, ನಮ್ಮ ಜಿಲ್ಲೆಗೆ ಹೆಮ್ಮೆಯ ವಿಷಯವೂ ಹೌದು. ಇಂದು ಈ ವಿಶೇಷ ಕಾರ್ಯಕ್ರಮದಲ್ಲಿ ಜಪಾನ್ ಪ್ರವಾಸದ ಅನುಭವಗಳು, ಅಲ್ಲಿನ ಸಂಸ್ಕೃತಿ, ಜನರ ಆತಿಥ್ಯ, ಯಕ್ಷಗಾನಕ್ಕೆ ದೊರೆತ ಮೆಚ್ಚುಗೆ ಹಾಗೂ ಈ ಪಯಣದ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ರೇಡಿಯೋ ನಿನಾದ 90.4 FM ಸ್ಟುಡಿಯೋದಲ್ಲಿ ನಮ್ಮೊಂದಿಗಿದ್ದಾರೆ ಎಸ್ಡಿಎಂ ಕಾಲೇಜಿನ ವಾಣಿಜ್ಯ ವಿಭಾಗದ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಮಾಲಿನಿ ಅಂಚನ್ ಅವರು. ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ತೆ ಸರ್.
0: ಅದೇ ರೀತಿ ಎಸ್ಡಿಎಂ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ದ್ವಿತೀಯ BA ವಿದ್ಯಾರ್ಥಿನಿ ಸಂಜನಾ ಅವರು ಇದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ನಮಸ್ತೆ ಸರ್.
0: ಅದೇ ರೀತಿ ಎಸ್ಡಿಎಂ ಕಾಲೇಜಿನ ತೃತೀಯ BCOM ವಿದ್ಯಾರ್ಥಿನಿ ಸಿಂಚನಾ ಅವರು ಇದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ನಮಸ್ತೆ ಸರ್.
0: ಉಜಿರೆಯಿಂದ ಜಪಾನ್ ವರೆಗೆ ಸಾಗಿದ ಈ ಸಾಂಸ್ಕೃತಿಕ ಪಯಣದ ಅನುಭವಗಳನ್ನ ಅವರ ಮಾತಲ್ಲೇ

0: ಈ ನಮ್ಮ ಮಾಲಿನ್ ಮೇಡಮ್ ಅವರಿಗೆ ಜಪಾನ್ಗೆ ಹೋಗುವ ಅವಕಾಶ ಹೇಗೆ ಸಿಕ್ಕಿತ್ತು, ಇದರ ಬಗ್ಗೆ ಸ್ವಲ್ಪ ಹೇಳಿ.
1: ಜಪಾನಿಗೆ ಹೋಗ್ಬೇಕು ಅನ್ನುವ ಒಂದು ಮಾಹಿತಿಯನ್ನು ನನಗೆ ಮೊತ್ತ ಮೊದಲಾಗಿ ನೀಡಿದವರು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪಿ ವಿಶ್ವನಾಥ್ ಸರ್. ಇವರು ನನ್ನನ್ನು ಹೇಗೆ ಆಯ್ಕೆ ಮಾಡಿದ್ದು ಅಂತ ಹೇಳಿದ್ರೆ, ನನಗಿಂತ ಮುಂಚೆ ನಮ್ಮ ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳಾದ ಸಂಜನಾ ಮತ್ತೆ ಸಿಂಚನಾ ಇವರು ಆಯ್ಕೆಯಾಗಿದ್ರು. ಸಿಂಚನ ಅವರು ಭಾಗವತಿಕೆಗೆ, ಸಂಜನಾ ಅವರು ಡಾಕ್ಯುಮೆಂಟೇಷನ್ಗೆ ಅನ್ನುವ ನೆಲೆಯಲ್ಲಿ ಅವರು ಆಯ್ಕೆಯಾಗಿದ್ರು. ಆದರೆ ಇಲ್ಲಿ ನಮ್ಮ ಕಾಲೇಜಿನ ಒಂದು ಸಂಸ್ಕೃತಿ ಏನಂದ್ರೆ, ಅಥವಾ ಪರಂಪರೆ ಏನಂದ್ರೆ, ನಮ್ಮ ಕಾಲೇಜಿನಿಂದ ಯಾವುದೇ ವಿದ್ಯಾರ್ಥಿಗಳನ್ನ ಯಾವುದೇ ಸ್ಪರ್ಧೆಗಾಗ್ಲಿ ಅಥವಾ ಯಾವುದೇ ಕಾರ್ಯಕ್ರಮಕ್ಕಾಗ್ಲಿ ನಮ್ಮ ಕಾಲೇಜಿನಿಂದ ಕಳಿಸಿಕೊಡುವಾಗ ಅಲ್ಲಿ ಒಬ್ರು ಉಪನ್ಯಾಸಕರು ಇರಲೇಬೇಕು. ಇದು ಒಂದು ಕಾರಣ. ಎರಡನೇದೇನಂತ ಹೇಳಿದ್ರೆ, ಆಯ್ಕೆಗೊಂಡಂತಹ ವಿದ್ಯಾರ್ಥಿನಿಯರ ಹೆತ್ತವರು ಕೂಡ ಯಾರಾದ್ರೂ ಅಲ್ಲಿ ಉಪನ್ಯಾಸಕರು ಮಕ್ಕಳ ಜೊತೆಗೆ ಹೋಗುವುದಾದ್ರೆ ನಮ್ಮದು ಅಭ್ಯಂತರ ಇಲ್ಲ ಎನ್ನುವುದಾಗಿ ಕಾಲೇಜಿಗೆ ತಿಳಿಸಿದ್ರು. ಈ ಎರಡು ಕಾರಣ ಉಪನ್ಯಾಸಕರನ್ನ ಆಯ್ಕೆ ಮಾಡಬೇಕು ಅನ್ನುವ ಒಂದು ವಿಷಯಕ್ಕೆ ಬಂತು. ಆದ್ರೆ ಯಾರು ಅನ್ನೋದಾಗಿ ಆಲೋಚನೆ ಮಾಡಿದಾಗ ಬಹುಶಃ ಜಪಾನಿನವರ ಬೇಡಿಕೆಯಾಗಿತ್ತು, ಕಲಾವಿದೆಯೇ ಆಗಿರಬೇಕು, ಯಕ್ಷಗಾನ ಕಲಾವಿದರಾಗಿರಬೇಕು. ನಾನು ಸ್ವತಃ ಯಕ್ಷಗಾನ ಕಲಾವಿದೆಯಾದದ್ರಿಂದ, ಹವ್ಯಾಸಿ ಕಲಾವಿದೆಯಾದದ್ರಿಂದ ನನಗೆ ಈ ಅವಕಾಶ ಹುಡುಕಿ ಬಂತು.
0: ಸಂಜನಾ ಅವರಿಗೆ ಈ ಜಪಾನ್ಗೆ ಹೋಗ್ಬೇಕು ಅನ್ನುವಂತ ಸುದ್ದಿ ತಿಳಿದಾಗ ನಿಮ್ಗೆ ಏನನ್ಸಿತ್ತು?
2: ನಮ್ಗೆ ಆಕ್ಚುಲಿ ಫಸ್ಟ್ ಟೈಮ್ ಕೇಳಿದಾಗ ತುಂಬಾ ಶಾಕ್ ಆಯ್ತು. ಅಂದ್ರೆ ಯಾಕೆಂದ್ರೆ ಇಲ್ಲೇ ರೇಡಿಯೋ ನಿನಾದದಲ್ಲಿ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಂಟರ್ವ್ಯೂ ಮಾಡಿದ್ವಿ, ಏನು ಪ್ರಿಪರೇಷನ್ ಇಲ್ಲದೆ. ಅದರಿಂದ ಚಾನ್ಸ್ ಸಿಕ್ಕಿತ್ತು ಹೀಗೆ ಜಪಾನಿಗೆ ಸಡನ್ ಆಗಿ ಹೋಗೋದಂದ್ರೆ ಸ್ವಲ್ಪ ಶಾಕ್ ಆಗಿ ಖುಷಿ ಕೂಡ ಆಯ್ತು. ಯಾಕಂದ್ರೆ ಜಪಾನ್ ತುಂಬಾ ಡೆವಲಪ್ಡ್ ಕಂಟ್ರಿ, ಆ ಕಂಟ್ರಿಗೆ ಹೋಗೋದಂದ್ರೆ ಅದು ನಮ್ಮ ಲಕ್ ಕೂಡ ಅನ್ಬೋದು. ಸೊ ತುಂಬಾ ಖುಷಿ ಆಯ್ತು ಕೇಳಿದಾಗ.
0: ಸಿಂಚನಾ ಅವರಿಗೆ,
3: ಆಕ್ಚುಲಿ ಫಸ್ಟ್ ಗೆ ಕೇಳುವಾಗ ನಂಗೆ ಸಮಯ ನಂಬಲಿಕ್ಕೆ ಆಗ್ಲಿಲ್ಲ. ಮತ್ತೆ ಫಸ್ಟ್ ಗೆ ಅರುಣ್ ಸರ್ ನಂಗೆ ಹೇಳಿದ್ರು ಹೀಗೆ ಸೆಲೆಕ್ಟ್ ಆಗಿದ್ರಿ ಅಂತ. ಆಗೊಮ್ಮೆ ಬಯಸ ಆಯ್ತು, ಯಾಕಂದ್ರೆ ಸಡನ್ ಒಮ್ಮೆ ನಾವು ಜಸ್ಟ್ ದೂರ ದೂರ ಟ್ರಾವೆಲ್ ಮಾಡಿದವಳಲ್ಲ. ಸೊ ಸಡನ್ ಜಪಾನ್ ಅಂತ ಹೇಳುವಾಗ ಏನೋ ಬಯಸ ಆಯ್ತು, ಮತ್ತೆ ಖುಷಿ ಸಹ ಆಯ್ತು.
0: ಜಪನೀಸ್ ಬಗ್ಗೆ ಬರೀ ಗೂಗಲ್ ಅಲ್ಲಿ ಮತ್ತೆ ಪುಸ್ತಕದಲ್ಲಿ ಅಷ್ಟೇ ಓದಿದ್ವಿ, ಬಟ್ ರಿಯಾಲಿಟಿ ನಿಮಗೆ ಒಂದು ನೈಜ ಅನುಭವ ಆಯ್ತು. ಈಗ ವಿಮಾನ ಜರ್ನಿ, ಅದ್ರ ಬಗ್ಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದ್ರೆ.
2: ನಾನು ಆಲ್ರೆಡಿ ಡೊಮೆಸ್ಟಿಕ್ ಟ್ರಾವೆಲ್ ಮಾಡಿದ್ದೆ, ಇಂಟರ್ನ್ಯಾಷನಲ್ ಇದು ಫಸ್ಟ್ ಟೈಮ್. ಸೊ ಇಮಿಗ್ರೇಷನ್ ಅಲ್ಲೆಲ್ಲ ನಾವು ಸ್ವಲ್ಪ ಇನ್ನು ಕೇರ್ಫುಲ್ ಆಗಿ ಏನೇನು ಎಲ್ಲ ರೆಡಿ ಇಟ್ಕೋಬೇಕಂತ ಮುಂಚೆನೆ ತುಂಬಾ ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ. ತುಂಬಾ ಪ್ರಿಪರೇಷನ್ ಇತ್ತು, ಮತ್ತೆ ತುಂಬಾ ಎಫರ್ಟ್ಸ್ ಕೂಡ ಇತ್ತು. ವೀಸಾ ಪ್ರೊಸೆಸ್ ಗಂತೂ ನಾವು ಕಮ್ಮಿ ಓಡಾಡಿಲ್ಲ. ನಾವು ಇಲ್ಲಿಂದ ಬ್ಯಾಂಗ್ಳೂರಿಂದ ಚೆನ್ನೈ, ಚೆನ್ನೈಯಿಂದ ಬ್ಯಾಂಗ್ಳೂರ್, ಎಲ್ಲ June 2nd ಇಂದ ನಮ್ದು ಕಂಟಿನ್ಯೂಸ್ ಟ್ರಾವೆಲ್ ಆಗಿದೆ. June 10th ನಾವು ಜಪಾನಿಗೆ ಬಿಟ್ಟಿದ್ದು, ಬಟ್ June 2nd ಇಂದ ನಾವು ಬ್ಯಾಂಗ್ಳೂರ್, ಚೆನ್ನೈ, ಉಜಿರೆ, ಮ್ಯಾಂಗ್ಳೂರ್ ಎಲ್ಲಾ ಕಡೆ ಸುತ್ತಿ ಕೊನೆಗೆ ವೀಸಾಗಂತ ನಮ್ಗೆ ವೀಸಾ ಸಿಕ್ಕಿದೆ June 10th. June 10th ವೀಸಾ ಇಟ್ಕೊಂಡಿದ್ದು, ಏರ್ಪೋರ್ಟಿಗೆ ಓಡಿದ್ದು.
1: ಇಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಯೇ ಸ್ವಲ್ಪ ನಮ್ಗೆ ಆ ವೀಸಾ ಅದು ಆಫೀಸ್ ಅಲ್ಲಿ ಇದ್ದದ್ರಿಂದ ತುಂಬಾ ನಮ್ಗೆ ಹೆಲ್ಪ್ ಆಯ್ತು. ಅದನ್ನು ತಗೊಂಡ್ ಬರ್ಲಿಕ್ಕೆ ಹರಸಾಹಸ ಇತ್ತು. ಅಂದ್ರೆ ನಾವು ಬೆಳಗ್ಗೆ ಬೆಳಗ್ಗೆ ನಾವು ಹೋಗಿ ಅಲ್ಲಿಂದ ಕಲೆಕ್ಟ್ ಮಾಡಿ ಮತ್ತೆ ಏರ್ಪೋರ್ಟಿಗೆ ಹೋಗ್ಬೇಕಿತ್ತು. ಆ ಸಂದರ್ಭದಲ್ಲಿ ನಮ್ಮ ಸಂಜನನವರ ಪೇರೆಂಟ್ಸ್ ತುಂಬಾನೇ ನಮ್ಗೆ ಸಹಾಯ ಮಾಡಿದ್ರು. ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆ ಕೂಡ, ನಮ್ಮ ಸಂಸ್ಥೆಯ ಹೆಚ್ಚಿನವರು, ಈಗ ಪುರಣ್ ಸರ್ ಇರ್ಬೋದು, ಅವರ ಪರಿಚಯದಲ್ಲಿ ಇದ್ದಂತಹ ವ್ಯಕ್ತಿಗಳಿಂದ, ಎಲ್ಲರಿಂದ ಕೂಡ ನಮ್ಗೆ ಇದಕ್ಕೆ ಒಂದು ಸಹಾಯ ಇತ್ತು.
0: ನಿಮ್ಮ ವಿಮಾನ ಜರ್ನಿ ಬಗ್ಗೆ?
1: ಇದು ನನ್ನ ಪ್ರಥಮ ವಿಮಾನ ಜರ್ನಿ. ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಎರಡನ್ನು ಒಂದೇ ಸಮಯದಲ್ಲಿ ಅನುಭವಿಸುವ ಬಹುಶಃ ಏನು ಅವಕಾಶ ನನಗೆ ಸಿಕ್ಕಿತ್ತು. ಅದೇ ಅಂದ್ಕೊಳ್ತಿದ್ದೆ, ತುಂಬಾ ಖುಷಿ ಆಯ್ತು. ಒಳ್ಳೆ ರೀತಿಯ ಫುಡ್, ಒಳ್ಳೆ ರೀತಿಯ ಒಂದು ಸೌಕರ್ಯ ಅದರಲ್ಲಿ ಇತ್ತು. ತುಂಬಾ ಒಳ್ಳೆಯ ಪಯಣ ಆಯ್ತು.
0: ಸಿಂಚನ ಅವರಿಗೆ?
3: ನನಗೆ ಸಹ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಫ್ಲೈಟ್ ಅಲ್ಲಿ. ತುಂಬಾ ಖುಷಿ ಆಯ್ತು.
0: ಗಗನ ಸಖಿರೆಲ್ಲ ಮಾತಾಡಿದ್ರು,
3: ಫುಡ್ ಮತ್ತೆ ಎಲ್ಲ ಸಹ ಫೆಸಿಲಿಟೀಸ್ ಎಲ್ಲ ತುಂಬಾ ಚಂದ ಆಯ್ತು, ಖುಷಿ ಆಯ್ತು.
0: ಈಗ ನೀವು ನಮ್ಮ ಇಲ್ಲಿ ಮಂಗಳೂರಿನಿಂದ ನೀವು ಜಪಾನಿಗೆ ಹೋದ್ರಿ, ಅಲ್ಲಿ ರೀಚ್ ಆದ್ರಿ, ರೀಚ್ ಆಗುವಾಗ ಆ ಒಂದು ವಾತಾವರಣದ ಬಗ್ಗೆ ಹೇಳುದಾದ್ರೆ ಮೇಡಮ್ ಅವರು.
1: ಹೌದು, ಅಲ್ಲಿ ನಕರಸ ಮೇಡಮ್ ನಮ್ಮನ್ನು ತುಂಬಾ ಆತ್ಮೀಯವಾಗಿ ಗೌರವದಿಂದ ನಮ್ಮನ್ನು ಬರಮಾಡಿಕೊಂಡ್ರು. ಹೇಗೆ ಬರಮಾಡಿಕೊಂಡ್ರು ಅಂತ ಹೇಳಿದ್ರೆ, ಒಂದು ಅವರ ಮಗಳೇ ಮಾಡಿರುವಂತ ಒಂದು ಚಿತ್ರ, ವೆಲ್ಕಮ್ ಟು ಜಪಾನ್ ಅಂತ ಬರೆದಂತ ಸೈನ್ ಬೋರ್ಡ್ ಇಟ್ಕೊಂಡು ನಮ್ಗೆ ಅವರು ತುಂಬಾ ಒಳ್ಳೆ ರೀತಿಯಿಂದ ಸ್ವಾಗತ ಮಾಡಿದ್ರು. ಅದು ಬಹಳ ಖುಷಿ ಕೊಟ್ಟಿತ್ತು ನಮ್ಗೆ. ಹೌದು.
2: ಫಸ್ಟ್ ಆಫ್ ಆಲ್ ಜಪಾನಿಗೆ ಕಾಲಿಟ್ಟ ತಕ್ಷಣ ಡಿಫ್ರೆನ್ಸ್ ಗೊತ್ತಾಯ್ತು, ಇಂಡಿಯನ್ ಏರ್ಪೋರ್ಟ್ಸಿಗೂ ಜಪಾನ್ ಏರ್ಪೋರ್ಟ್ಸಿಗೂ. ಅಲ್ಲಿ ಇಟ್ಟ ತಕ್ಷಣ ಎಷ್ಟು ಸೈಲೆಂಟ್ ಆಗಿ ಎಲ್ಲ ಪೀಸ್ಫುಲ್ ಆಗಿ ಅವರವರ ಕೆಲಸವನ್ನು ಅವರವರ ಮಾಡಿಕೊಂಡು ಎಲ್ಲ ಡಿಸಿಪ್ಲಿನ್ಡ್ ಆಗಿ ಅವರವ್ರ ಕೆಲಸ ಮಾಡ್ಕೋತಾ ಇದ್ರು. ಮತ್ತೆ ನಮಗೆ ಎಲ್ಲಿ ಕೂಡ ಅರ್ಜೆಂಟ್ ಆಗಿ ಹೋಗ್ಬೇಕು, ಅರ್ಜೆಂಟ್ ಆಗಿ ಇದು ಮಾಡ್ಬೇಕಂತ ಇರಲಿಲ್ಲ. ಆರಾಮಾಗಿ ನಾವು ನಮ್ಮ ಕೆಲಸನ ಮಾಡಿಕೊಂಡು ಇಮಿಗ್ರೇಷನ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಆಚೆ ಹೋದ ತಕ್ಷಣ ಅವರು ಬೋರ್ಡ್ ಇಟ್ಕೊಂಡು ಬಂದರು ವೆಲ್ಕಮ್ ಟು ಜಪಾನ್ ಅಂತ. ಅದು ನೋಡಿ ತುಂಬ ಖುಷಿ ಆಯಿತು
0: ನಮಗೆ.
3: ಅದೇ ನಮಗೆ ಫಸ್ಟ್ ಟೈಮ್ ಜಪಾನಿಗೆ ಕಾಲಿಟ್ಟಾಗ ಅಟ್ಮಾಸ್ಫಿಯರ್ ನಮಗೆ ಫುಲ್ ಡಿಫ್ರೆಂಟ್, ಇಂಡಿಯಾ ಬೇರೆನೆ, ಅಲ್ಲಿ ಒಂಥರ ಬೇರೆನೆ ಸಿಟೀಸ್ ಆಗಿರ್ಬೋದು. ಏರ್ಪೋರ್ಟ್ ಅಲ್ಲಿ ಅವರೇ ಸಂಜನಾ ಅವ್ರು ಹೇಳಿದಂಗೆ ಫುಲ್ ಡಿಸಿಪ್ಲಿನ್ಡ್, ಮತ್ತೆ ಫುಲ್ ಒಂಥರ ಸೈಲೆನ್ಸ್, ಜನಗಳು ಅವರವರದ್ದೇ ಕೆಲಸಗಳಲ್ಲಿ ಇದು ಮಾಡಿಕೊಂಡು.
0: ಮೇಡಮ್, ಹಾಗೀಗ ಕಲೆಗೆ ಭಾಷೆ ಮಿತಿ ಇಲ್ಲ ಅಂತ ಹೇಳ್ತಾರೆ.
1: ಖಂಡಿತ.
0: ಮತ್ತೆ ಸಂಸ್ಕೃತಿಗೆ ಗಡಿಗಳಿಲ್ಲ ಅಂತ ಹೇಳ್ತಾರೆ. ನೀವು ಇಲ್ಲಿಯ ಯಕ್ಷಗಾನವನ್ನ ಅಲ್ಲಿ ಪರಿಚಯ ಮಾಡ್ಲಿಕ್ಕೋಸ್ಕರ ಒಂದು ತಂಡದಲ್ಲಿ ಹೋದ್ರಿ, ಯಾವ ಪ್ರದರ್ಶನವನ್ನ ಕೊಟ್ರಿ, ಮತ್ತೆ ಅಲ್ಲಿಯ ಒಂದು ಕಾರ್ಯಕ್ರಮದ ರೂಪುರೇಷೆಗಳು ಹೇಗಿತ್ತು, ಇದರ ಬಗ್ಗೆ ಸ್ವಲ್ಪ ನಮ್ಮ ಕೆಲವರಿಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ.
1: ನಾವು ಜಪಾನಿನಲ್ಲಿ ಯಾವ ರೀತಿಯ ಯಕ್ಷಗಾನ ಪ್ರದರ್ಶನ, ಯಾವ ಪ್ರಸಂಗವನ್ನ ಪ್ರದರ್ಶಿಸಬೇಕು ಅನ್ನೋದು ಮೊದಲೇ ನಿಗದಿಯಾಗಿತ್ತು. ಎರಡು ಪ್ರಸಂಗವನ್ನ ನಾವಲ್ಲಿ ಪ್ರದರ್ಶಿಸಬೇಕಿತ್ತು, ಒಂದು ಕಂಸವಧೆ, ಇನ್ನೊಂದು ರಾವಣವಧೆ. ರಾವಣವಧೆಯಲ್ಲಿ ನಾನು ರಾವಣ ಪಾತ್ರವನ್ನ ನಿರ್ವಹಿಸಿದೆ, ರಾಮನ ಪಾತ್ರವನ್ನ ನಮ್ಮ ಸಿಂಚನ್ ಅವರು ನಿರ್ವಹಿಸಿದ್ರು. ಇನ್ನೊಂದು ಪ್ರಸಂಗ ಕಂಸವಧೆಯಲ್ಲಿ ನಾನು ಕಂಸನ ಪಾತ್ರವನ್ನ ನಿರ್ವಹಿಸಿದ್ರೆ ನಮ್ಮ ಸಂಜನ್ ಅವರು ಕೃಷ್ಣನ ಪಾತ್ರವನ್ನ ನಿರ್ವಹಿಸಿದ್ರು. ಇಲ್ಲಿ ನಮಗೆ ಮೊದಲ ದಿವಸ ನಾವು ಟೋಕಿಯೋದಲ್ಲಿ ಯಕ್ಷಗಾನ ವೇಷವನ್ನ ಧರಿಸಿ ಪ್ರದರ್ಶನ ಏನು ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಯಾವುದೇ ರೀತಿಯ ಪ್ರದರ್ಶನವನ್ನ ಇಟ್ಟಿರಲಿಲ್ಲ. ಬದಲಾಗಿ ನಾವು ಯಕ್ಷಗಾನದ ಬಗ್ಗೆ ಅವರಿಗೆ ತಿಳಿಸಬೇಕಿತ್ತು. ಯಕ್ಷಗಾನದ ಪರಂಪರೆ ಏನು, ಯಕ್ಷಗಾನದಲ್ಲಿ ಯಾವ ರೀತಿಯ ವೇಷಗಳು ಬರ್ತದೆ, ಯಾವ ರೀತಿಯ ಬಣ್ಣಗಾರಿಕೆ, ಅದರ ಮಹತ್ವ ಏನು, ಬಣ್ಣಗಳೆಷ್ಟಿದೆ, ಪಾತ್ರಗಳೆಷ್ಟಿದೆ, ಮತ್ತೆ ಆ ಆಭರಣಗಳ ಬಗ್ಗೆ, ಈ ಎಲ್ಲ ವಿಷಯದ ಬಗ್ಗೆ ನಾವು ಅವರಿಗೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನ ಮೂಲಕ ಎಕ್ಸ್ಪ್ಲೈನ್ ಮಾಡಬೇಕಿತ್ತು. ಸೊ ಅದನ್ನು ಜಪನೀಸ್ ಲ್ಯಾಂಗ್ವೇಜ್ ಅಲ್ಲಿ ನಕರಸ ಮೇಡಮ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮತ್ತೆ ನಾವು ಅದಕ್ಕೆ ತಕ್ಕ ಹಾಗೆ ಯಕ್ಷಗಾನ, ನಾನು ಮಾಡಿದ ರಾವಣ ಪಾತ್ರದಲ್ಲಿ ಕೇಸರಿ ಕಿರೀಟ, ಕೇಸರಿ ತಟ್ಟಿ ಅಂತ ನಾವು ಹೇಳ್ತೇವೆ ಯಕ್ಷಗಾನದಲ್ಲಿ, ಅದನ್ನು ಯಾವ ರೀತಿ ಕಟ್ಟುವಂಥದ್ದು, ಅದನ್ನು ಹೇಗೆ ತಲೆಗಿಡುವಂಥದ್ದು ಮತ್ತೆ ಕಟ್ಟುವಂಥದ್ದು, ಇದನ್ನು ನಾವು ಅವರಿಗೆ ಡೆಮೋ ಮಾಡಿ ತೋರಿಸಿದ್ವಿ. ಮತ್ತೆ ನಮ್ಮಲ್ಲಿರುವಂತ ಪ್ರಥಮ ಹೆಜ್ಜೆ ಯಕ್ಷಗಾನದಲ್ಲಿ, ದಿಂಕಿಟ ಕಿಟ ತಕ್ಕ, ತರಿ ಕಿಟ ಕಿಟ ತಕ್ಕ, ಅಥವಾ ಕೈಯನ್ನ ಯಾವ ರೀತಿ ನಾವು ಯಕ್ಷಗಾನದಲ್ಲಿ ತಾಳಕ್ಕೆ ತಕ್ಕ ಹಾಗೆ ಕುಣಿಸಬೇಕು, ಅಥವಾ ಅದನ್ನು ಕೈಯಿಂದ ಅಭಿನಯ ಮಾಡಬೇಕು, ಆಭಾವ, ಇದನ್ನು ನಾವು ಅವರಿಗೆ ಹೇಳಿಕೊಟ್ವಿ. ಮತ್ತೆ ಯಕ್ಷಗಾನಕ್ಕೆ ಯಾಕೆ ಮಹತ್ವ, ಯಾವ ರೀತಿಯಲ್ಲಿ ಅದು ಬೇರೆ ಕಲೆಗಳಿಗಿಂತ ವಿಭಿನ್ನ ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನ ಅವರಿಗೆ ತಿಳಿಸಿಕೊಟ್ವಿ. ಮತ್ತೆ ನಮ್ಮ ಸಿಂಚನ ಅವರು ಒಂದು ಭಾಗವತಿಕೆ ಕೂಡ ಅಲ್ಲಿ ಹಾಡಿದ್ರು, ಅದು ಕೂಡ ಅವರಿಗೆ ಬಹಳ ಖುಷಿಯಾಯಿತು. ಸಂಜನ ಅವರು ಕೂಡ ಅಲ್ಲಿ ಯಾವ ರೀತಿಯ ಸಹಕಾರವನ್ನು ನೀಡಬೇಕಾ, ನಮ್ಮ ಎಲ್ಲ ವಿಷಯದಲ್ಲೂ ಕೂಡ ಈಗ ಒಂದು ಕೇಸರಿ ತಟ್ಟಿ ನಾನು ತಲೆಗೆ ಕಟ್ಟಬೇಕಾದ್ರೆ ಅವರು ಅದನ್ನ ನನಗೆ ಕಟ್ಟಬೇಕಾಗತ್ತೆ. ಸೊ ಹಾಗಿರುವಾಗ ಇಂಥದ್ದೆಲ್ಲ ನಾವು ಮೂವರು ಕೂಡ ಟೋಕಿಯೋದಲ್ಲಿ ಫಸ್ಟ್ ಟೋಕಿಯೋದ ಜನರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ವಿ. ಬಹುಶಃ ಅದು ಬಹಳ ಖುಷಿ ಕೊಟ್ಟ ಕ್ಷಣ ನಮಗೆ, ಅವರು ತುಂಬಾ ಪ್ರೀತಿಯಿಂದ ಗೌರವದಿಂದ ಅದನ್ನು ಸ್ವೀಕರಿಸಿದ್ರು. ಅನಂತರ ನಾವು ಒಸಾಕದಲ್ಲಿ ಪ್ರದರ್ಶನವನ್ನ ನೀಡಬೇಕಾಯ್ತು. ನನ್ನ ಪ್ರಕಾರ ಅಂದ್ರೆ ಮೊದಲು ನಮಗೆ ಪ್ರದರ್ಶನ ಇರಲಿಲ್ಲ ಮೊದಲ ದಿವಸ, ಎರಡನೇ ದಿವಸ ನಮಗೆ ಒಂದು ಪ್ರಸಂಗವನ್ನ ಪ್ರದರ್ಶಿಸಬೇಕಾಯ್ತು. ಅದು ನಾವು ರಾವಣವಧೆಯನ್ನ ಪ್ರದರ್ಶಿಸಿದ್ವಿ. ನಾವು ರಾವಣವಧೆ ಪ್ರದರ್ಶನ ಮಾಡುವಾಗ ಸಂಜನಾ ಅವರು ಡಾಕ್ಯುಮೆಂಟೇಷನ್ ಗೆ ಸಂಬಂಧಪಟ್ಟ ಕೆಲಸಗಳನ್ನ ನಿರ್ವಹಿಸಿದ್ರು. ಅನಂತರ ನಾವು ಎರಡೂ ಪ್ರಸಂಗವನ್ನ ಮಾಡಿದ್ವಿ. ಇನ್ನೊಂದು ಕಡೆ ನಾವು ಒಂದು ಪ್ರಸಂಗ ಕಂಸವಧೆ, ಅಲ್ಲಿ ನಾನು ಮತ್ತೆ ಸಂಜನನವರು ಪಾತ್ರವನ್ನು ನಿರ್ವಹಿಸಿದ್ರೆ ಸಿಂಚನ ಅವರು ಪ್ರತ್ಯಕ್ಷ ಅಂದ್ರೆ ಲೈವ್ ಭಾಗವತಿಕೆಯನ್ನ ಮಾಡಿದ್ರು. ಹೀಗೆ ಮತ್ತೆ ಪುನಃ ಹಿಂದೆ ಬರುವಾಗ ಟೋಕಿಯೋದಲ್ಲಿ ಎರಡೂ ಪ್ರದರ್ಶನವನ್ನು ಕೊಟ್ಟು ಎಲ್ಲರ ಪ್ರಶಂಸೆಯನ್ನ ತಗೊಂಡು ಮರಳಿ ಭಾರತಕ್ಕೆ ಕಾಲಿಟ್ಟೆವು.

0: ಇಲ್ಲ ಅಂತ ಹೇಳಿದ್ರೆ ಯಕ್ಷಗಾನಕ್ಕೆ ಯಕ್ಷಾಭಿಮಾನಿಗಳಿದ್ದಾರೆ. ಈಗ ಜಪಾನ್ನಲ್ಲಿ ಕಲಾವಿದರ ಒಂದು ಪ್ರೋತ್ಸಾಹ ಅಥವಾ ಅಲ್ಲಿ ನೆರೆದಿದ್ದಂತವರ ಒಂದು ಪ್ರೋತ್ಸಾಹ ಹೇಗಿತ್ತು ಸಂಜನಾ ಅವರು ಹೇಳಬಹುದಾ?
1: ಅವರು ನಮ್ಮ ಯಕ್ಷಗಾನ ಆರ್ಟ್ ಫಾರ್ಮ್ ಅನ್ನು ತುಂಬಾ ಆಕ್ಚುಲಿ ಆ ರಾ ಫಾರ್ಮ್ ಅನ್ನು ತುಂಬಾ ತಗೊಳ್ಳೋದು ತುಂಬಾ ರೆಸ್ಪೆಕ್ಟ್ ಇಂದ ತಗೊಂಡ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ಅದನ್ನ ನೋಡ್ಬೇಕಾದ್ರೆ ನಾವೊಮ್ಮೆ ಅನ್ಸ್ಕೊಂಡಿದ್ವಿ ಯಾರಾದ್ರೂ ಭಯ ಪಟ್ಕೊಂಡ್ರೆ ನಮ್ಮ ಆರ್ ಬಟನ್ ಎಲ್ಲ ನೋಡಿ ಭಯ ಪಟ್ಕೊಂಡ್ರೆ ಹೇಗೆ ಅಂತ. ಬಟ್ ಅವರು ನೋಡುವಾಗ ತುಂಬಾ ಇಂಟ್ರೆಸ್ಟ್ ಇಂದ ತುಂಬಾ ಏನಾಗ್ತದೆ ಅವರಿಗೆ ಭಾಷೆ ಅರ್ಥ ಆಗಿಲ್ಲ ಅಂದ್ರು ಕೂಡ ಸಿಂಚನ ಹಾಡ್ತಿದ್ದ ಕೇಳಿ ಕೇಳಿ ಮತ್ತೆ ಅವರ ಮಾಲಿನಿ ಮ್ಯಾಮ್ದು ಎಕ್ಸ್ಪ್ರೆಷನ್ಸ್ ನೋಡ್ತಾ ನೋಡ್ತಾ ಅವರು ಬ್ಯಾಕ್ ಗ್ರೌಂಡ್ ಸ್ಟೋರಿ ಗೊತ್ತಿತ್ತು, ಆದ್ರೂ ಏನೇನಾಗ್ತಿದೆ ಅಂತ ಅವರೇ ಒಂದು ಸ್ಟೋರಿ ಮಾಡ್ಕೊಂಡು ಅವ್ರಿಗೆಲ್ಲ ಅರ್ಥ ಆಗ್ತಿತ್ತು. ಎಮೋಷನ್ಸ್ ನೋಡಿನೆ ಅವ್ರಿಗೆಲ್ಲ ಅರ್ಥ ಆಗ್ತಾ ಇತ್ತು, ಎಮೋಷನ್ಸ್ ಮತ್ತೆ ಎಕ್ಸ್ಪ್ರೆಷನ್ಸ್ ಎಲ್ಲ ನೋಡಿ ಅವ್ರಿಗೆ ಅರ್ಥ ಆಗ್ತಾ ಇತ್ತು. ಆಮೇಲೆ ಅವರು ಪರ್ಫಾರ್ಮೆನ್ಸ್ ಮುಗಿದ ತಕ್ಷಣ ಹೇಳ್ತಾ ಇದ್ರು ನಮ್ಗೆ ಭಾಷೆ ಬಂದಿಲ್ಲ ಅಂದ್ರು ನಮ್ಗೆ ಭಾಷೆ ಅರ್ಥ ಆಗಿಲ್ಲ ಅಂದ್ರು ಕೂಡ ನೀವು ಹೇಗೆ ಎಕ್ಸ್ಪ್ರೆಷನ್ ಕೊಡ್ತೀರಾ ಹೇಗೆ ಎಮೋಷನ್ಸ್ ಎಲ್ಲ ತೋರಿಸ್ತೀರಾ ಆದ್ರೂ ನೋಡ್ಕೊಂಡು ನಮ್ಗೆ ಅರ್ಥ ಆಗ್ತಾ ಇತ್ತು ಎಲ್ಲ ನಿಮ್ಮ ಕಲೆಯನ್ನು ನಾವು ಅರ್ಥ ಮಾಡ್ಕೊಂಡು ಅದು ಅವಕಾಶ ಸಿಕ್ತು ಅಂತ ಎಲ್ಲ ಹೇಳ್ತಾ ಇದ್ರು. ಅವಾಗ ನಮ್ಗೆ ತುಂಬಾ ಖುಷಿ ಆಗ್ತಾ ಇತ್ತು ಯಾಕೆಂದ್ರೆ ಒಂದು ಕಲೆ ಅಷ್ಟು ದೂರ ಹೋಗಿ ಬೇರೆಯವರಿಗೆ ಅರ್ಥ ಮಾಡಿಸೋದು ಅದು ನಮ್ಮ ಭಾಷೆಯಲ್ಲೇನೆ ಮಾಡಿ ಅವರಿಗೆ ಅರ್ಥ ಮಾಡಿಸೋದು ಒಂದು ಸುಲಭದ ವಿಷಯವಲ್ಲ. ಸೊ ಅದು ಕೇಳಿ ನಮ್ಗೆ ತುಂಬಾ ಖುಷಿ ಆಯ್ತು.
0: ಸಂಚನ ಅವರು ಭಾಗವತಿಕೆ ಮಾಡಿದ್ರಿ, ಆ ಲೈವ್ ಪರ್ಫಾರ್ಮೆನ್ಸ್ ಅನ್ನ ನೀವು ಹೇಗೆ ಅನುಭವಿಸಿದ್ರಿ?
2: ಅಂದ್ರೆ ನಾವು ಇಲ್ಲಿ ಅಂತಂದ್ರೆ ಚಿಂಡೆ ಮೊದ್ಲೆ ಎಲ್ಲರೂ ಸಹ ಇರ್ತಾರೆ, ಅದಕ್ಕೆ ಜನ ಇದ್ದಾರೆ. ಬಟ್ ನಾವು ಇಲ್ಲಿ ಎಂತ ಮಾಡಿದ್ವಿ ಅಂದ್ರೆ ನಮ್ಗೆ ಮೂರೇ ಜನಕ್ಕೆ ಹೋಗ್ಲಿಕ್ಕೆ ಇರೋದ್ರಿಂದ ಸೊ ಅವಕಾಶ ಇದ್ದಿದ್ರಿಂದ ನಮ್ಗೆ ಎಕ್ಸ್ಟ್ರಾ ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ನಾವು ನಮ್ಮ ಕಾಲೇಜಲ್ಲಿಯೇ ಅದನ್ನು ಚಂಡೆ ಮೊದ್ಲೆ ಮಾತ್ರ ರೆಕಾರ್ಡ್ ಮಾಡಿ ಮತ್ತೆ ಅದಕ್ಕೆ ಹಾಡನ್ನು ತಾಳವನ್ನು ಸೇರಿಸಿ ನಾವು ಪ್ರಾಕ್ಟೀಸ್ ಮಾಡಿ ಹೋಗಿದ್ದೆವು. ಅಲ್ಲಿ ಅದೊಂದು ಬೇರೆ ಎಕ್ಸ್ಪೀರಿಯನ್ಸ್, ನಂಗೆ ಹೊಸತ್ ಎಕ್ಸ್ಪೀರಿಯನ್ಸ್ ರೆಕಾರ್ಡೆಡ್ ಚಂಡೆ ಮೊದ್ಲಿಗೆ ಹಾಡು ಹಾಡಿದ್ದು ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು.
0: ಜಪಾನ್ಗೆ ಹೋಗಿದ್ರಿ, ಅಲ್ಲಿಯ ಫುಡ್ ಕಲ್ಚರ್ ಬಗ್ಗೆ ಸ್ವಲ್ಪ ಶೇರ್ ಮಾಡ್ಕೊಳ್ಳೋದಾದ್ರೆ ಮೇಡಮ್ ಅವ್ರು ಏನ್ ಹೇಳ್ತೀರಿ?
3: ಎರಡು ದಿವಸ ನಮ್ಗೆ ಸ್ವಲ್ಪ ಕಷ್ಟ ಆಯ್ತು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತರಕಾರಿ ಅಥವಾ ಎಲೆಗಳು ಅಂದ್ರೆ ಬೇರೆ ಬೇರೆ ರೀತಿಯ ಸೊಪ್ಪುಗಳು ಇರಬಹುದು, ಅದನ್ನ ನಾವು ತಿನ್ಬೇಕಿತ್ತು. ಮತ್ತೆ ಫ್ರೂಟ್ಸ್ ಅವರು ತುಂಬಾ ತಿಂತಾರೆ, ಬಟ್ ಅದು ತುಂಬಾ ಆರೋಗ್ಯಕರವಾದ ಆಹಾರ ಪದ್ಧತಿ ಅದು ನಿಜವಾಗ್ಲು. ಯಾಕೆ ಅದನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವ್ ಇಲ್ಲಿಂದ ಹೋಗುವಾಗ ಏನಾದ್ರೂ ಫುಡ್ ಪಾಯ್ಸನ್ ಅಥವಾ ಆಹಾರದಲ್ಲಿ ಏನಾದ್ರೂ ನಾವು ತಿಂದು ಏರ್ಪೇರ್ ಆಗುವಂತದ್ದು ಅಥವಾ ಅಲ್ಲಿಯ ಏನು ವೆದರೇ ಬೇರೆ, ನಮ್ಗೆ ಏನಾದ್ರೂ ಒಂದು ಅಲ್ಲಿ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಬಂದ್ರೆ ನಾವು ಅದಕ್ಕೆ ಸಿದ್ಧರಾಗ್ಬೇಕು ಅಂತ ಹೇಳ್ಕೊಂಡು ಇಲ್ಲಿಂದಲೇ ಕೆಲವೊಂದು ಮಾತ್ರೆಗಳನ್ನೆಲ್ಲ ತಗೊಂಡೋಗಿದ್ವಿ. ಅದು ಯಾವುದು ಕೂಡ ನಮ್ಗೆ ನಮ್ಮ ಪ್ರಕಾರ ಉಪಯೋಗಕ್ಕೆ ಬರಲಿಲ್ಲ. ಆಗಿರುವಾಗ ಅವರ ಫುಡ್ ಅಷ್ಟು ಹೆಲ್ದಿ ಆಗಿತ್ತು ಅಂತ ನಾವು ಅನ್ಕೊಳ್ಬಹುದು. ಅಂದ್ರೆ ಫ್ರೂಟ್ಸ್ ತಿಂತಾರೆ ಮತ್ತೆ ತರಕಾರಿ ತಿಂತಾರೆ ಮತ್ತೆ ಸೊಪ್ಪು ಬೇರೆ ಬೇರೆ ರೀತಿಯ ಏನು ಎಲೆಗಳಿರ್ತದೆ ಸೊಪ್ಪುಗಳಿರ್ತದೆ ನಮ್ಗೆ ಗೊತ್ತಿಲ್ಲ ಅದೇನು ಅಂತ. ನಾವು ತಿಂದಿದ್ದೇವೆ, ಹೌದು ಯಾವ್ದಂತ ಗೊತ್ತಿಲ್ಲ, ತಿಂದಿದ್ದೇವೆ. ಆದ್ರೆ ಒಂದು ಎರಡು ದಿವಸ ನಮ್ಗೆ ಸ್ವಲ್ಪ ಕಷ್ಟ ಆಗಿರ್ಬಹುದು, ಬಟ್ ಆಮೇಲೆ ನಾವು ನಮ್ಗೆ ಅದು ಅಭ್ಯಾಸ ಆಯ್ತು. ಫ್ರೂಟ್ಸ್ ನಾವು ಆಲ್ರೆಡಿ ಇಲ್ಲಿ ತಿಂತೇವೆ, ಆದ್ರೆ ಸೊಪ್ಪು ಆ ತರದ ಬೇರೆ ಬೇರೆ ರೀತಿಯ ಸೊಪ್ಪುಗಳೆಲ್ಲ ನಮ್ಗೆ ಅಭ್ಯಾಸ ಆಯ್ತು. ಕ್ಯಾಬೇಜ್ ಸ್ವಲ್ಪ ಜಾಸ್ತಿ ತಿಂತಾರೆ ಅವರು, ಬಟ್ ಅವರು ಫಿಶ್ ಒಣ ಮೀನು ಅಂತ ಹೇಳ್ತೇವಲ್ಲ ಅದನ್ನು ತುಂಬಾ ಅವರು ಉಪಯೋಗಿಸ್ತಾರೆ ಅವರ ಆಹಾರ ಪದ್ಧತಿಯಲ್ಲಿ. ಮತ್ತೆ ಮಾಂಸಾಹಾರಿಗಳು ಹಾಗೆ ಅಂತ ಹೇಳ್ಕೊಂಡು ತರಕಾರಿಗಳನ್ನು ಸೊಪ್ಪುಗಳನ್ನು ಕೂಡ ಅಷ್ಟೇ ರೀತಿಯಲ್ಲಿ ಅವರು ತೆಗೆದುಕೊಳ್ಳುವುದರಿಂದ ಮತ್ತೆ ತಿನ್ನೋದು ಕೂಡ ಪ್ರಮಾಣ ಬಹಳ ಕಡಿಮೆ, ಆದ್ರಿಂದ ಅವರು ಎಷ್ಟು ಬೇಕಾಗ್ತದೋ ಅಷ್ಟೇ ತಿನ್ನುವಂತದ್ದು. ಹಾಗೆ ಮಾತ್ರ ಎಲ್ಲವನ್ನು ಲಿಮಿಟ್ ಅಲ್ಲಿ ಮಿತಿಯಲ್ಲಿ ತಗೊಳ್ಳುವಂತದ್ದು ಬಹಳ ಚೆನ್ನಾಗಿತ್ತು. ನಮ್ಗೆ ಕೆಲವೊಂದು ಕ್ಷಣಗಳಲ್ಲೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಅದಕ್ಕೆ ಆ ತಿನ್ಲಿಕ್ಕೆ ಬಳಸುವಂತಹ ಸ್ಪೂನಿನಿಂದ ಹಿಡಿದು ಎಲ್ಲವನ್ನು ಕೂಡ ನಾವು ತುಂಬಾ ಎಂಜಾಯ್ ಮಾಡಿ ಅದನ್ನು ಆಸ್ವಾದಿಸಿದ್ವಿ. ನಾವು ಬರೀ ಯಕ್ಷಗಾನ ಪ್ರದರ್ಶನ ಮಾತ್ರ ಮಾಡಿದ್ದಲ್ಲ, ನಾವು ಫುಡ್ ಎಕ್ಸ್ಚೇಂಜ್ ಅಂದ್ರೆ ನಮ್ಮ ಆಹಾರ ಕ್ರಮವನ್ನ ಅವರಿಗೆ ತಿಳಿಸುವಂತದ್ದು. ಹಾಗೆ ನಮ್ಗೆ ಎರಡು ಕಡೆ ಫುಡ್ ಪ್ರಿಪೇರ್ ಮಾಡ್ಲಿಕ್ಕಿತ್ತು. ಒಂದು ನಾವು ಎಲ್ಲಿ ಉಳಿಬೇಕಿತ್ತ ಅಲ್ಲಿ ಆಹಾರವನ್ನು ತಯಾರಿ ಮಾಡಿ ಬಂದವರಿಗೆ ಕೊಡ್ಬೇಕಿತ್ತು. ಇನ್ನೊಂದು ರೆಸ್ಟೋರೆಂಟ್ ಅಲ್ಲಿ ನಾವು ಪ್ರಿಪೇರ್ ಮಾಡಿ ಕೊಡ್ಬೇಕಿತ್ತು. ಆಗ ಮಾತ್ರ ನಾವು ತುಂಬಾ ಖುಷಿ ಪಟ್ಟಿದ್ದೇವೆ ಮತ್ತೆ ಅಷ್ಟೇ ಒದ್ದಾಟ ಮಾಡಿದ್ದೇವೆ ಸರ್. ಯಾಕೆಂದ್ರೆ ನಮ್ಮ ಇವರು ಸಂಜನೆ ಹೇಳಿದಾಗೆ ಅವರು ಟೈಮ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ನಮ್ಮಲ್ಲಿ ಒಂದು ಗಂಟೆಗೆ ಊಟ ಆದ್ರೆ ಅವರಲ್ಲಿ 11 ಗಂಟೆಗೆ ಊಟ ಆಗ್ತದೆ. ಅವರದ್ದು ಮಾರ್ನಿಂಗ್ ತಿಂಡಿ ಸರ್ ಅವರು 6 ಗಂಟೆಗೆ ಮಾಡಿರ್ತಾರೆ, ಹಾಗೆ 11 ಗಂಟೆಗೆ ಬರ್ತಾರೆ ಅವರು. ನಮ್ಗೆ ಇಲ್ಲಿ ರೆಡಿ ಆಗ್ಲಿಲ್ಲ ಸರ್, 1 ಗಂಟೆನೆ ಇರೋದು ನಮ್ಗೆ ಪ್ರಿಪೇರ್ ಮಾಡ್ಲಿಕ್ಕೆ. ಅಲ್ಲಿ ಒಂದು 4-5 ರೀತಿಯ ಖಾದ್ಯಗಳನ್ನ ನಾವು ಮಾಡಬೇಕಾಗಿತ್ತು. 1 ಗಂಟೆ ನಮ್ಗೆ ಸಾಲೋದಿಲ್ಲ ಸರ್. ಮತ್ತೆ ಕೆಲವು ನಮ್ಗೆ ಬೇಕಾದಂತ ಇಂಗ್ರೀಡಿಯಂಟ್ಸ್ ಇಲ್ಲದಿದ್ರೆ ಅವ್ರು ತಗೊಂಡ್ ಬರ್ಬೇಕಿತ್ತು. ಹಾಗೆ ಅದು ಅಂದ್ರೆ ತುಂಬಾ ಸಮಯ ತಗೊಳ್ಳುವಂತದ್ದು. ನೀರ್ ದೋಸೆ ಮಾಡಿದ್ದೇವೆ ಸರ್, ನಮ್ಮ ಇಂಡಿಯಾದ ದೋಸೆ ಅಂದ್ರೆ ಅವ್ರು ತುಂಬಾ ಖುಷಿ ಪಡ್ತಾರೆ ಸರ್. ಮತ್ತೆ ಅವರು ನಾನ್ ವೆಜ್ ಪ್ರೇಮಿಗಳೇ, ಮಾಂಸಾಹಾರಿಗಳೇ, ಅವರಿಗೆ ತುಂಬಾ ಇಷ್ಟ ಆಯ್ತು. ಎಗ್ ಮಸಾಲಾ ಅಂತ ನಾವು ಮಾಡಿದ್ವಿ ಮಂಗಳೂರಿದು, ಬಹಳ ಖುಷಿ ಪಟ್ರು ಸರ್. ಕಬಾಬ್ ಇಷ್ಟಪಟ್ರು, ಮತ್ತೆ ಪೊಂಗಲ್ ಮಾಡಿದ್ವಿ ಸರ್, ಗುಲಾಬ್ ಜಾಮ್ ಅದನ್ನು ಇಷ್ಟಪಟ್ರು. ಮತ್ತೆ ಅಲ್ಲಿ ತೆಂಗಿನ ಕಾಯಿ ಸಿಗ್ಬಹುದು ಸರ್, ಬಟ್ ಅದು ಕಾಸ್ಟ್ಲಿ ಅಂತೆ. ಹಾಗೆ ನಾವೇನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಟೊಮೆಟೊ ಚಟ್ನಿ ಅಂತ ಮಾಡಿದ್ವಿ ಅಲ್ಲಿ, ಅಂದ್ರೆ ತುರಿ ಹಾಕದೆ, ತೆಂಗಿನ ತುರಿ ಹಾಕದೆ ಟೊಮೆಟೊ ಚಟ್ನಿ ಮಾಡಿದ್ವಿ. ಅದು ತುಂಬಾ ಇಷ್ಟ ಆಯ್ತು ಸರ್ ಅವರಿಗೆ, ತುಂಬಾ ಖುಷಿಯಿಂದ ತಿಂದ್ರು. ಬಟ್ ಅವರ ಕ್ವಾಂಟಿಟಿ ಮಾತ್ರ ಸ್ವಲ್ಪ. ಈಗ ನಾವು ಒಂದು ನೀರ್ ದೋಸೆ ಮಾಡಿದ್ರೆ ನಾವು ಒಂದು ಮೂರು ನಾಲ್ಕು ದೋಸೆ ತಿಂತೇವೆ, ಅವರು ಹಾಗೆ ಅಲ್ಲ ಸರ್. ಅವರು ಒಂದು ದೋಸೆಯನ್ನ ಮೂರು ಪಾಲು ಮಾಡಿ ಒಬ್ಬೊಬ್ಬರಿಗೆ ಹಾಕ್ತಾರೆ. ತುಂಬಾ ನಮ್ಗೆ ಇದಾದದಂತ ಹೇಳಿದ್ರೆ, ಅವರು ಬಂದವರು ಸರ್, ಅದನ್ನು ಆ ಟೇಸ್ಟ್ ನೋಡಿದವರು, ಅವರು ಕಸ್ಟಮರ್ ಸರ್ ಅಲ್ಲಿದ್ದು, ಅಂದ್ರೆ ಒಂದು 20 ಜನ 25 ಜನ ಕಸ್ಟಮರ್ಸ್ ಅಲ್ಲಿದ್ದು ಅಷ್ಟು. ಅಂದ್ರೆ ಅವರನ್ನು ಈಗ ಫುಡ್ ಅನ್ನ ಟೇಸ್ಟ್ ಮಾಡ್ಲಿಕ್ಕೆ ಅಂತ ನೋಡಿದಲ್ಲ, ನಮ್ಗೆ ಹೇಗೆ ಒಂದು ಹೋಟೆಲ್ಗೆ ಹೋಗಿಬ್ರು ಕಸ್ಟಮರ್ ಬಂದು ತಿಂದು ಪೇ ಮಾಡ್ತಾರೆ, ಹಾಗೆ ನಮ್ಮ ಫುಡ್ ಅನ್ನ ಅವರು ಟ್ರೀಟ್ ಮಾಡಿದ್ರು ಸರ್. ಬಟ್ ತುಂಬಾ ಖುಷಿ ಆಯ್ತು, ಎಲ್ಲರೂ ನಮ್ಮ ಸಂಸ್ಕೃತಿ ಅಂದ್ರೆ ನಮ್ಮ ಯಕ್ಷಗಾನ ಅದನ್ ಮಾತ್ರ ಇಷ್ಟಪಟ್ಟದಲ್ಲ, ನಮ್ಮ ಆಹಾರ ಪದ್ಧತಿಯನ್ನು ಕೂಡ ಅವ್ರು ಇಷ್ಟಪಟ್ರು ಸರ್.
0: ಸಂಜನಾ ಅವರಿಗೆ ಹೇಗೆ ಅನಿಸ್ತು ಅಲ್ಲಿ ಆ ಫುಡ್?
1: ಅಲ್ಲಿ ಫುಡ್ ಹೇಳ್ಬೇಕಂದ್ರೆ ಅವರು ತುಂಬಾ ಕಮ್ಮಿ ಪೋರ್ಷನ್ ಅಲ್ಲಿ ತಿನ್ನೋದು, ತುಂಬಾ ಕಮ್ಮಿ ಪೋರ್ಷನ್ ಅಲ್ಲಿ ತಿಂದ್ರು ಕೂಡ ಅವರು ಎಲ್ಲದನ್ನು, ಎಲ್ಲಾ ನ್ಯೂಟ್ರಿಷಿಯಸ್ ಫುಡ್ ಅನ್ನು ತಿಂತಾರೆ. ಗ್ರೀನ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಮೀಟ್ ಇರ್ಬೋದು, ಎಲ್ಲಾದ್ರು ಮಿಕ್ಸ್ ಮಾಡಿ ಎಲ್ಲ ಬೇಕಾಗಿರುವಂತ ಕ್ವಾಂಟಿಟಿಯಲ್ಲಿ ತಿಂತಾರೆ. ನಮ್ಗೆ ಆಕ್ಚುಲಿ ಸ್ವಲ್ಪ ಕಷ್ಟ ಆಯ್ತು ಹೋದ ತಕ್ಷಣ. ಇಲ್ಲಿ ನಾವು ನಾರ್ಮಲ್ ಇಂಡಿಯನ್ಸ್ ಹೇಗೆ ತಿಂತೀವಿ ಹಾಗೆ ಸ್ವಲ್ಪ ಜಾಸ್ತಿನೇ ತಿಂತೀವಿ ನಾವು, ಅವರು ತುಂಬಾ ಕಮ್ಮಿ ತಿನ್ನೋದು. ನಮ್ಗೆ ಅಲ್ಲಿ ಹೋದ ತಕ್ಷಣ ವೇಷ ಕಟ್ಟಲಿಕ್ಕೂ ತುಂಬಾ ಎನರ್ಜಿ ಬೇಕಂತ ನಾವು ಕೇಳ್ತಾ ಇದ್ವಿ, ಬಟ್ ಅವ್ರದ್ದು ಪೋರ್ಷನ್ ಸೈಜ್ ಇರೋದೇ ಕಮ್ಮಿ. ರೈಸ್ ಐಟಮ್ ಬಂದ್ರೆ ಅದು ಸ್ಟಿಕ್ಕಿ ರೈಸ್ ಅಂತ ಕರಿತೇವೆ, ನಮ್ಮ ರೈಸ್ ತರ ಬಿಡಿ ಬಿಡಿ ಇರುವುದಿಲ್ಲ, ಎಲ್ಲ ಗಟ್ಟಿ ಗಟ್ಟಿ ಸ್ವಲ್ಪ ಸ್ಟಿಕ್ಕಿ ಆಗಿರ್ತದೆ. ಬಟ್ ಅದನ್ನ ನಾವು ಕೊನೆಗೆ ಅದೇ ತಿನ್ಬೇಕಾಗಿತ್ತು, ಏನೇ ಮಾಡಿದ್ರು ನಮ್ಮ ರೈಸ್ ಅಷ್ಟು ಸಿಕ್ತಿರ್ಲಿಲ್ಲ. ಅದ್ರ ಜೊತೆ ನಾವು ಬೀನ್ಸ್ ಎಲ್ಲ ಕೊಡ್ತಾ ಇದ್ರು, ಸೊ ಬೀನ್ಸ್ ಎಲ್ಲ ತಿನ್ಕೊಂಡು, ಮತ್ತೆ ಅವ್ರದ್ದು ತುಂಬಾ ಟೀ ಕುಡಿಯೋದು ಜಾಸ್ತಿ ಅವರು, ಅವ್ರಿಗೆ ಟೀ ನಾವು ಬೇಡ ಅಂದ್ರೆ ಅವ್ರಿಗೆ ಸ್ವಲ್ಪ ಒಫೆಂಡ್ ಆಗುದು, ಯಾಕೆಂದ್ರೆ ಅವ್ರಿಗೆ ಟೀ ಒಂದ್ ಸ್ವಲ್ಪ ಎಲ್ಲ ಗೆಸ್ಟ್ ಹೌದು ಎಮೋಷನಲಿ ತುಂಬಾ ಕನೆಕ್ಟೆಡ್ ಅವರು. ಟೀ ಬೇಕು ಅಂದ್ರೆ ಎಲ್ಲಾ ಗೆಸ್ಟ್ಗೂ ಟೀ ಸರ್ವ್ ಮಾಡುದಂದ್ರೆ ಅದೊಂದು ಸೆರೆಮನಿ ತರ ಮಾಡ್ತಾರೆ. ಸೊ ಅವರು ಬಾಟಲ್ ಟೀ ಕೂಡ ತುಂಬಾ ಕುಡಿತಾರೆ, ಅವರು ನೀರ್ ಕುಡಿಯೋದು ತುಂಬಾ ಕಮ್ಮಿ. ಟೀ ಫ್ಲೇವರ್ ಟೀ, ಲಾಂಗ್ ಟೀ, ಬೇರೆ ಬೇರೆ ಫ್ಲೇವರ್ ಟೀ ಎಲ್ಲ ಬಾಟಲ್ಸ್ ತಗೊಂಡು ನೀರ್ ತುಂಬಾ ಕಮ್ಮಿ ಕುಡಿಯೋದು. ಮೋಸ್ಟ್ಲಿ ಕನ್ವೀನಿಯನ್ಸ್ ಸ್ಟೋರ್ಸ್ ಅಲ್ಲಿ ತಗೋತಾರೆ ಫುಡ್ನ, ಆಲ್ರೆಡಿ ರೆಡಿ ಪ್ಯಾಕ್ಡ್ ಇರ್ತದೆ, ಅದನ್ನ ತಕೊಂಡು ಹೀಟ್ ಮಾಡ್ಕೊಂಡು ತಿನ್ನೋದು.
2: ನಮ್ಗೆ ಅದೇ ಫಸ್ಟ್ 2 ಡೇಸ್ ತುಂಬಾ ಕಷ್ಟ ಆಯ್ತು. ಮತ್ತೆ ಅವರಿಗೆ ಅಂದ್ರೆ ಇದೇ ನಮಗೆ ಹೇಗೆ ಬೆಳಿಗ್ಗೆ ತಿನ್ನಲೇಬೇಕು, ಮಧ್ಯಾಹ್ನ ಇಷ್ಟೊತ್ತಿಗೆ, ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡಬೇಕು, ಅವರಿಗೆ ಆತರ ಟೈಮಿಂಗ್ಸ್ ಎಲ್ಲ ಇಲ್ಲ. ಅವರು ಮಧ್ಯಾಹ್ನದ ಲಂಚ್ ಅನ್ನು 11 ಗಂಟೆಗೆ ತಿನ್ನುದು ಹಾಗೆಲ್ಲ ಮಾಡ್ತಾರೆ. ನಮಗೆ ಅದು ನಾವು ಪರ್ಫಾರ್ಮೆನ್ಸ್ ಕೂಡ ಮಾಡಬೇಕಿತ್ತು, ನಮಗೆ ಇಲ್ಲಿ ಅಡ್ಜಸ್ಟ್ ಆಗಿರ್ತಾರೆ ಮಧ್ಯಾಹ್ನ ತಿಂದು ರಾತ್ರಿ ಊಟ ಮಾಡಿ ಎಲ್ಲ, ನಮಗೆ ಹಸಿವಾಗ್ತಿತ್ತು ಆ ಟೈಮಲ್ಲಿ ಸ್ವಲ್ಪ. ಆಗ ನಮ್ಮ ಹತ್ರ ಫ್ರೂಟ್ಸ್ ಎಲ್ಲ ಇದ್ದದನ್ನು ನಾವು ಮ್ಯಾನೇಜ್ ಮಾಡ್ಕೊಳ್ತಾ ಇದ್ವಿ. ಹೆಲ್ದಿ ಫುಡ್ ಆಲ್ಮೋಸ್ಟ್ ಇಲ್ಲ ಅಲ್ಲಿ.
0: ಹಾಗೇನೆ ಮೇಡಮ್, ಅಂದ್ರೆ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ಒಂದು ಎಕ್ಸ್ಚೇಂಜ್ ಅಂತ ನಾವು ಇದನ್ನ ಹೇಳಬಹುದು. ಅದು ಕೂಡ ನಮ್ಮ ಗ್ರಾಮೀಣ ಭಾಗದಂತಹ ಒಂದು ಕಾಲೇಜಿಂದ ದೂರದ ಜಪಾನ್ ವರೆಗೆ ನಿಮ್ಮ ಒಂದು ಪ್ರಯಾಣಕ್ಕೆ ಒಂದು ಹೊಸ ದಾರಿಯನ್ನ ತೆರೆದಿಟ್ಟಿದೆ ಅಂತ ಹೇಳಬಹುದು. ನೀವು ಜಪಾನ್ನಲ್ಲಿ ಅಲ್ಲಿಯ ಜನಜೀವನವನ್ನ ಕಲಿತಂತ ಕೆಲವು ಅಂಶಗಳನ್ನ ಹೇಳುದಾದ್ರೆ,
3: ಜಪಾನಿನಲ್ಲಿ ಒಂದು ಸಂಜನಾ ಅವರು ಹೇಳಿದ ಹಾಗೆ ಡಿಸಿಪ್ಲಿನ್ಡ್ ಲೈಫ್ ಸರ್, ತುಂಬಾ ಶಿಸ್ತು ಬದ್ಧ ವ್ಯಕ್ತಿಗಳು ಅಂದ್ರೆ ಜನರು ಅಲ್ಲಿ ಇರುವಂತದ್ದು. ಎಷ್ಟು ಶಿಸ್ತು ಬದ್ಧತೆ ಅಂದ್ರೆ, ನಾವು ಮೆಟ್ರೋದಲ್ಲಿ ಹೋಗ್ಬೇಕಿತ್ತು ಸರ್, ಆ ಮೆಟ್ರೋದಲ್ಲಿ ಕೂಡ ಅದು ಬರುವ ಮುಂಚೆ ಸಾಲಾಗಿ ನಿಲ್ಲಿ ಅಂತ ಯಾರು ಅನೌನ್ಸ್ ಮಾಡೋದಿಲ್ಲ, ಅವರೇ ಬಂದು ನಿಲ್ತಾರೆ. ಅದು ಯಾವ ರೀತಿಯ ಸಾಲು ಅದು ಅವರಿಗೆ ಗೊತ್ತಿರ್ತದೆ, ಅಷ್ಟು ನೀಟ್ ಆಗಿ ನಿಲ್ಲುವವರು. ಒಮ್ಮೆಲೆ ಗುಂಪು ಸೇರಿಕೊಂಡು ಟ್ರೈನ್ ಬಂದ ತಕ್ಷಣ ಒಮ್ಮೆಲೆ ಹತ್ತುವಂತದ್ದು ಆತರ ಏನು ಇಲ್ಲ ಸರ್, ಒಬ್ಬರ ಮೇಲೆ ಒಬ್ರು ಬಿದ್ದು ಹೋಗುವಂತದ್ದು ಇಂಥದ್ದು ಯಾವುದಿಲ್ಲ, ಒಬ್ಬರ ನಂತರ ಒಬ್ರು ಸರ್. ಹಾಗೆ ಈವನ್ ಟ್ರೈನ್ ಅಲ್ಲಿ ಕೂಡ ಹಾಗೆ, ಯಾರು ಯಾರತ್ರ ಈಗ ಗಟ್ಟಿ ಮಾತಾಡುವಂತದ್ದು ಅಥವಾ ಚರ್ಚೆ ಮಾಡುವಂತದ್ದು ಇದು ಯಾವುದಿಲ್ಲ ಸರ್, ಅಷ್ಟು ಬಹಳ ಕಾಮ್ ಆಗಿರುವಂತದ್ದು. ಎರಡನೇದು, ಜಪಾನಿನಲ್ಲಿ ನಡೆಯುವವರಿಗೆ ತುಂಬಾ ಪ್ರಾಧಾನ್ಯತೆ ಇದೆ, ನಂಗೆ ತುಂಬಾ ಖುಷಿಯಾದದ್ದು ಅದು ಸರ್. ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾವು ನಡ್ಕೊಂಡು ಅಂದ್ರೆ ಮೇನ್ ಆಗಿ ನಾವು ರಸ್ತೆ ದಾಟುವಾಗ ತುಂಬಾ ಸಲ ಆಚೀಚೆ ನೋಡಿ ಮತ್ತೆ ಬರುವ ವಾಹನದ ವೇಗವನ್ನ ನೋಡಿ ನಾವು ಬಹಳ ಮುತುವರ್ಜಿಯಿಂದ ಅಂದ್ರೆ ಎಚ್ಚರಿಕೆಯಿಂದ ದಾಟುವಂತದ್ದು ಅಲ್ಲಿ ಸರ್. ಫಸ್ಟ್ ಡೇ ಅಂದ್ರೆ ಮೊದಲ ದಿವಸ ನಾವು ತುಂಬಾ ಅಂದ್ರೆ ಗಾಡಿ ಬರ್ತಾ ಇದೆ ಏನ್ ಮಾಡೋದು, ದಾಟುದ ಬೇಡುವ ಅಂತೇಳಿ. ಬಟ್ ನಂತರ ನಾವು ಅದರ ಬಗ್ಗೆ ಆಲೋಚನೆ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇರ್ಲಿಲ್ಲ ಸರ್, ಯಾಕೆ ಯಾಕಂದ್ರೆ ನಾವು ನಿಂತ್ರು ಗಾಡಿಯು ನಿಲ್ತದೆ ನಮ್ಮನ್ನು ಹೋಗಿ ಅಂತ ಹೇಳ್ತಾರೆ. ಅಷ್ಟು ಅವರು ನಾವು ದಾಟ್ಲಿಕ್ಕೆ ನಿಂತಿದ್ದೇವೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸರ್. ಅವರೇ ಗಾಡಿಯನ್ನು ನಿಲ್ಲಿಸಿ ನಮ್ಮನ್ನು ದಾಟಿ ಅಂತ ಹೇಳ್ತಾರೆ. ನಾವು ದಾಟಿದ್ಮೇಲೆ ಅವರು ಹೋಗುದು. ಇನ್ನೊಂದು, ಅಲ್ಲಿ ರೆಡ್ ಸಿಗ್ನಲ್ ಬರ್ತದಲ್ಲ ಸರ್, ವೆಹಿಕಲ್ ಎಲ್ಲ ನಿಲ್ಲಿಕ್ಕೆ, ಯಾರು ಜನಸಂದಣಿ ಅಂದ್ರೆ ಜನರು ಇಲ್ಲದೆ ಇದ್ರೆ ರೋಡ್ ಅಲ್ಲಿ ಬಹುಶಃ ನಮ್ಮಲ್ಲಿ ಹೋಗ್ತಾರೆ ಸರ್, ಗಾಡಿ ಬಿಟ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಇಲ್ಲ ಸರ್, ಅಲ್ಲಿ ಆ ರೆಡ್ ಲೈಟ್ ಗ್ರೀನ್ ಆಗುವವರೆಗೆ ಅವರು ಯಾರೇ ಆಗಿರ್ಲಿ ಸರ್ ಆ ವೆಹಿಕಲ್ ಅಲ್ಲಿ ಅಲ್ಲೇ ಇರಬೇಕು.
0: ಅಷ್ಟು ತಾಳ್ಮೆ,
3: ಅಷ್ಟು ಒಂದು ಅಂದ್ರೆ ಆ ರೂಲ್ಸ್ ಗೆ ಕೊಡುವ ಪ್ರಾಧಾನ್ಯತೆ ಅಷ್ಟು ಇದೆ ಸರ್. ಮತ್ತೆ ದಾರಿಯಲ್ಲಿ ಕೂಡ ಈಗ ನಮ್ಮಲ್ಲಿ ಒಂದು ಮಾತಿದೆ, ಯಾವಾಗ ಹೆಣ್ಣು ಮಕ್ಕಳು 12 ಗಂಟೆ ರಾತ್ರಿಗೆ ನಡೆದುಕೊಂಡು ಹೋಗ್ತಾರ ಸ್ವತಂತ್ರ ಬಂದ ಹಾಗೆ ಅಂತ. ಬಹುಶಃ ಅದು ಜಪಾನಿಗರಿಗೆ ತುಂಬಾ ಸೂಟ್ ಆಗ್ತದೆ, ಅಂದ್ರೆ ಅವರಿಗೆ ತುಂಬಾ ಅದು ಸ್ವತಂತ್ರ ಆಗಿದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ ಆ ವಿಷಯದಲ್ಲಿ. ಯಾಕೆಂದ್ರೆ ನಾವು ನಮ್ಮ ಪ್ರದರ್ಶನ ಎಲ್ಲ ಮುಗಿಸಿ ಕೆಲವೊಮ್ಮೆ ಬರುವಾಗ 11:30 ಆತರ ಎಲ್ಲ ಆಗಿರ್ತಿತ್ತು ಸರ್. ಮತ್ತೆ ನಾವು ಇನ್ನೊಂದು ಕಡೆಗೆ ಹೋಗಿ ಸ್ನಾನ ಎಲ್ಲ ಮುಗಿಸಿ ಬರುವಾಗ ಬಹುಶಃ 12:30 ಮಲಗುವಾಗ 1 ಗಂಟೆ 12:30 ಆಗ್ತಿತ್ತು. ಯಾರು ಇರ್ತಿರ್ಲಿಲ್ಲ ಸರ್, ನಾವು 3 ಜನ ಹೆಣ್ಮಕ್ಳು ನಾವೇ ರೋಡ್ ಅಲ್ಲಿ ಇದ್ರು, ಒಬ್ರ ಇಬ್ರ ಹಾಗೆ ಇರ್ತಿದ್ರು ಸರ್. ನಮ್ಗೆ ಒಂದು ಸಲ ಇದ್ದಾರೆ ಅಂತ ಅನಿಸಿದ್ರು ಅವರಷ್ಟಕ್ಕೆ, ನಾವು ಆರಾಮದಲ್ಲಿ ಬರ್ತಿದ್ವಿ. ನಮ್ಗೆ ಅಲ್ಲಿ ಇವತ್ತು 12 ಗಂಟೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ನೀವ್ ಹೇಳಿದ್ರಿ ಸೂರ್ಯೋದಯದ ನಾಡು ಅಂತ ಜಪಾನ್, ಅಲ್ಲಿ 4:30 ಆ ಟೈಮಿಗೆ ಬೆಳಕಾಗ್ತದೆ ಸರ್. ಅಂದ್ರೆ ನಮ್ಗೆ ಈಗ ಮಲಗಿದ್ದು ಈಗ್ಲೇ ಹಗಲಾಯ್ತು ಅನ್ನುವ ಹಾಗೆ ಅಲ್ಲಿ ಫೀಲ್ ಆಗ್ತಿತ್ತು, ಅನುಭವ ಆಗ್ತಿತ್ತು ಸರ್. ಮತ್ತೆ ಶಿಸ್ತಲ್ಲಿ ಅವರು ಬಹಳ ಮುಂದೆ ಇದ್ದಾರೆ ಸರ್. ಮತ್ತೆ ಸ್ವಚ್ಛತೆ ಅಷ್ಟು ಕ್ಲೀನ್. ನಾವು ಪ್ರತಿ ದಿವಸ ಟ್ರೋಲಿ ದುಡ್ಕೊಂಡು ಹೋಗ್ಬೇಕಿತ್ತು ಸರ್. ಅದು ಮಾತ್ರ ನಮ್ಮಷ್ಟು ಖುಷಿ ಪಟ್ಟವರು ಯಾರು ಇಲ್ಲ. ಯಾಕೆಂದ್ರೆ ನಮ್ಮದು ಮಾತ್ರ ಸರ್ ಶಬ್ದ, ನಾವು ನಡೆಯುವಾಗ ಮಾತ್ರ ಜಪಾನಲ್ಲಿ ಬಹುಶಃ ಆ ಏರಿಯಾದಲ್ಲಿ ಶಬ್ದ ಹೌದು ಸಂಚಲನ ಅಂದ್ರೆ ಅಷ್ಟು ಸೌಂಡ್ ಬರ್ತಿತ್ತು ಟ್ರೋಲಿಯಲ್ಲಿ. ದುಡ್ಕೊಂಡು ಹೋಗುದು ಸರ್ 3 ಜನ ಕ್ಯೂ ಅಲ್ಲಿ ಲೈನ್ ಅಲ್ಲಿ, ಅದು ಯಾವ ರೀತಿಯ ಶಬ್ದ ಕೊಡ್ತಿತ್ತು ಅಂತ ಹೇಳಿದ್ರೆ ಹೆಲಿಕಾಪ್ಟರ್ ಸೌಂಡ್ ಬರ್ತಿತ್ತು ಸರ್. ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಆ ತರ ಸೌಂಡ್ ಬರೋದು. ನಾವು ಹೋಗುವಾಗ ನಮ್ಗೆ ಆಚೀಚೆ ನೋಡಿದ್ರೆ ಅಷ್ಟು ನಿಶಬ್ದ, ನಾವು ಹೋಗ್ತಿದ್ದೇವೆ ಅಂತ ಹೇಳಿದ್ರೆ ಅಷ್ಟು ಸೌಂಡ್ ಸರ್. ಅಂದ್ರೆ ಹಾಗೆ ಟ್ರೋಲಿ ದುಡ್ಕೊಂಡು ನಾವು ಹೋಗ್ಬೇಕಿತ್ತು. ಬಟ್ ನಾವು ಹೋಗುವಾಗ ನಮ್ಗೆ ಇಲ್ಲಿ ಎಲ್ಲ ಹೋಗುವಾಗ ಸರ್ ಎಲ್ಲಿ ಉಗ್ದಿದ್ದಾರೆ, ಎಲ್ಲಿ ರಸ್ತೆಯಲ್ಲಿ ಕೊಳಕಿದೆ, ಆ ತರ ಒಂದು ಬರ್ತದೆ, ನಮ್ಮ ಬ್ಯಾಗ್ ಎತ್ತಿಕೊಂಡು ಹೋಗ್ಬೇಕು. ಬಟ್ ಅಲ್ಲಿ ಸರ್ ನಾವು ಕಣ್ಮುಚ್ಕೊಂಡು ಟ್ರೋಲಿಯನ್ನ ದುಡ್ತಾ ಹೋಗ್ತಿದ್ವಿ. ಅಂದ್ರೆ ಅಷ್ಟು ಕ್ಲೀನ್, ಅಷ್ಟು ನೀಟ್ ಸರ್, ಅಷ್ಟು ಸ್ವಚ್ಛತೆಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಇನ್ನೊಂದು ಖುಷಿಯಾದದ್ದು ಟಾಯ್ಲೆಟ್, ತುಂಬಾ ಖುಷಿಯಾದದ್ದು ಸರ್ ನಮ್ಗೆ. ಯಾಕಂದ್ರೆ ಅಷ್ಟು ಒಂದು ಡೆವಲಪ್ಡ್ ಒಂದು ಸಿಸ್ಟಮ್ ಅದು. ಯಾಕೆಂತ ಹೇಳಿದ್ರೆ ಎಲ್ಲ ಬಟನ್ ನಲ್ಲಿ ಸರ್, ಎಲ್ಲ ಬಟನ್ ನಲ್ಲಿ ಟಾಯ್ಲೆಟಿನ ಕೆಲಸ ಆಗುವಂತದ್ದು. ಮತ್ತೆ ಅಷ್ಟು ಕ್ಲೀನ್ ಟಾಯ್ಲೆಟ್ ಕೂಡ. ಅಂದ್ರೆ ನಮ್ಮ ದೇಶ ನಿಜವಾಗ್ಲೂ ಶ್ರೀಮಂತವೇ. ಕೆಲವೊಂದು ಸಂಸ್ಕೃತಿ ಸಂಸ್ಕಾರಗಳಲ್ಲಿ ನಮ್ಮ ಇದನ್ನ ದೇಶವನ್ನ ಮೀರಿಸ್ಲಿಕ್ಕೆ ಆಗುದಿಲ್ಲ. ಅದು ಯಾಕೆ ಒಂದು ಎಕ್ಸಾಂಪಲ್ ನಾನು ಕೊಡ್ತೇನೆ, ಯಾಕಂದ್ರೆ ಅಲ್ಲಿ ಜಪಾನಿನಲ್ಲಿ ಇಂತಿಷ್ಟು ಅಂದ್ರೆ ಊಟಕ್ಕೆ ಕೂಡ ಅವರು ಆರ್ಡರ್ ಮಾಡಿರ್ತಾರೆ, ಒಂದು 10 ಜನವ 20 ಜನವ ಅದಷ್ಟೇ ಊಟ. ಆ ಒಂದು ಪ್ರೋಗ್ರಾಮ್ ಗೆ 20 ಜನ ಬರ್ತಾರಾದ್ರೆ 20 ಊಟ ಅಥವಾ 20 ಅವರೇನು ಫುಡ್ ಮಾಡ್ತಾರೆ ಅದು. 1 ಜನ ಎಕ್ಸ್ಟ್ರಾ ಆದ್ರೂ ಕೂಡ ಅಲ್ಲಿ ಇಲ್ಲ ಸರ್. ಬಟ್ ಭಾರತವನ್ನು ತಗೊಂಡಾಗ, ನಮ್ಮನ್ನ ತಗೊಂಡಾಗ, ನಾವು ಏನಾದ್ರೂ ಯಾರು ಬಂದ್ರು ಕೂಡ ಹಸಿವು ಅಂತ ಹೇಳಿದ್ರೆ ಒಂದಿಷ್ಟು ಹಾಗೆ ಅಂತ ತಿಳ್ಕೊಂಡು ಅವರದು ಅದು ಅವರದು ಒಂದು ಪದ್ಧತಿ ಸರ್, ಅವರದೊಂದು ರೂಲ್ಸ್, ಅವರದೊಂದು ಡಿಸಿಪ್ಲಿನ್. ಇದು ನಮ್ಮದೊಂದು ಭಾರತದ ಸಂಸ್ಕೃತಿ. ಅದರಿಂದ ಸಂಸ್ಕೃತಿ ಕಲೆಯಲ್ಲಿ ನಮ್ಮದು ಭಾರತ ಶ್ರೀಮಂತವೇ. ಬಹುಶಃ ಈ ಸ್ವಚ್ಛತೆ ಅಥವಾ ಒಂದು ಸ್ವಲ್ಪ ಶಿಸ್ತು ಈ ರೀತಿಯಲ್ಲಿ ಸ್ವಲ್ಪ ನಾವು ಮುಂದೆ ಇದ್ದೇವೆ ಸರ್. ಈಗ ಆಗ್ತಾ ಇದೆ ಆ ಕೆಲಸ. ಇನ್ನಷ್ಟು ಆದ್ರೆ ಸರ್ ನಮ್ಮ ಭಾರತವು ಕೂಡ ಅದ್ಭುತ ಒಂದು ಅಭಿವೃದ್ಧಿ ಹೊಂದಿದ ದೇಶ ಅಂತೂ ಖಂಡಿತ ಆಗ್ತದೆ ಸರ್, ಆಗ್ಬೇಕು ಅನ್ನೋದು ನಮ್ಮದು ಕೂಡ ಆಶಯ.
1: ಮತ್ತೆ ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್, ಅವರು ತುಂಬಾ ಪಂಕ್ಚುಯಲ್ ಆಗಿರ್ತಾರೆ. ಈ ಟೈಮ್ ಅಂದ್ರೆ ಆ ಟೈಮಿಗೆ ಶಾರ್ಪ್ ಆಗಿ ಎಲ್ಲ ರೆಡಿ ಇರ್ತಾರೆ. ಮತ್ತೆ ಈ ಟೈಮ್ಗಲ್ಲಿ ಆಗ್ಬೇಕಂದ್ರೆ ಅದೆಲ್ಲ ಏನಾದ್ರೂ ಮಾಡಿ ಮುಗಿಸಿಯೇ ಅವರು ಇದ್ ಮಾಡೋದು. ಆ ಟೈಮ್ ಅಂದ್ರೆ ಟೈಮ್.
0: ನೀವು ಅಲ್ಲಿಯ ಜನಜೀವನವನ್ನ ಯಾವ್ದು ನಿಮ್ಗೆ ಇಷ್ಟ ಆಯ್ತು?
1: ಹೌದು, ಅಲ್ಲಿ ಹೋದ ತಕ್ಷಣ ನಮ್ಗೆ ಒಂದು ಇದಾದದಂದ್ರೆ ಏನೇ ಆದ್ರೂ ಎಷ್ಟು ಕ್ಲೀನ್ ಇರ್ತದೆ, ಅದು ಎಷ್ಟು ಕ್ಲೀನ್ ಇರ್ಲಿ ರೋಡ್ ಅದನ್ನು ಕ್ಲೀನ್ ಮಾಡ್ತಾ ಇರ್ತಾರೆ. ನೋ ವಂಡರ್ ಅದು ಅಷ್ಟು ಕ್ಲೀನ್ ಆಗಿದೆ ಸಿಟಿ ಅಂತ. ಮತ್ತೆ ಇನ್ನೊಂದು ಗಟ್ಟರ್ಸ್ ಅಲ್ಲಿ ಕೂಡ ನಾವು ಇಲ್ಲಿ ಮೋರಿಯಲ್ಲಿ ನೋಡಿದ್ರೆ ನಮ್ಗೆ ಒಂಥರ ಅಸಹ್ಯ ಆಗ್ತದೆ ನೋಡ್ಲಿಕ್ಕೆ. ಬಟ್ ಅಲ್ಲಿ ಎಷ್ಟು ಕ್ಲೀನ್ ಆಗಿ ನಾರ್ಮಲ್ ವಾಟರ್ ಹರಿತಿದೆ ಅನ್ನೋ ತರ ಇರುತ್ತೆ ಗಟ್ಟರ್ಸ್ ಕೂಡ. ಮತ್ತೆ ಅಲ್ಲಿ ನಾವು ಫಿಶ್ ಕಂಡಿದ್ದು ಹೌದು, ನಾವು ರೀಲ್ಸ್ ಅಲ್ಲೆಲ್ಲ ನೋಡ್ತಿದ್ವಿ ಜಪಾನ್ ಎಷ್ಟು ಕ್ಲೀನ್ ಅಂದ್ರೆ ಫಿಶ್ ನೋಡ್ತೇವೆ. ಅದು ಆಕ್ಚುಲಿ ಸತ್ಯ, ನಾವು ಇಷ್ಟಿಷ್ಟು ದಪ್ಪ ದಪ್ಪ ಫಿಶ್ ಕಂಡಿದ್ದು ಹೌದು ಆ ಗಟ್ಟರ್ ಅಲ್ಲಿ. ಸೊ ಅದು ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು. ಮತ್ತೆ ಇನ್ನೊಂದಂದ್ರೆ ಮ್ಯಾನ್ ಹೋಲ್ ಕವರಿಂಗ್, ನಮ್ದ್ರಲ್ಲಿ ಮ್ಯಾನ್ ಹೋಲ್ ಕವರ್ ಕವರಿಂಗ್ ಅದು ಪೂರ್ತಿ ಮಾಡಿರ್ತಾರೋ ಬಿಟ್ಟಿರ್ತಾರೋ ಯಾರು ಬೀಳ್ತಾರೋ ಅದೇ ಆಗುತ್ತೆ. ಅಲ್ಲಿ ಹೆಂಗಂದ್ರೆ ಮ್ಯಾನ್ ಹೋಲ್ ಕವರಿಂಗ್ ಗೂ ಒಂದು ಡಿಸೈನ್ ಮಾಡಿರ್ತಾರೆ. ಇವಾಗ ನಾವು ಒಸಾಕಾಗೆ ಹೋಗಿದ್ವಿ ಅಂದ್ರೆ ಒಸಾಕಾ ಕ್ಯಾಸಲ್ ದೇನೆ ಅಲ್ಲಿ ಒಂದು ಡಿಸೈನ್ ಮಾಡಿ ಪೇಂಟ್ ಮಾಡಿರ್ತಾರೆ. ನಾವು ಹೋಗಿ ಮ್ಯಾನ್ ಹೋಲ್ ಕವರಿಂಗ್ ಹತ್ರ ಫೋಟೋ ತೆಗೆಯೋದು, ಇಮ್ಯಾಜಿನ್ ನಮ್ಮ ಇದ್ರಲ್ಲಿ ಹೋಗಿ ಅದು ಮೋರಿ ಹತ್ರ ಹೋಗಿ ಫೋಟೋ ತೆಗೆದ್ರೆ. ಬಟ್ ಅವರು ಹಾಗೆ ಮಾಡಿದಾರೆ ಅಂದ್ರೆ ಅದು ಈಸಿ ಟಾಸ್ಕ್ ಅಲ್ಲ, ಮತ್ತೆ ಅದು ತುಂಬಾ ಕ್ರಿಯೇಟಿವ್ ಆಗಿ ಅವ್ರ ಕಂಟ್ರಿನ ಪ್ರೆಸೆಂಟ್ ಮಾಡ್ಕೊಳ್ತಿರುವ ರೀತಿ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಯ್ತು
0: ಅವರಿಗೆ. ಅಲ್ಲಿ ಜನರೊಟ್ಟಿಗೆ ನೀವು ಹೋಗುವಂತ ವಾತಾವರಣ ಆಗಿರ್ಬೋದು, ಅಥವಾ ಈಗ ಮೇಡಮ್ ಅವರು ಹೇಳಿದ್ರು ಮತ್ತೆ ಸಂಜನಾ ಅವರು ಅವ್ರ ಜೊತೆ ಹೋಗುವಾಗ ನಿಮ್ಗೆ ಈಗ ಫೀಲ್ ಆಯ್ತು?
2: ಸರ್ ಫಸ್ಟ್ ಗೆ ನಂಗೆ ಅಂದ್ರೆ ಅವರು ನಮ್ಮ ಆರ್ಟ್ ಅನ್ನು ತಗೊಂಡ ರೀತಿ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ, ಮತ್ತೆ ಎಂತಂದ್ರೆ ಅವರಿಗೊಂದು ಈಗ ನಮಗೆ ಗೊತ್ತಿಲ್ಲ ನಾವು ಯಾವುದೋ ಒಂದು ಕಂಟ್ರಿ ಆರ್ಟ್ ಅನ್ನು ಇಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ ಅಂತ ಹೇಳುವಾಗ ನಮಗೆ ಅಷ್ಟು ಕ್ಯೂರಿಯಾಸಿಟಿ ಬರ್ತದಿಲ್ಲ, ನಮ್ಗೆ ಗೊತ್ತಿಲ್ಲ. ಬಟ್ ಅವ್ರು ಅದನ್ನು ಎಷ್ಟು ಕ್ಯೂರಿಯಾಸಿಟಿ ಆಗಿ ಎಷ್ಟು ಅಬ್ಸರ್ವಿಂಗ್ ಆಗಿ ಎಷ್ಟು ಹಂಬಲ್ ಆಗಿ ತಗೊಂಡ್ರು, ಎಷ್ಟು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ತಗೊಂಡ್ರು. ನಾವು ಹೇಗೆ ಇಲ್ಲಿ ಯಕ್ಷಗಾನವನ್ನು ರೆಸ್ಪೆಕ್ಟ್ ಮಾಡ್ತೇವೆ ಸೇಮ್ ವೇ ಅವರು ಸಹ ಅದನ್ನು. ಅವರಿಗೆ ನಾವು ಒಂದು ದಿನ ಹೇಳಿದ್ವಿ ಈ ರೀತಿಯಾಗಿ ಚೌಕಿಗೆ ಬರುವಾಗ ಚಪ್ಪಲೆಲ್ಲ ಹಾಕಬಾರ್ದು, ಅಷ್ಟು ಡಿವೋಷನಲ್ ಆಗಿ ತಗೊಳ್ತೇವೆ ಯಕ್ಷಗಾನವನ್ನು ಅಂತ ಹೇಳಿದ್ವಿ. ಒಂದೇ ದಿನ ಹೇಳಿದ್ವಿ, ನೆಕ್ಸ್ಟ್ ಡೇ ಇಂದ ಅವರು ಅದನ್ನು ಫಾಲೋ ಮಾಡ್ತಿದ್ರು. ಅಷ್ಟು ರೆಸ್ಪೆಕ್ಟ್, ಅಷ್ಟು ಹಂಬಲ್ ಅವರು. ಅದೊಂದು ನಮಗೆ ಸಹ ಖುಷಿ ಆಗ್ತಿತ್ತು ಅವರಿಂದ ಹಾಗೆ ರೆಸ್ಪಾನ್ಸ್ ಬರುವಾಗ.
0: ಸಂಜನಾ ಅವ್ರಿಗೆ ಏನಾದ್ರೂ ಫನ್ನಿ ಮೂಮೆಂಟ್ ಲೈಕ್ ಈಗ ಭಾಷೆ ಆಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಅದನ್ನೊಂದು ಶೇರ್ ಮಾಡೋದಾದ್ರೆ?
1: ಒಂದೇನಂದ್ರೆ ಫಸ್ಟ್ ಆಫ್ ಆಲ್ ಟ್ರಾಲಿ ಇದು ಎಲ್ಲ ಸೈಲೆಂಟ್ ಆಗಿರುತ್ತೆ, ನಾವು ದಡ ದಡ ದಡ ಹೋಗುದು, ಅದು ತುಂಬಾ ನಗು ಬರ್ತಿತ್ತು, ನಮ್ಗೆನೆ ನಗು ಬರ್ತಾಯಿತ್ತು. ಇನ್ನೊಂದೇನಂದ್ರೆ ಒಂದು ಅಮಗಾಸಕ್ಕಿ ಅಂತ ಒಂದು ಪ್ಲೇಸ್ ಇತ್ತು, ನಾವಿರೋದ್ರಿಂದ ಒಂದು 5 minutes ವಾಕ್ ಅಷ್ಟೇ. ಅಲ್ಲಿಗೆ ನಾವು ವೆನ್ಯೂ ಅಲ್ಲಿ ನಮ್ಗೆ ಮೇಕಪ್ ಮಾಡ್ಕೊಳ್ಲಿಕ್ಕೆ ಅಷ್ಟು ಸಮಯ ಇರ್ಲಿಲ್ಲ, ನಾವು ಮನೆಯಿಂದನೇ ಮೇಕಪ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಮನೆಯಿಂದ ಮೇಕಪ್ ಮಾಡ್ಕೊಂಡು ನಾವು ನಡ್ಕೊಂಡು ಹೋಗ್ಬೇಕಾಗಿತ್ತು. ಸೊ ರೋಡ್ ಮೇಲೆಲ್ಲ ನಾವು ಟ್ರಾಲಿ ಫಸ್ಟ್ ಆಫ್ ಆಲ್ ಸೌಂಡ್ ಮಾಡ್ಕೊಂಡು ಡಗ ಡಗ ಹೊಡ್ಕೊಂಡು ಮೇಕಪ್ ಬೇರೆ ಹಾಕೊಂಡು ಹೋಗ್ತಾ, ಎಲ್ಲರೂ ನಮ್ಮನ್ನ ನೋಡಿ ಮ್ಯಾಮ್ ಇದು ಮೇಕಪ್ ನೋಡಿ, ಸೊ ರಾವಣದು ಮೇಕಪ್ ನೋಡಿ ಅವರು ಸ್ವಲ್ಪ ಗಡಿ ಬಿಡಿ ಆಗಿ. ಬಟ್ ಆದ್ರೂ ಆ ಗಡಿ ಬಿಡಿ ಆದ್ರೂ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗುದು, ಜಾಸ್ತಿ ಡಿಸ್ಟರ್ಬ್ ಮಾಡುತ್ತಾರ ಅಲ್ಲ, ನೋಡಿದ್ರ ಶಾಕ್ ಆದ್ರೆ ಅಷ್ಟೇ ಮುಂದೆ ಹೋಗುದು ಅವರು. ಅದೊಂದು ಫನ್ ಆಗಿತ್ತು. ಮತ್ತೆ ಇನ್ನೊಂದೇನಂದ್ರೆ ಅವರು ಏನೇ ಇದ್ ಮಾಡಿದ್ರು ಥ್ಯಾಂಕ್ ಯು ಹೇಳ್ಬೇಕಾದ್ರೆ ಹೆಲೋ ಹೇಳ್ಬೇಕಾದ್ರೆ ತುಂಬಾ ಬಗ್ತಾರೆ. ನಾವು ಸ್ವಲ್ಪ ಬಗ್ಗಿದ್ರೆ ಅವ್ರು ನಮ್ಗಿನ್ನ ಜಾಸ್ತಿ ಬಗ್ಗುದು, ಇಷ್ಟವಾಗಿದ್ರೆ ಅವ್ರು ಇನ್ನೂ ಜಾಸ್ತಿ ಬಗ್ಗುದು, ಬಿಟ್ರೆ ಅವ್ರು ಕೆಳಗಡೆ ಮಲ್ಕೊಂಡ್ ಬಿಡ್ತಾ ಇದ್ರು ಅನ್ನೋ ತರ ಅನ್ಸ್ತಾ ಇತ್ತು.
0: ಮೇಡಮ್ ಅವ್ರಿಗೆ ಈಗಾಗ್ಲೇ ನಮ್ಮ ಸಂಜನಾ ಅವ್ರು ಹೇಳಿದ್ರು ನೀವು ರೋಡಲ್ಲಿ ಮೇಕಪ್ ಮಾಡ್ಕೊಂಡು ಹೋದಾಗ ಜಪಾನಿಗರು ಆಶ್ಚರ್ಯದಿಂದ ನೋಡಿದ್ರು ಅಂತ.
3: ಹೌದು ಸರ್, ಅಂದ್ರೆ ನಾನೇ ಹೇಳಿದ್ದೆ ಇವ್ರ ಹತ್ರ ಬಹುಶಃ ನೀವು ಇಬ್ರು ಹೋಗುವಾಗ ಯಾರು ಅಷ್ಟು ಹೆದರ್ಲಿಕ್ಕಿಲ್ಲ ಅಥವಾ ಏನು ಅನ್ಕೊಳ್ಲಿಕ್ಕಿಲ್ಲ. ನಾನು ಏನಾದ್ರೂ ಆ ತರ ವೇಷ ಹಾಕಿ ಹೋದ್ರೆ ಹೇಗೆ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ನನಗೆ ಸ್ವಲ್ಪ ಎದಿತ್ತು ಸರ್. ಆದ್ರೆ ಹೀಗೆ ನೋಡ್ತಾರೆ, ನಾವು ನಗಡಿಕೊಂಡೆ ಅಯ್ಯೋ ನೋಡ್ತಾರೆ ಸಂಜನಾ ಸಂಜನಾ. ಅದಕ್ಕೆ ತಕ್ಕ ಸಂಜನ ಕೂಡ ನನ್ನ ಹಿಂದೆ ಇದ್ದದ್ದು ಸರ್, ಮಾಲಿನಿ ಮೇಡಮ್ ಅಂತ ಹೇಳಿದ್ಲು. ಏನಮ್ಮ ಅಂತ ತಿರುಗಿ ನೋಡ್ತಾರೆ, ಫೋಟೋ ತೆಗಿತಾ ಇದ್ದಾರೆ, ಏನೋ ವಿಡಿಯೋ ತೆಗಿತಾ ಇದ್ರು. ಸೊ ಅಂದ್ರೆ ನಮ್ಗೆ ಅನಿಸುದು ಇಷ್ಟು ನಾವು ಅಂದ್ರೆ ಏನ್ ತಿಳ್ಕೊಳ್ತಾರೆ ಏನ್ ತಿಳ್ಕೊಳ್ತಾರ ಅಂತ ಹೋಗುವಾಗ ಅವರು ಫೋಟೋ ತೆಗೆದು ಎಂಜಾಯ್ ಮಾಡ್ತಿದ್ರು. ಬಟ್ ಎದುರಿಗಿದ್ದ ಜಪಾನ್ ನ ಜನರು ಒಮ್ಮೆ ಏನಿದು ಅದ್ಭುತ ಅಂತ ನೋಡಿದ್ದು ಹೌದು ಸರ್, ಹೀಗೆ ನೋಡಿದ್ರು ಮತ್ತೆ ಅವರಷ್ಟಕ್ಕೆ ಸರ್. ಹಾಗೆ ನಮ್ಗೆ ತುಂಬಾ ಮುಜುಗರ ಆಗ್ಲಿಲ್ಲ, ನಾವು ರಾಜಾರೋಷವಾಗಿ ಹೋಗ್ತಿದ್ವಿ ಸರ್.
1: ಅಂದ್ರೆ ಇಲ್ಲಿ ಅಂದ್ರೆ ಏನಾದ್ರೂ ಅನ್ಯೂಶಲ್ ನೋಡಿದ್ರೆ ಅಯ್ಯೋ ಅಯ್ಯೋ ಏನಿದು ಏನಿದು ಅಂತ ಅವರೆಲ್ಲ ಮಾತಾಡ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ಇದ್ ಮಾಡಿದಾಗ ನಾವು ಹಾಗೆ ಇರುತ್ತೆ ಅಂತಕೊಂಡ್ವಿ. ಬಟ್ ಅಲ್ಲಿ ಹಾಗೆ ಇರ್ಲಿಲ್ಲ, ಅದೊಂದು ಖುಷಿಯಾದ ವಿಷಯವೇ.
2: ನಮಗೆಲ್ಲರಿಗೆ ಸಹ ಫನ್ನಿ ಆದದ್ದು ಟ್ರಾಲ್ ಇದೆ. ಅಂದ್ರೆ ಟ್ರಾಲಿ ಅಂದ್ರೆ ಅಲ್ಲಿ ಸಹ ನಾವು ಹೋಗ್ಬೇಕಾದ್ರೆ ಒಂದೊಂದು ಕಡೆಯಲ್ಲಿ ಒಂದೊಂದು ಸೌಂಡ್ ಎಲ್ಲ ಬರ್ತಾ ಇತ್ತು, ಅದನ್ನೆಲ್ಲ ನಾವು.
3: ಅವರು ಬಹಳ ಮೌನವಾಗಿ ತಮಾಷೆ ಮಾಡೋರು ಸಿಂಚನ ಅವರು. ಒಂದು ಹೆಲಿಕಾಪ್ಟರ್ ಸೌಂಡ್ ಆದ್ರೆ ಇನ್ನೊಂದು ಅವ್ರು ಇಳಿಕುಂಟು, ಇನ್ನೊಂದು ರಸ್ತೆಯಲ್ಲಿ ಹೋಗುವಾಗ ಇದು ಗರಗಸದ ಶಬ್ದ ಕೇಳಿಸ್ತಾ ಇದೆ ಅಂತ.
0: ಜಪಾನ್ ಅಲ್ಲಿ 11 ದಿನ ಇದ್ರಿ, ಅವರ ಭಾಷೆಯ ಕೆಲವು ಶಬ್ದಗಳು ನಿಮ್ಗೆ ಏನಾದ್ರೂ ಕಿವಿಗೆ ಬಿದ್ದಿದ್ರೆ ಅದನ್ನ ಮತ್ತೆ ರಿಪೀಟ್ ಮಾಡ್ಬೇಕು ಅಂತ ಏನಾದ್ರೂ ಅನಿಸಿದ್ರೆ?
3: ತುಂಬಾ ಏನು ನಮ್ಗೆ ಮೂವರಿಗೆ ಕೂಡ ತುಂಬಾ ಚೆನ್ನಾಗಿ ನೆನಪಿರುವಂತದ್ದು ಅಂತ ಹೇಳಿದ್ರೆ ಅರಿಗತ್ತು ಗೊಜೈಮಸ್ ಅಂತ ಹೇಳಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ನಮಸ್ತೆ ಹೇಳ್ತಿದ್ರು. ಅದು ನಮ್ಗೆ ತುಂಬಾ ಖುಷಿ ಆಗ್ತಿತ್ತು, ಜಪಾನ್ ಅಲ್ಲಿ ನಮಸ್ತೆ ಹೇಳ್ತಾರೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಅನ್ನೋದಕ್ಕೆ ಅರಿಗತ್ತು ಗೊಜೈಮಸ್ ಅಂತ ಹೇಳ್ತಾರೆ. ಮತ್ತೆ
1: ಅವರದನ್ನ ತುಂಬಾ ಉಪಯೋಗಿಸ್ತಾರೆ,
3: ತುಂಬಾ ಸಲ ಉಪಯೋಗಿಸ್ತಾರೆ.
1: ಹಾಯ್ ಹಲೋ ಹೇಳ್ತೀವಿ ಅವರು ಅರಿಗತ್ತು ಗೊಜೈಮಸ್, ಸುಮ್ಮನೆ ನೋಡಿದ್ರು ಬಕ್ಕೊಂಡು ಅದೇ ಹೇಳ್ಕೊಂಡೇ ಹೋಗುದು. ಎಷ್ಟು ಸರಿ ಹೇಳ್ತಾರೆ ಅಂದ್ರೆ
3: ಹೌದು.
0: ಅವಕಾಶಗಳು ನಮಗೆ ಹೇಗೆ ಬರ್ತದೆ ಅಂತ ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮ್ಮ ಯಕ್ಷಗಾನ ತಂಡ, ಸಂಜನಾ ಅವರಾಗಿರ್ಬೋದು, ಸಿಂಚನ ಆಗಿರ್ಬೋದು, ಮತ್ತೆ ಮರಣಿ ಮೇಡಮ್ ಅವರು ಆಗಿರ್ಬೋದು, ನೀವು ಹೋಗಿದ್ರಿ. ಇಂಥದ್ದು ತುಂಬಾ ಅವಕಾಶಗಳು ವಿದ್ಯಾರ್ಥಿಗಳಿಗೆ ಅಥವಾ ಪ್ರಾಧ್ಯಾಪಕರಿಗೆ ಬರಬಹುದು, ಅಂತವರಿಗೆ ನಿಮ್ಮ ಒಂದು ಸಲಹೆ ಏನು?
3: ಹೌದು ಸರ್, ಖಂಡಿತ ಬಳಸ್ಕೊಳ್ಬೇಕು. ಯಾಕೆಂದ್ರೆ ನಾನು ಯಕ್ಷಗಾನ ಕಲಾವಿದೆ, ನನಗೆ ಈ ಅವಕಾಶ ಸಿಗ್ಬೇಕಾದ್ರೆ ಮುಖ್ಯ ಕಾರಣವೇ ನನ್ನ ಕೇಂದ್ರ ಸರ್, ಶ್ರೀ ಶಾರದ ಯಕ್ಷಕಲಾ ಕೇಂದ್ರ ಅಂತ ಇದೆ. ಮೊದಲ ಗುರು ಕೃಷ್ಣ ಪಂಕಿನಿಯರು, ಅಲ್ಲಿಯ ಕೇಂದ್ರ ಗುರುಗಳಾದ ರಾಕೇಶ್ ಅಯ್ಯಡ್ಕ ಅವರಿಂದಲೂ ಸಲಹೆಗಳನ್ನ ಕೇಳಿದ್ದೇನೆ. ಅವರೆಲ್ಲರ ಒಂದು ಪ್ರೋತ್ಸಾಹ, ಮುಖ್ಯವಾಗಿ ಸರ್ ಒಬ್ಬ ಆರ್ಟಿಸ್ಟ್ ಆಗಿ ನನಗೆ ನನ್ನ ತಾಯಿಯ ಪ್ರೋತ್ಸಾಹ. ನನಗೆ ಖುಷಿಯಾದದ್ದು ಸರ್, ಒಂದು ನಾವೊಂದು ಯಕ್ಷಗಾನ ಕಲೆಯನ್ನ ನಾವು ಅಲ್ಲಿ ಕರ್ಕೊಂಡು ಹೋಗುದು ಮಾತ್ರ ಅಲ್ಲ, ಅದರ ಜೊತೆಗೆ ನಾವು ನಮ್ಮ ಇಂಡಿಯಾವನ್ನ ರೆಪ್ರೆಸೆಂಟ್ ಮಾಡ್ತೇವೆ ಸರ್. ಅವಕಾಶ ಬಾಗಿಲು ತಟ್ಟುವಾಗ ನಾವು ಅದನ್ನ ಒಮ್ಮೆನೆ ತೆಗಿಬೇಕು, ಯಾಕೆಂದ್ರೆ ಗೊತ್ತಿಲ್ಲ ಆ ಅವಕಾಶ ಮುಂದೆ ಇನ್ಯಾರಿಗೂ ಹೋಗ್ಬೋದು ಅಥವಾ ಆ ಅವಕಾಶ ಸಿಗದೇ ಇರಬಹುದು. ನಮಗೆ ಯಾವಾಗ ಒಂದು ಅವಕಾಶ ಬರ್ತದ, ನಾವು ಯಾವ ಒಂದು ಕಲೆಯನ್ನ ಕಲ್ತಿದ್ದೇವೆಯೋ ಆ ಕಲೆಯನ್ನು ನಮಗೆ ಇನ್ನಷ್ಟು ಎತ್ತರಕ್ಕೆ ತಗೊಂಡೋಗ್ಲಿಕ್ಕೆ ಅವಕಾಶ ಸಿಕ್ಕಿದಾಗ ನಾವು ಅದನ್ನಷ್ಟೇ ಪರಿಪೂರ್ಣತೆಯಿಂದ ತಗೊಂಡ್ರೆ ಬಹುಶಃ ನಾವು ಮಾತ್ರ ಅಲ್ಲ ನಮ್ಮ ಕಲೆ ಮೊದಲಾಗಿ ಅದು ಎಲ್ಲರಿಗೂ ಕಾಣ್ತದೆ ಸರ್. ಆ ಕಲೆ ಕಾಣುದು ತುಂಬಾ ಇಂಪಾರ್ಟೆಂಟ್, ಆ ಕಲೆ ನಮ್ಮನ್ನು ತನ್ನಷ್ಟಕ್ಕೆ ಕಾಣಿಸ್ತದೆ. ನನ್ನ ಸಂಸ್ಥೆ ನನಗೊಂದು ಅವಕಾಶ ಕೊಟ್ಟಿದೆ, ಮತ್ತೆ ನನ್ನ ಸಂಸ್ಥೆಯ ಹೆಸರನ್ನ ಅಲ್ಲಿ ಕೇಳುವಾಗ ನಮ್ಗೆ ಖುಷಿ ಆಗ್ತಿತ್ತು ಸರ್, SDM ಅಂತ ಹೇಳಿ. ಹಾಗಿರುವಾಗ ನಾವು ದುಡಿಯುವ ಸಂಸ್ಥೆಗೆ ಏನಾದ್ರೂ ನಮ್ಮಿಂದ ಒಂದು ಈ ರೀತಿಯಂತಹ ಒಂದು ಕೊಡುಗೆ ಕೊಡ್ಲಿಕ್ಕೆ ಒಂದು ನಿಜವಾಗ್ಲೂ ಖುಷಿ ಆಯ್ತು ಸರ್. ಇದೊಂದು ಒಳ್ಳೆ ಅವಕಾಶ, ಪ್ರತಿಯೊಬ್ರು ಇದನ್ನು ಮುಂದೆ ಯಾರಿಗೆ ಈ ಅವಕಾಶ ಸಿಗ್ತದ ಅವರೆಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಬೇಕು. ಯಾಕಂದ್ರೆ ಅವರು ಬೆಳಗ್ತಾರೆ, ಅವರ ಕಲೆಯೂ ಬೆಳಗ್ತದೆ, ಜೊತೆಗೆ ಅವರ ಇರುವಂತಹ ಪರಿಸರ ಕೂಡ ಅಥವಾ ಸಮಾಜ ಕೂಡ ಅದೊಂದು ಒಳ್ಳೆ ಹೆಸರನ್ನ ಕೇಳುತ್ತದೆ ಸರ್. ನಾವು ತಗೊಂಡದಕ್ಕೆ ನಾವೇನಾದ್ರೂ ಕೊಟ್ಟಾಗ ತುಂಬಾ ಖುಷಿ ಆಗುತ್ತೆ ಸರ್.
0: ಸಂಜನಾ ಅವರು ಏನ್ ಹೇಳ್ತೀರಿ ಅವಕಾಶಗಳನ್ನ ಬಾಚಿಕೊಳ್ಳುವ ಬಗ್ಗೆ?
1: ಹೌದು, ನಾನು ಸ್ಟೂಡೆಂಟ್ ಆಗಿ ಹೇಳ್ತಿರೋದೇನಂದ್ರೆ ನೀವ್ ಯಾವ್ದ್ರಲ್ಲೇ ಸ್ಪೆಷಲೈಸ್ ಆಗಿ ಏನು ಗೊತ್ತಿಲ್ಲ ಅಂತ ಹೇಳ್ಬೇಡಿ. ಏನೇ ಅಪರ್ಚುನಿಟೀಸ್ ಏನು ಮುಂಚೆನೆ ಎಲ್ಲ ಪ್ಲಾನ್ ಆಗಿ ಬರೋದಿಲ್ಲ. ನಂದೇ ಹೇಳ್ಬೇಕಂದ್ರೆ ಎಲ್ಲರೂ ಅವ್ರು ಸಡನ್ ಆಗಿ ಬಂದದ್ದು, ನಾವು ಸಡನ್ ಆಗಿ ಇಂಟರ್ವ್ಯೂಗ್ ಅಂತ ನಿಂತದ್ದು. ಏನು ಗೊತ್ತಿಲ್ಲ ಅಂತ ಹೇಳ್ಬೇಡಿ. ಮ್ಯಾಮ್ ಹೇಳ್ದಾಗೆ ಅಪರ್ಚುನಿಟಿ ವೆನ್ ಇಟ್ ಕಮ್ಸ್ ನಾಕಿಂಗ್ ದ ಡೋರ್ ಜಸ್ಟ್ ಗ್ರಾಬ್ ಇಟ್ ಅಂತ ಹೇಳುದು. ಯಾವಾಗ ಅಪರ್ಚುನಿಟಿ ಬಂದ್ರು ಅದೊಂದು ಯೂಸ್ ಮಾಡ್ಕೊಳ್ಳಿ ಅದನ್ನು, ಮತ್ತೆ ಯಾವ್ದು ಬಿಟ್ಕೊಡ್ಬೇಡಿ ಅನ್ನೋದು ನನ್ನ ಮಾತು.
2: ಅದೇ ಸರ್, ಆಪರ್ಚುನಿಟಿ ಬಂದಾಗ ಅದನ್ನು ಯೂಸ್ ಮಾಡಲೇಬೇಕಾಗ್ತದೆ. ಬಿಕಾಸ್ ನಮ್ಗೆ ಒಂದು ಕಲೀಲಿಕ್ಕೆ ಒಂದು ದೊಡ್ಡ ಆಪರ್ಚುನಿಟಿ ಅಂತ ಹೇಳ್ಬೋದು. ಈ ತರ ಈಗ ಬೇರೆ ಕಂಟ್ರಿಗೆ ಹೋದಾಗ ಅಲ್ಲಿದ್ದು ಕಲ್ಚರ್ ಆಗಿರ್ಬೋದು, ಸೊ ನಾವು ತುಂಬಾ ವಿಷಯ ಕಲ್ತಿದ್ದೇವೆ. ಸೊ ಕಲೀಲಿಕ್ಕೆ ಒಂದು ಎಂತ ನಮ್ಮ ನಾಲೆಜ್ ಅನ್ನು ಇಂಪ್ರೂವೈಸ್ ಮಾಡಲಿಕ್ಕೆ ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು.
0: ಜಪಾನ್ ಪ್ರವಾಸದ ಅನುಭವಗಳನ್ನು ನಮ್ಮ ಸೀಮಿತ ಸಮಯದಲ್ಲಿ ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರಿ. ಡಾಕ್ಟರ್ ಹುಮಾಲಿನಿ ಅಂಚನ ಅವರು ಹಾಗೆ ಸಂಜನಾ ಅವರು ಮತ್ತೆ ಸಿಂಚನ ಅವರು ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ರಿ ನಮ್ಮ ರೇಡಿಯೋ ಕೇಳುಗರ ಪರವಾಗಿ ಮತ್ತೆ ರೇಡಿಯೋ ನಿನಾದದ ಪರವಾಗಿ. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂಗಾರಿನ ರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ.
2: ಮುಂಗಾರು ಮಳೆಯೇ, ಏನು ನಿನ್ನ ಹನಿಗಳಲ್ಲಿ
1: ಧರೆಗಿಳಿದ ಆ ತಂಪಿನ ಹನಿಗಳು, ಹಸಿರಾಗಿವೆ ಒಣಗಿದ ತರುಗಳು, ಮಣ್ಣಿನ ಗಮಲಿಗೆ ಮನಸೋತು ನಲಿಯುತ್ತಿದೆ ಜಗವು ಎಲ್ಲರ ಮರೆತು. ಒಣಗಿದ ಮಣ್ಣಿಗೆ ಮಳೆಯ ಹನಿ ಬಿದ್ದಾಗ ಮೂಡುವ ಆ ಮಣ್ಣಿನ ಸುಗಂಧವಿದೆಯಲ್ಲ, ಅದುವೇ ಈ ಪ್ರಕೃತಿಯು ನಮಗೆ ನೀಡುವ ಅತ್ಯಂತ ದೊಡ್ಡ ಹಬ್ಬ. ಏನೋ ಈ ಪ್ರಸ್ತುತ ದಿನದ ಹವಾಮಾನ ನೋಡುವಾಗ ಮೂಡುವ ಮೊದಲ ಹಾಡು ಯಾವುದು ಗೊತ್ತಾ? ಮಳೆ ಬರುವ ಹಾಗಿದೆ ಅಲ್ವಾ? ಎಸ್. ಇದೀಗ ಕಾರ್ಯಕ್ರಮದ ಮೊದಲ ಗೀತೆ ಮುಗ್ಗಿನ ಮನಸ್ಸು ಚಿತ್ರದಿಂದ ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಲ್ಕಿನಿ ಅವರ ಸಾಹಿತ್ಯದ, ಮನಮೂರ್ತಿ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಈ ತಂಪಾದ ಪಯಣಕ್ಕೆ ಮುದ ನೀಡುವ ಹಾಡು.

ಬಣ್ಣ ಬಣ್ಣದ ಆಕಾಶದಲ್ಲಿ ಮಳೆ ಬಿಲ್ಲು ನೋಡಿ ಮನಸ್ಸೆಲ್ಲ ರಂಗು ರಂಗಾಯಿತು ಅಲ್ವಾ? ಈ ಮಳೆಗಾಲದ ಮಜವೇ ಇದು. ಮಳೆ ಬಂದಾಗ ನಾವು ಏನೆಲ್ಲ ಆಸೆ ಪಡ್ತೀವಿ. ಕೆಲವರು ಮಳೆಯಲ್ಲಿ ನೆನೆಯೋಕೆ ಇಷ್ಟಪಟ್ರೆ, ಇನ್ನೂ ಕೆಲವರು ತಮಗಿಷ್ಟವಾದವರು ಆ ಮಳೆಯ ತರಾನಿ ತಮ್ಮ ಬದುಕಿಗೆ ಬರಲಿ ಅಂತ ಕಾಯ್ತಾ ಇರ್ತಾರೆ. ಮಳೆಯಂತೆ ನೀ ಬಾ ನನ್ನನ್ನು ಆವರಿಸು. ಹೌದು, ಮಳೆಯಂತೆ ನೀ ಬಾ ನನ್ನನ್ನು ಆವರಿಸು ಅಂತ ಹಂಬಲಿಸೋ ಪ್ರೀತಿಯ ಮನಸ್ಸುಗಳಿಗಾಗಿ ಈ ಮುಂದಿನ ಹಾಡನ್ನು ಕೇಳೋಣ. ಸಂಜು ವೆಟ್ಸ್ ಕಿತ್ತಾಟು ಚಿತ್ರದಿಂದ

ಶ್ರೀಧರ್ ವಿ ಸಂಭ್ರಮ್ ಅವರ ಮಧುರವಾದ ಸಂಗೀತದಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಗಾಯಕಿ ಸಂಗೀತ ರವೀಂದ್ರನಾಥ್ ಅವರು ಈ ಹಾಡಿಗೆ ತಮ್ಮ ಸುಮಧುರ ಧ್ವನಿಯ ಮೂಲಕ ಜೀವ ತುಂಬಿದ್ದಾರೆ.

ಮಳೆಯಂತೆ ನೀ ಬಾ ಅಂತ ಕಾಯ್ತಾ ಇದ್ದ ಆ ಮನಸ್ಸಿಗೆ ಈಗ ಮಳೆ ಸಿಕ್ಕಿಬಿಟ್ಟಿದೆ. ಈ ಪ್ರೀತಿಯಲ್ಲಿ ಬಿದ್ದವರಿಗೆ ಮಳೆ ಬಂದ್ರೆ ಅದೊಂದು ವರದಾನವೇ ಸರಿ. ಯಾಕಂದ್ರೆ ಮಳೆ ಬರುವ ಸಮಯದಲ್ಲಿ ಇಬ್ಬರ ಹತ್ರ ಸೇರಿ ಒಂದೇ ಕೊಡೆ ಇದ್ದಾಗ ಆ ಕೊಡೆಯ ಕೆಳಗೆ ಇಡೀ ಪ್ರಪಂಚವೇ ಅಡಗಿರುವಂತೆ ಅನಿಸಿಬಿಡುತ್ತದೆ. ಇಂಥದೇ ಒಂದು ಕೊಡೆ ಕೆಳಗಿನ ಪ್ರೇಮ ಕಾವ್ಯವನ್ನು ನೆನಪಿಸಲು ರಾಜು ಕನ್ನಡ ಮೀಡಿಯಂ ಸಿನಿಮಾದ ಹೃದಯ ಶಿವ ಅವರ ಸಾಹಿತ್ಯದ ಕಿರಣ್ ರವೀಂದ್ರನಾಥ್ ಅವರ ಸಂಗೀತದಲ್ಲಿ ಮೂಡಿಬಂದ ಈ ಗೀತೆ ನಿಮಗಾಗಿ. ಈ ಹಾಡನ್ನು ಹಾಡಿದ್ದಾರೆ ಮೆಚ್ಚಿನ ಗಾಯಕ ಮೆಲೋಡಿ ಕಿಂಗ್ ಸೋನು ನಿಗಮ್.

ಕೊಡೆಯೊಂದರ ಹಡಿಯಲ್ಲಿ ಇಬ್ಬರು ನೆನೆದ ಆ ಸುಂದರ ಕ್ಷಣಗಳ ನಂತರ ಈ ಇಂದಿನ ಮುಂಗಾರಿನ ಪಯಣದ ಕೊನೆಯ ಹಂತ ಬಂದಿದೆ. ಮಳೆ ಬರುವ ಮುಂಚೆ ಒಂದು ತಳಮಳ, ಮಳೆ ಬಂದ ಮೇಲೆ ಸಂಭ್ರಮ. ಆದ್ರೆ ಆ ಮಳೆ ನಿಂತು ಹೋದ ಮೇಲೆ, ಮಳೆ ನಿಂತ ಮೇಲೆ ಮೂಡೋ ಆ ನಿಶಬ್ದ, ಎಲೆಗಳ ಮೇಲಿಂದ ಉದುರುವ ಆ ಧ್ವನಿಗಳು, ಮನಸ್ಸಲ್ಲಿ ಉಳಿದುಕೊಳ್ಳುವ ಆ ನೆನಪುಗಳು ನಿಜಕ್ಕೂ ತುಂಬಾನೇ ಲವಿ ಅಲ್ವಾ? ನಮ್ಮ ಇವತ್ತಿನ ಮುಂಗಾರಿನ ರಾಗ ಸ್ಪೆಷಲ್ ಶೋನ ಕೊನೆಯ ಹಾಡಾಗಿ ನಿಮ್ಮ ಮನಸ್ಸಿನಲ್ಲಿ ಎಂದಿಗೂ ಹಸಿರಾಗಿ ಉಳಿಯುವಂತ ಒಂದು ಎವರ್ಗ್ರೀನ್ ಗೀತೆಯನ್ನು ತಂದಿದ್ದೀನಿ. ಮನಮೂರ್ತಿ ಅವರ ಸಂಗೀತದ, ಜಯಂತ್ ಕಾಯ್ಕಿನಿ ಅವರ ಮುತ್ತಿನಂತ ಸಾಹಿತ್ಯದ, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಮಿಲನ ಚಿತ್ರದ ಗೀತೆಯನ್ನು ಕೇಳೋಣ.

ಮಳೆ ಬಂದಾಗ ಎಷ್ಟು ಚಂದನು, ಮಳೆ ನಿಂತ ಮೇಲಿನ ಪ್ರಕೃತಿ ಮತ್ತು ಮನಸ್ಸಿನ ಭಾವನೆಗಳು ಅಷ್ಟೇ ಸುಂದರ. ಹೀಗೇನೆ ಮಳೆಗಾಲವನ್ನು ಎಂಜಾಯ್ ಮಾಡಿ. ಗಾಡಿ ಓಡಿಸುವಾಗ ಚೋಪಾನ, ಬಿಸಿ ಬಿಸಿ ಕಾಫಿ ಕುಡಿತಾ ರೇಡಿಯೋ ಕೇಳ್ತಾ ಇರಿ. ಮತ್ತೆ ಇನ್ನೊಂದು ಇಂತಹ ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ.

0: ಇದು ಸಮುದಾಯ ಬಾನುಡಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಜಾಗದ ಮಣ್ಣನ್ನು ಪರೀಕ್ಷೆ
2: ಮಾಡ್ತಾರು ಮಣ್ಣು ನೇರ ಪರೀಕ್ಷೆ ಅನ್ಬೇರೆ
1: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲ್ ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
2: ಶೇಖರ ಓಲ್ ಮಲ್ಪೇರಿಯ
1: ಅವು ನಮ್ಮ ಉಜಿರೆಡೆ ಉಂಡಿ
0: ಅಂದ್ ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬಲೆ ಫೋನ್ ನಂಬರ್ 97 3 4 0 8 4 0 8 ಫೋನ್ ನಂಬರ್ ಕೂಡ 97 3 4 0 8 4 0 8. ಇದು ಸಮುದಾಯ ಬಾನುಡಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ಜಾಗದ ಮಣ್ಣನ್ನು ಪರೀಕ್ಷೆ
2: ಮಾಡ್ತಾರೆ
1: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂತೇರು.
2: ಶೇಖರ ಅವು ಓಲ್ ಮಲ್ಪೇರಿಯ
1: ಅವು ನಮ್ಮ ಉಜಿರೆಡೆ ಉಂಡಿ.
3: ಅಂದು ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಳ್ಳರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗುಬಲೆ. ಫೋನ್ ನಂಬರ್ 97 3 4 0 8 0 8 ಫೋನ್ ನಂಬರ್ ಕೊಡೋರ 97 3 4 0 8 0 8.

0: ಅವರು ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಜಾಗದ ಮಣ್ಣನ್ನ ಪರೀಕ್ಷೆ
3: ಮಾಡ್ತಾರ ಪರೀಕ್ಷೆ ಅನ್ಪೇರೆ
2: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
3: ಶೇಖರ ಅವು ಓಲ್ ಮಲ್ಪೇರಿಯ
2: ಅವು ನಮ್ಮ ಉಜಿರೆಡೆ ಉಂಡಿ.
0: ಅಂದ್ ನಿಟ್ಟಿನ ಜಾಗದ ಮಣ್ಣ ಪರೀಕ್ಷೆ ಮಾಡ್ಕೊಡುದಿಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣ ಪರೀಕ್ಷಾ ಕೇಂದ್ರ ಗೊಬ್ಬಲೆ. ಫೋನ್ ನಂಬರ್ 97 3 4 0 8 0 8 ಫೋನ್ ನಂಬರ್ ಕೊಡೋರ 97 3 4 0 8 0 8. ಇದು ಸಮುದಾಯ ಬಾನುಡಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ರೋಗಮುಕ್ತ ಜಗತ್ತು ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
0: ಇದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೇ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಗಳು. ಮೊದಲ ಗೀತೆ KS ಚಿತ್ರ ಇವರ ಧ್ವನಿಯಲ್ಲಿ, ಸಾಹಿತ್ಯ KKಲ್ಯಾಣ್.

ಕೇಳುಗರೆ, ಇದುವರೆಗೆ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಂಗೀತ ನೀಡಿದವರು ಇಳೆಯರಾಜ. ನೀವು ಕೇಳ್ತಾ ಇರೋದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನಮಸ್ಕಾರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಪ್ರೀತಿಯ ಆಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೇ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಬ್ರೇಕ್ ನಂತರ ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವು ಯಾವ್ದೇ ಜ್ವರ ಆಗಿದ್ರು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೂ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈ ಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯೋ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡು ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ.

ಮಾತರೆಗ್ಲ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂತ ನಾವು ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

0: ಊರು ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಸವಿ ನೆನಪಿನ ಲಹರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರೀತಿ ಎನ್ನುವುದು ಚೈತ್ರ ಮಾಸದ ಚಿಗುರುನಂತೆ, ಅದಕ್ಕೊಂದು ಹೊಸ ಕಳೆ ನೀಡಿದ್ದೇ ನಮ್ಮ ನಾದಬ್ರಹ್ಮ ಹಂಸಲೇಖ ಅವರ ಸಂಗೀತ. ಇಂದು ನಾವು ನೆನಪಿಸಿಕೊಳ್ಳುವುದು 90ರ ದಶಕದಲ್ಲಿ ಸಂಚಲನ ಮೂಡಿಸಿದ ರಘುವೀರ್ ಮತ್ತು ಶ್ವೇತಾ ಅಭಿನಯದ ಅಮರ ಪ್ರೇಮ ಕಾವ್ಯ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಮಧುರ ಗೀತೆಗಳೊಂದಿಗೆ ನಾನು ನಿಮ್ಮ ಸಂತೋಷ್ ಪಿ ಕಡಬ. ಮೊದಲನೆಯದಾಗಿ ಈ ಚಿತ್ರದ ಶೀರ್ಷಿಕೆ ಗೀತೆ. ಪ್ರೇಮದ ಉತ್ತುಂಗವನ್ನು ಸಾರುವ ಈ ಗೀತೆಗೆ ಧ್ವನಿಯಾದವರು ಗಾನ ಗದ್ದರುವ SP ಬಾಲಸುಬ್ರಹ್ಮಣ್ಯ ಮತ್ತು ಚಂದಿಕಾ ಗುರುರಾಜ್. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದ ಈ ಗೀತೆಯ ಅದ್ಭುತ ಸೃಷ್ಟಿ ಇಂದಿಗೂ ಎವರ್ಗ್ರೀನ್.

ಇದೀಗ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಕೆಎಸ್ ಚಿತ್ರ ಅವರ ಧ್ವನಿಯಲ್ಲಿ ಮೂಡಿಬಂದ ಆ ಸುಂದರ ಮಲೆನಾಡಿನ ಸೊಬಗು ಹಸಿರಿನ ನಡುವೆ ವಿಹರಿಸುವ ಅನುಭವಗಳನ್ನು ನೀಡುವ ಗೀತೆ.

ಮನಸ್ಸಿನಲ್ಲಿ ಅಡಗಿರುವ ನೋವು ಮತ್ತು ಹಂಬಲವನ್ನು ಕೋಗಿಲೆಯ ಜೊತೆ ಹಂಚಿಕೊಳ್ಳುವ ಈ ಗೀತೆ ಅದೆಷ್ಟು ಆಪ್ತವಾಗಿದೆ ಅಲ್ವಾ? ಎಸ್ ಪಿ ಬಿ ಅವರ ಭಾವಪೂರ್ಣ ಧ್ವನಿಯಲ್ಲಿ ಮೂಡಿ ಬಂದಿರುವ ಒಂದು ಗೀತೆ ಇದೀಗ ನಿಮಗಾಗಿ.

ಕಥೆಯ ಅರಿವಾದಾಗ ಮನದಲ್ಲಿ ಮೂಡುವ ಸಂಭ್ರಮವೇ ಬೇರೆ. ಮಂಜುಳಾ ಗುರುರಾಜ್ ಮತ್ತು SBB ಅವರ ಜುಗಲ್ಬಂದಿಯಲ್ಲಿ ಮೂಡಿಬಂದ ಈ ಗೀತೆ ಇಂದಿಗೂ ಪ್ರೇಮಿಗಳಿಗೆ ಅಚ್ಚುಮೆಚ್ಚು.

ಬದುಕು ಯಾವಾಗಲೂ ಅಂದುಕೊಂಡಂತೆ ಇರುವುದಿಲ್ಲ. ಮಿದಿಯ ಆಟದ ಮುಂದೆ ಮನುಷ್ಯ ಅಸಹಾಯಕನಾದಾಗ ಹೊರಹೊಮ್ಮುವ ವಿಷಾದದ ಗೀತೆ ಇದು. ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಈ ಹಾಡು ಇಂದಿಗೂ ಕರುಳನ್ನು ಹಿಂಡುವಂತಿದೆ.

0: ಈ ಕಾರ್ಯಕ್ರಮವನ್ನು ಮುಗಿಸುವ ಮುನ್ನ ಸ್ವಲ್ಪ ಜೋಶ್ ಬೇಕಲ್ವೇ? ಇದೀಗ ಕೊನೆಯ ಗೀತೆ ಎಸ್ ಪಿ ಬಿ ಅವರ ಅದ್ಭುತ ಎನರ್ಜಿಯೊಂದಿಗೆ ಮೂಡಿ ಬಂದಿರುವ ಈ ಡ್ಯಾನ್ಸ್ ಗೀತೆ ನಿಮ್ಮ ಪಾದಗಳಿಗೆ ತಂತಾನೆ ಹೆಜ್ಜೆ ಹಾಕುವಂತಿದೆ.
1: ಡಾನ್ಸ್ ಡಾನ್ಸ್ ರಿಬಬ್ಬ ಡಾನ್ಸ್, ಡಾನ್ಸ್ ಡಾನ್ಸ್ ರಿಬಬ್ಬ ಡಾನ್ಸ್.

ಇಲ್ಲಿಯವರೆಗೆ ಚೈತ್ರದ ಗಾಳಿ ಬೀಸುವಾಗ ಮನಸ್ಸಿಗೆ ಎಷ್ಟು ಹಿತವೋ ಅಷ್ಟೇ ಹಿತ ನೀಡುವ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಮತ್ತೊಮ್ಮೆ ಇಂತಹದೇ ಸುಂದರ ನೆನಪುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಇದು ಸಮುದಾಯ ಬಾನುಡಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಇದು ರೇಡಿಯೋ ನಿನಾದ 90.4 FM. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಗೌರವ.
1: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
0: ಈ ಸರಣಿ ಕಾರ್ಯಕ್ರಮದ ಮೊದಲ ಕಂತಿನಲ್ಲಿ ಹಿರಿಯ ನಾಗರಿಕರ ಸಹಾಯವಾಣಿ ಕುರಿತು ಪ್ರಹಸನ ಮತ್ತು ಮಾಹಿತಿ ಪ್ರಸಾರವಾಗಲಿದೆ.
1: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
2: ತಾತ, ನಾನು ಒಳಗ್ ಬರಬಹುದಾ? ನೀವ್ ಸಿದ್ಧವಾಗಿದ್ದೀರಾ?
3: ಒಂದ್ ನಿಮಿಷ ಪುಟ್ಟಿ, ಇನ್ನೇನ್ ಒಂದ್ ನಿಮಿಷದಲ್ಲೇ ರೆಡಿ ಆಗ್ತೀನಿ.
2: ಓ ಏನ್ ತಾತ, ಹುಡ್ಗಿರ್ ಯಾವಾಗ್ಲೂ ರೆಡಿ ಆಗಕ್ಕೆ ಬಹಳ ಸಮಯ ತಗೊಳ್ತಾರೆ ಅಂತ ನೀವೆಲ್ಲ ಹೇಳ್ತಿರ್ತೀರಾ. ಆದ್ರೆ ನೋಡು, ನಾನ್ ನಿನ್ಗಿಂತ ಮುಂಚೆನೆ ರೆಡಿ ಆಗಿದ್ದೀನಿ. ನೀನ್ ನೋಡಿದ್ರೆ ಇನ್ನು ಒಂದ್ ನಿಮಿಷ ಬೇಕು ಅಂತಿದ್ಯಾ?
3: ಈಗ ನೀನ್ ನನಗಿಂತ ಫಾಸ್ಟ್ ಪುಟ್ಟಿ, ಆದ್ರೆ ನೆನಪಲ್ಲಿಡು, ನನಗೆ ವಯಸ್ಸಾಗಿದೆ, ಎಚ್ಚರಿಕೆಯಿಂದ ಇರಬೇಕಾದ ಹಂತ ತಲುಪಿದೀನಿ ಕಣಮ್ಮ, ಗಡಿಬಿಡಿ ಮಾಡೋಕ್ಕಾಗಲ್ಲ.
2: ಏನಂದೆ? ಹಂಗಂದ್ರೇನ್ ತಾತ?
3: ನೋಡು, ಇದರರ್ಥ ಹೊರಗಡೆ ಥಂಡಿ ಇದೆ, ಅದರಿಂದ ನಾನು ಬೆಚ್ಚಗಿರೋ ಬಟ್ಟೆಗಳನ್ನ ಧರಿಸ್ಬೇಕು, ಸ್ವೆಟರು, ಸ್ಕಾರ್ಪು, ಟೋಪಿ ಹಾಕೊಳ್ಬೇಕು, ಇಲ್ಲೇ ಇದ್ರೆ ಅಕ್ಷಿ ಈ ತರ ಆಗೋಗುತ್ತೆ.
2: ಇದರರ್ಥ ನಿಮ್ಗಿಂತ ನಾನು ಗಟ್ಟಿ ಮುಟ್ಟಾಗಿದ್ದೀನಿ ಅಂತ ತಾನೆ?
3: ಅಷ್ಟೇ ಅಲ್ಲ ಪುಟ್ಟಿ, ನನಗಿಂತ ಹೆಚ್ಚು ಬುದ್ಧಿವಂತಳು ಸಹ.
2: ಓ ಹಾಗೇನಿಲ್ಲ, ನನ್ ಸ್ನೇಹಿತನ್ ಪಾರ್ಟಿಯನ್ ಬಿಟ್ಬಿಟ್ಟು ನಿನ್ನ ಮತ್ತೆ ನಿನ್ ಫ್ರೆಂಡ್ಸ್ ಜೊತೆ ಸಮಯ ಕಳೆಯೋಕೆ ನನ್ನನ್ನು ಒಪ್ಸಿದ್ಯಲ್ಲ, ಹಾಗಾಗಿ ನೀನೇ ಬುದ್ಧಿವಂತ ತಾತ.
3: ಹ್ಮ್, ಅದಕ್ಕೆ ಬಹಳ ತಲೆ ಓಡಿಸ್ಬೇಕಾಗಿತ್ತಲ್ವಾ, ಇದಕ್ ನೀನು ನನ್ನನ್ನ ಜಾಣ ಅಂತಾನೆ ಕರಿಬೇಕು.
2: ಸರಿ, ಹಾಗಿದ್ರೆ ನಾವು ಹೊರಡೋಣ ತಾತ.
3: ಹ್ಮ್, ನನ್ ಮುದ್ದು ಲಕ್ಷ್ಮಿ, ಹೋಗೋಣ ಪುಟ್ಟಿ.
2: ತಾತ, ನಾನಿಲ್ಲಿ 4 ದಿನ ಇರೋದು, ದಯವಿಟ್ಟು ನಿಮ್ ಸ್ನೇಹಿತರ ಮುಂದೆ ನನ್ನ ತಮಾಷೆ ಮಾಡ್ಬೇಡಿ.
3: ಹೇ ಪುಟ್ಟಿ, ಯೋಚನೆ ಮಾಡ್ಬೇಡ, ನಾನ್ ಹಾಗೆಲ್ಲ ನಿನಗೆ ಅವಮಾನ ಮಾಡಲ್ಲ. ಬಾ, ಮೊದಲು ಎಲ್ರು ಭೇಟಿ ಮಾಡೋಣ.
2: ಅದ್ ಸರಿ ತಾತ, ನಿಮ್ ಸ್ನೇಹಿತರ ಬಗ್ಗೆ ನನ್ಗೆ ತುಂಬಾ ಹೇಳ್ತಿದ್ರಿ, ಆದ್ರೆ ನನ್ ಬಗ್ಗೆ ಅವ್ರಿಗೇನಾದ್ರೂ ಹೇಳಿದಿರಾ?
3: ಹ್ಮ್, ಖಂಡಿತ ಹೇಳಿದೀನಿ.
2: ಹೌದಾ? ಏನ್ ಹೇಳಿದಿರಾ ತಾತ?
3: ಏನಂದ್ರೆ, ನೀನು ಸಮಾಜಶಾಸ್ತ್ರವನ್ನ ಓದ್ತಾ ಇದೀಯಾ, ಹೇಗೆ ಸಮುದಾಯದ ಸೇವೆಯಲ್ಲಿ ತೊಡಸ್ಕೊಂಡಿದ್ಯಾ, ನಿನಗೆ ರಜಾ ದಿನಗಳಿರೋದ್ರಿಂದ ನನ್ನನ್ನ ಭೇಟಿ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ಯಾ, ಮತ್ತೆ ಅಟಲ್ ವಯೋ ಅಭ್ಯುದಯ ಯೋಜನೆಯ ಬಗ್ಗೆ ವಿವರಗಳನ್ನ ತಿಳಿಸ್ಕೊಡ್ತೀಯಾ ಅಂತ ಎಲ್ರಿಗೂ ಹೇಳಿದೀನಿ.
2: ಹ್ಮ್, ಒಳ್ಳೇದು, ನೀನು ನನ್ನ ಸರಿಯಾದ ಜೊತೆಗಾರ ತಾತ.
3: ತುಂಬಾ ಧನ್ಯವಾದಗಳು ಪಾರ್ಟ್ನರ್.
2: ನಾನು ನನ್ನ ಡಿಗ್ರಿ ಮುಗಿಸಿದ್ಮೇಲೆ ನನ್ನ ಸ್ವಂತ ಸಮಾಜ ಸೇವೆ ಸಂಸ್ಥೆನ ಪ್ರಾರಂಭ ಮಾಡ್ತೀನಿ, ಆಗ ನಿನ್ನೇ ನನ್ನ ಪಿಆರ್ ಮ್ಯಾನೇಜರ್ ಆಗಿ ಮಾಡ್ಕೊಳ್ತೀನಿ ತಾತ.
3: ಹ್ಮ್, ಬಹುಶಃ ಒಂದು ದಿನ ನಾನಿನ ಪಿಆರ್ ಮ್ಯಾನೇಜರ್ ಆಗ್ಬೋದು, ಆದ್ರೆ ಈಗ ಸದ್ಯಕ್ಕೆ ನೀ ನನ್ನ ಡ್ರೈವರ್ ಆಗ್ಬೇಕು.
2: ಓಹೋ, ಸಂತೋಷವಾಗಿ ಬನ್ನಿ ತಾತ, ಹೋಗೋಣ.
3: ಹ, ಹೋಗೋಣ ಹೋಗೋಣ, ಬಹುಶಃ ಅವರೆಲ್ಲರೂ ನಮ್ಗಾಗಿ ಕಾಯ್ತಾ ಇದಾರೆ ಅನ್ಸುತ್ತೆ.
2: ನಿಮ್ ಡ್ರೈವರ್ ಮೇಲೆ ವಿಶ್ವಾಸ ಬಿಡಿ ತಾತ, ನಾವು ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ತಲುಪ್ತಿದ್ದೇವೆ. ಅಲ್ಲಿಗೆ ಹೋಗೋ ದಾರಿಯಲ್ಲಿ ನೀನು ಮತ್ತೆ ನಿನ್ನ ಸ್ನೇಹಿತರು ಸೇರ್ಕೊಂಡು ಹಾಡು ಬರೆದು ಸಂಗೀತ ಹಾಕಿದ್ರಲ್ಲ, ಆ ಹಾಡನ್ನ ಹಾಡಿ.
3: ಹ್ಮ್, ಸರಿ ಮತ್ತೆ ಕೇಳಿಸ್ಕೋ.

ಸಕಲರ ಪೊರೆವ ಓ ಜಗದ ತಂದೆ, ಭುವನಕ್ಕೆ ನಮ್ಮನು ತಂದೆ. ಸಕಲರ ಪೊರೆವ ಓ ಜಗದ ತಂದೆ, ಭುವನಕ್ಕೆ ನಮ್ಮ

ಸಮಯವೂ ಒಂದೇ, ಪ್ರಯಾಣವು ಹಿಂದೆ ಮುಂದೆ, ಸೃಷ್ಟೀಶನ ದೃಷ್ಟಿ ಇರಲಿ ಹಿಂದೆ, ತಪವೊಂದೇ ಬೇಡ ಪರನಿಂದೆ.

0: ವಿಷಯ ಎರಡು ಹಿರಿಯ ನಾಗರಿಕರೆಲ್ಲ ಸೇರಿದ್ದಾರೆ.
1: ಸರಿ ಪುಟ್ಟಿ, ಪ್ರಾರಂಭಿಸಿ. ಮತ್ತೆ
2: ನಾವು ಸ್ವಲ್ಪ ತಡವಾಗಿ ಬಂದ್ವಿ ಅನ್ಸತ್ತೆ, ಎಲ್ರು ಕ್ಷಮಿಸ್ಬೇಕು.
3: ಏನಾದ್ರೂ ಪ್ರಾರಂಭ ಮಾಡ್ಬೇಕು ಅಂದ್ರೆ

0: ಅಟಲ್ಲಿ ಯೋಜನೆ ಚೆನ್ನಾಗಿದೆ. ನಮ್ಮ ಅಟಲ್ಜಿ ಅವರಂತೇನೆ ಚೆನ್ನಾಗಿದೆ ಅಂತ ಅನ್ಸುತ್ತೆ.
1: ಈ ಹೆಸರು ಎಲ್ರಿಗೂ ಇಷ್ಟ ಆಯ್ತು ಅನ್ಸುತ್ತೆ. ಇದರಿಂದ ಏನಾದ್ರೂ ಸಮಸ್ಯೆ ಇದೆಯಾ ಪುಟ್ಟಿ? ಇದೇ ಹೆಸರಿದ್ರೆ ಒಳ್ಳೇದಲ್ವೇ?
2: ಖಂಡಿತ ತಾತ, ಈಗಾಗ್ಲೇ ನೀವೆಲ್ಲರೂ ಯೋಜನೆಯ ಆಶಯವನ್ನ ಅರ್ಥ ಮಾಡ್ಕೊಂಡಿದ್ದೀರಿ ತಾನೆ.
0: ಆದ್ರೆ ನೀವಿನ್ನು ಯೋಜನೆಯ ಬಗ್ಗೆ ನಮ್ಗೆ ಹೇಳೇ ಇಲ್ಲ. ಅದ್ ಹೇಗ್ ನಾವು ಯೋಜನೆಯ ಸಾರವನ್ನ ಅರ್ಥ ಮಾಡ್ಕೊಂಡಿದೀವಿ ಅಂತೀರಾ?
2: ಈ ಯೋಜನೆಯ ಮೂಲ ಉದ್ದೇಶವೆಂದ್ರೆ ಸುಲಭ ಮಾರ್ಗಗಳ ಮೂಲಕ ಹಿರಿಯರ ಜೀವನವನ್ನ ಸರಳಗೊಳಿಸೋದು. ನೀವೀಗಾಗ್ಲೇ ಕಷ್ಟ ಕಠಿಣವಾಗಿದ್ದ ಹೆಸರನ್ನೇ ಕೇವಲ ಒಂದು ಕ್ಷಣದಲ್ಲಿ ಸುಲಭಗೊಳಿಸ್ಬಿಟ್ರಿ ನೋಡಿ. ಮತ್ತೆ
3: ಇದು ಸಣ್ಣ ವಿಷಯವಾಗಿರ್ಬೋದು ಲಕ್ಷ್ಮೀಪುಟಿ, ಆದ್ರೆ ನಿನ್ ಮೆಚ್ಚುಗೆ ಮಾತುಗಳು ನಿಜವಾಗಿಯೂ ನಮ್ಮೆಲ್ಲರ ಉತ್ಸಾಹ ಹೆಚ್ಚಿಸಿದೆ.
0: ನಾವೇನೋ ದೊಡ್ಡ ಸಾಧನೆ ಮಾಡಿದೀವಿ ಅಂತ ಅನ್ನಿಸ್ತಾ ಇದೆ. ಹಾಗಾದ್ರೆ ನಾವಿನ್ನೂ ಉಪಯುಕ್ತವಾಗಿದ್ದೀವಿ ಅಂತ ಆಯ್ತು.
3: ಆದ್ರೆ ನಮ್ ಕುಟುಂಬದವ್ರಿಗೆ ಮಾತ್ರ ನಾವು ಅಷ್ಟೇನು ಉಪಯುಕ್ತವಾಗಿ ಕಾಣೋದಿಲ್ಲ.
4: ಅವರು ಕೊನೆ ಪಕ್ಷ ಮಾತಾಡಿದ್ರೆ ಸಾಕು, ನಾವು ಪ್ರಯೋಜನಕ್ಕೆ ಬರ್ತೀವಂತ ಅನ್ಸತ್ತೆ. ಮನೆಯವರ್ಯಾರು ನಮ್ಗಾಗಿ 2 ನಿಮಿಷ ಸಹ ಕೊಡಲ್ಲ.
5: ಇಲ್ಲ, ಹಾಗಲ್ಲ. ಈ ದಿನಗಳಲ್ಲಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ತೊಡಗಿರ್ತಾರೆ. ಎಲ್ರಿಗೂ ತಮ್ಮದೇ ಆದ ಒತ್ತಡಗಳು ಇರುತ್ತೆ.
3: ನಮ್ ನಮ್ಮ ಮಕ್ಕಳನ್ನ ಹೆತ್ತು ಸಾಕಿ ಬೆಳೆಸುವಾಗ ಸಾಕಷ್ಟು ಒತ್ತಡವನ್ನ ನಾವು ಎದುರಿಸಿದ್ವಿ ತಾನೆ. ಆಗ ಅವರೊಡನೆ ನಾವು ಮಾತಾಡೋದೇನಾದ್ರು ನಿಲ್ಲಿಸಿದ್ವಾ? ಇಲ್ಲ ತಾನೆ.
0: ಏ, ನನ್ನ ಕಣ್ಣಿನ ತೊಂದರೆಗೆ ನನ್ ಕರ್ಕೊಂಡು ಹೋಗಪ್ಪ ಡಾಕ್ಟರ್ ಹತ್ರ ಅಂತ ನನ್ ಮಗನಿಗೆ ಎಷ್ಟು ದಿನಗಳಿಂದ ಹೇಳ್ತಾ ಇದ್ದೀನಿ ಗೊತ್ತಾ? ಅವನು ಕೆಲ್ಸದಲ್ಲಿ ರಜಾ ಕೊಡಲ್ಲ ಅಂತ ಹೇಳ್ತಾನೆ, ಅದು ಬಿಟ್ಟು ಕರ್ಕೊಂಡು ಹೋಗ್ತಾನೆ ಇಲ್ಲ ನೋಡಿ.
4: ನನ್ ಸೊಸೆ ಪ್ರತಿದಿನ ಕೆಲ್ಸಕ್ಕೆ ಹೋಗ್ತಾಳೆ, ನಾನು ಇಡೀ ದಿನ ಮನೇಲೆ ಒಬ್ಬಂಟಿಯಾಗಿರ್ತೀನಿ. ನೆನ್ನೆ ಆ ಟೇಬಲ್ಗೆ ನನ್ ಮೊಣಕಾಲು ಜೋರಾಗಿ ಬಡಿತು, ಪ್ರಾಣ ಹೋಗೋ ಅಷ್ಟು ನೋವಾಯ್ತು. ಹೇಳಕ್ಕಾಗ್ದೆ ಇಡೀ ದಿನ ಹಾಸಿಗೆಯಲ್ಲೇ ಮಲಗಿದ್ದೆ. ನನ್ ಸೊಸೆ ಸಂಜೆ ವಾಪಸ್ ಬಂದ್ಮೇಲೇನೆ ನನಗ್ ಕುಡಿಯೋಕೆ ಒಂದ್ ಲೋಟ ನೀರ್ ಸಿಕ್ಕಿದ್ದು.
5: ಏ ರಮಣ, ಪ್ರೀತಿಯೆಲ್ಲ ನೆನಪಲ್ಲೇ ಇರುತ್ತಪ್ಪ, ಆದ್ರೆ ಈ ದೈನಂದಿನ ಜಂಜಾಟ ಗದ್ದಲದಿಂದಾಗಿ ಮಕ್ಕಳಿಗೆ ಸಮಯ ಸಿಗಲ್ಲ ಅಷ್ಟೇ.
3: ಭರತಣ್ಣ, ನೀ ನಿಜವಾಗ್ಲೂ ಅದೃಷ್ಟಶಾಲಿ. ಯಾಕೆ ಹೇಳಿ, ನಿಮ್ ಮೊಮ್ಮಗಳೇ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾಳ್ವಾ? ಅದಕ್ಕೆ
5: ಸರಿಯಾಗಿ ಹೇಳಿದೆ ನೋಡು.
2: ಮತ್ತೆ ಇಲ್ಲಿಗ್ ಬರೋದು ಅಂದ್ರೆ ಸುಮ್ನೆನಾ? ಎಷ್ಟು ಸಮಯ ಬೇಕಾಗತ್ತೆ? ನಾನು ನನ್ನ ಸ್ವಂತ ಕೆಲ್ಸವನ್ನೆಲ್ಲ ಬಿಟ್ಟು ನನ್ನ ಅತ್ಯಮೂಲ್ಯ ಸಮಯವನ್ನ ಕೂಡ ಕಳ್ಕೊಳ್ತಿದ್ದೀನಿ.
4: ಏನ್ ಹೇಳ್ತಿದೀಯ ಪುಟಿ?
2: ಅಂದ್ರೆ ಕಾರಣವಿಲ್ಲದೆ ಪ್ರತಿ ಬಾರಿಯೂ ನಾನು ಇಲ್ಲಿಗೆ ಬರ್ಬೇಕಾಗಿಲ್ಲ ಅಂತ.
5: ಅಲ್ಲ ಪುಟಿ, ಹಾಗಾದ್ರೆ ಇವರೆಲ್ಲ ತಮ್ಮ ಕೆಲಸಗಳನ್ನ ಹೇಗ್ ಮಾಡಿ ಮುಗಿಸ್ತಾರೆ?
2: ಓ ತಾತ, ಕೇವಲ ಒಂದೇ ಒಂದು ಫೋನ್ ಕರೆ ಸಾಕು ಗೊತ್ತಾ?
0: ಏನೋ, ಒಂದು ಫೋನ್ ಕರೆಯಿಂದ ಎಲ್ಲ ಕೆಲಸ ಮಾಡಿ ಮುಗ್ಸಕ್ಕಾಗತ್ತಾ? ಆಗಿದ್ದಿದ್ರೆ ನಂದ ಎಲ್ಲ ಕೆಲಸ ಮಾಡಿ ಮುಗ್ಸ್ ಆರಾಮಾಗಿ ಇರ್ತಿದ್ದೆ. ನಾನ್ ನನ್ ಮಗನಿಗೆ ದಿನಕ್ಕೆ 8 ಸಲ ಫೋನ್ ಮಾಡ್ತೀನಿ, ಜೊತೆಗೆ ನನ್ ಕಣ್ಣಿನ ದೃಷ್ಟಿನೋ ಅದು ಕೂಡ ದಿನಕ್ಕೆ ದಿನ ಹಾಳಾಗ್ತಾ ಇದೆ.
2: ಅರೆ ತಾತ, ನೀವು ಸರಿಯಾದ ಸಂಖ್ಯೆ ಕರೆ ಮಾಡ್ತಾ ಇಲ್ಲ, ಅದಕ್ಕಾಗಿ ಇಷ್ಟೆಲ್ಲ ಆಗಿರೋದು.
0: ಏನ್ ಪುಟ್ಟಿ, ನಾನು ನನ್ ಮಗನ್ ನಂಬರ್ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಸೇವ್ ಮಾಡಿ ಇಟ್ಕೊಂಡಿದೀನಿ.
2: ಇರ್ಲಿ ತಾತ, ಈಗ ನಾನ್ ಹೇಳೋ ನಂಬರ್ಗೆ ಕರೆ ಮಾಡಿ.
5: ಓ, ಹಾಗಾದ್ರೆ ಆ ನಂಬರ್ ಅಲ್ಲಿ ಏನ್ ಮ್ಯಾಜಿಕ್ ಇದೆ ಪುಟ್ಟಿ?
2: ಮ್ಯಾಜಿಕ್ ಇದೆ, ನಿಜವಾಗ್ಲೂ ಮ್ಯಾಜಿಕ್ ಇದೆ. ಈ ಸಂಖ್ಯೆಗೆ ಒಂದ್ ಫೋನ್ ಮಾಡಿ ಸಾಕು, ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತೆ.
4: ಕೇಳಕ್ಕೇನೋ ಚೆನ್ನಾಗಿದೆ, ಆದ್ರೆ ನಂಬಕ್ ಬಹಳ ಕಷ್ಟ ಆಗ್ತಿದೆ.
2: ಇದೊಂದ್ಸಲ ನನ್ನನ್ನ ನಂಬಿ, ನಿಮ್ ಫೋನ್ ತೆಗೆದುಕೊಂಡು 1456567ಕ್ಕೆ ಡಯಲ್ ಮಾಡಿ.
5: ಏನಮ್ಮ ಪುಟ್ಟಿ, 1456567?
2: ಹೌದು, 1456567. ಇದು ಹಿರಿಯರ ಸಹಾಯವಾಣಿ.
0: ಓ, ಈ ಸಂಖ್ಯೆಗೆ ಕರೆ ಮಾಡೋದ್ರಿಂದ ಏನೋ ನನ್ ಕಣ್ಗಳು ಸರಿ ಹೋಗ್ಬಿಡುತ್ತಾ?
2: ಹೌದು.
3: ಇದು ನನ್ನ ಪಿಂಚಣಿ ಸಮಸ್ಯೆ ಬಗೆಹರಿಸುತ್ತಾ?
2: ಖಂಡಿತವಾಗ್ಲೂ ಹೌದು.
5: ಹಾಗಾದ್ರೆ ಪುಟ್ಟಿ, ಇದು ನನ್ನ ಡಿಎಲ್ ನವೀಕರಿಸುತ್ತಾ?
2: ಹೌದು.
4: ಮತ್ತೆ ನಾನ್ ದಿನವಿಡೀ ಮನೆಯಲ್ಲಿ ಒಬ್ಬಂಟಿಯಾಗಿರ್ತೀನಿ, ಈ ದೂರವಾಣಿ ಸಂಖ್ಯೆ ನನ್ನ ಒಂಟಿತನವನ್ನ ಹೋಗ್ಲಾಡ್ಸತ್ತಾ?
2: ಹೌದೌದು.
4: ನಿಜವಾಗಿಯೂ?
3: ನಿಜವಾಗಿಯೂ
5: ಲಕ್ಷ್ಮಿ, ನೀನು

0: ಇಲ್ಲಿ ತುಂಬಾ ಭರವಸೆ ಕೊಡ್ತಾ ಇದೆಯಲ್ವನಮ್ಮ, ಯಾರ್ದಾದ್ರೂ ಒಂಟಿತನವನ್ನ ಅದು ಹೇಗೆ ಒಂದು ದೂರವಾಣಿ ಕರೆ ದೂರ ಮಾಡಕ್ ಸಾಧ್ಯ?
1: ತಾತ, ಇದು ಮಾತನಾಡುವ ಮೂಲಕ ಒಂಟಿತನವನ್ನ ತೆಗೆದುಹಾಕೋದಿಲ್ಲ, ಆದ್ರೆ ಒಂಟಿತನವನ್ನ ನಿವಾರಿಸೋಕೆ ಸಹಾಯ ಮಾಡುವ ದಾರಿಯನ್ನ ಸೃಷ್ಟಿಸುತ್ತೆ.
2: ಓ, ಇದು ನಿಜವಾಗ್ಲೂ ಮ್ಯಾಜಿಕ್ ಸಂಖ್ಯೆ ಅಂತ ಅನ್ಸುತ್ತಪ್ಪ ನಂಗೇನೋ.
3: ಮ್ಯಾಜಿಕ್ಕ? ಸರಿ, ಹಾಗಾದ್ರೆ ಇದಕ್ಕೆ ಹಣ ಕೊಡ್ಬೇಕಾಗತ್ತೇನೋ? ನಾವ್ ಇದಕ್ಕೆ ದುಡ್ಡು ಹೇಗ್ ಕೊಡೋದು?
1: ಇದು ಟೋಲ್ ಫ್ರೀ ಸಂಖ್ಯೆ, ಅಂದ್ರೆ ಏನು ಹಣ ಕೊಡಬೇಕಾಗಿಲ್ಲ, ಸಂಪೂರ್ಣವಾಗಿ ಉಚಿತ.
0: ಉಚಿತನಾ? ಹಂಗಾದ್ರೆ ಯಾರು ಬೇಕಾದ್ರೂ ಕರೆ ಮಾಡಬಹುದು. ಮತ್ತೆ ಇದಕ್ಕೆ ಏನು ದುಡ್ಡು ಕೊಡಬೇಕಾಗಿಲ್ಲ ತಾನೆ?
1: ಹೌದು, ಯಾವ ಸಮಯದಲ್ಲಾದ್ರೂ ಅಂದ್ರೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಕರೆ ಮಾಡಬಹುದು. ಈಗ ನೀವೆಲ್ಲರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಯೊಂದಿಗೆ ನೇರವಾಗಿ ಮಾತನಾಡಲು ನಾನು ವ್ಯವಸ್ಥೆ ಮಾಡ್ತೀನಿ. ಅವರು ನಿಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಒದಗಿಸುತ್ತಾರೆ. ಈಗ ನಿಮಗಾಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಲಿದ್ದಾರೆ.
4: ಇದು ಬಂದ್ಬಿಟ್ಟು ಹಿರಿಯ ನಾಗರಿಕರಿಗೋಸ್ಕರನೇ ಸ್ಥಾಪನೆ ಆಗಿದ್ದ ಹೆಲ್ಪ್ ಲೈನ್. ಇದು ನಾವು ಪ್ರಸ್ತುತ ಕರ್ನಾಟಕದಲ್ಲಿ ಎಲ್ಲಾ ದಿನಗಳಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ಕಾರ್ಯನಿರ್ವಹಿಸುತ್ತಿದ್ದೇವೆ. ನಮ್ಮ ಸೇವೆಯ ಭಾಗವಾಗಿ ನಾವು ಉಚಿತವಾಗಿ ಕಾನೂನು ಮಾರ್ಗದರ್ಶನ ನೀಡ್ತೀವಿ. ಹಿರಿಯ ನಾಗರಿಕರ ಕಲ್ಯಾಣ ಮತ್ತು ಯೋಗಕ್ಷೇಮಕ್ಕಾಗಿ ಇರುವ ನಿರ್ವಹಣೆ ಕಾಯ್ದೆ 2007 ಕುರಿತು ಅರಿವು ನೀಡ್ತೀವಿ. ಅಂದ್ರೆ ಸ್ವಲ್ಪ ತಂದೆ ತಾಯಿಗೆ ಮಕ್ಕಳು ನೋಡ್ತಾ ಇಲ್ಲ ಅಂದ್ರೆ ಅವ್ರ ಜೊತೆ ಯಾವ ತರ ಮೇಂಟೆನೆನ್ಸ್ ತಗೋಬೇಕನ್ನೋದು ಒಂದು ಕಾನೂನು ಇದೆ, ಅದ್ರ ಬಗ್ಗೆ ನಾವು ಅವರಿಗೆ ಅರಿವು ಮೂಡಿಸ್ತೀವಿ. ಅಲ್ಲದೆ ನಾವು ಹಿರಿಯ ನಾಗರಿಕ ವೃದ್ಧಾಪ ಪಿಂಚಣಿ ಓಲ್ಡ್ ಪೆನ್ಷನ್ ಯಾವ ತರ ತಗೋಬೇಕು, ಏನೇನು ಡಾಕ್ಯುಮೆಂಟ್ ಎಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀವಿ. ಯಾವುದೇ ಹಿರಿಯರು ದೈಹಿಕವಾಗಿ, ಮೌಖಿಕವಾಗಿ, ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಿಂದನೆಗೆ ಒಳಗಾಗಿದ್ರೆ, ಅಂದ್ರೆ ಸರ್ ಇಲ್ಲಿ ಹಿರಿಯರಿಗೆ ಯಾರಾದ್ರೂ ಹರಾಸ್ಮೆಂಟ್ ಹೊಡೆಯೋದು ಬಡಿಯೋದು ಅಥವಾ ಬೈಯೋದು ಮಾಡಿದ್ರೆ ಅವ್ರು ನಮಗೆ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಬಹುದು. ನಾವೇನಿದೆ ಅವ್ರ ಕಂಪ್ಲೇಂಟ್ ಅದಕ್ಕೆ ನಾವು ಪರಿಶೀಲನೆ ಮಾಡಿ ಅವರಿಗೆ ನಾವು ರಿಸಾಲ್ವ್ ಮಾಡಕ್ಕೆ ಸಹಾಯ ಮಾಡ್ತೀವಿ ಸರ್ ನಮ್ಮ ಕಡೆಯಿಂದ. ಮತ್ತೆ ಯಾವುದೇ ಹಿರಿಯರು ಒಂಟಿಯಾಗಿರೋದು ಅಥವಾ ಭಾವನಾತ್ಮಕವಾಗಿ ಖಿನ್ನತೆಗೆ ಒಳಪಟ್ಟಿದ್ರೆ, ಅಂದ್ರೆ ಡಿಪ್ರೆಷನ್ ನಲ್ಲಿ ಇದ್ರೆ, ಹಿರಿಯ ನಾಗರಿಕರು ನಮಗೆ ಕಾಲ್ ಮಾಡಿ ಮಾತಾಡಬಹುದು. ನಾವು ಅವರಿಗೆ ಇಮೋಷನಲ್ ಕೌನ್ಸಿಲಿಂಗ್ ನೀಡ್ತೀವಿ. ಹಾಗೆ ಮನೆಯಿಂದ ಹೊರಹಾಕಲ್ಪಟ್ಟ ಅಥವಾ ನಿರ್ಗತಿಕರಾಗಿರುವ ಹಿರಿಯರನ್ನು ರಕ್ಷಿಸಿ ತಾತ್ಕಾಲಿಕವಾಗಿ ಆಶ್ರಯ ಒದಗಿಸಿ ಮತ್ತು ಅವರ ಕುಟುಂಬ ಇದೆ ಎಂದು ಗೊತ್ತಾದ್ರೆ ಮತ್ತೆ ಸೇರಲು ಅವ್ರ ಜೊತೆ ಒಂದಾಗಲು ಸಹಾಯ ಮಾಡ್ತೀವಿ ಸರ್. ಈ ಎಲ್ಲಾ ಸೇವೆಗಳ ಜೊತೆಗೆ ನಾವು ವೃದ್ಧಾಶ್ರಮಗಳು, ಆರೈಕೆ ಕೇಂದ್ರಗಳು, ಚಟುವಟಿಕೆ ಕೇಂದ್ರಗಳ ಬಗ್ಗೆ ಮಾಹಿತಿ ಒದಗಿಸ್ಕೊಡ್ತಿದ್ವಿ. ಇದೆಲ್ಲ ಸರ್ವಿಸ್ ನಮ್ಮ ಕಡೆ ನಾವು ಪ್ರೊವೈಡ್ ಮಾಡ್ತೀವಿ ಸರ್.
1: ಹಾಗಾದ್ರೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ತಲ್ವಾ?
2: ಹೌದೌದು, ಎಲ್ಲದಕ್ಕೂ ಉತ್ತರ ಏನೋ ಸಿಕ್ತು. ಆದ್ರೆ ಕೊನೆಯದಾಗಿ ಒಂದೇ ಒಂದು ವಿಷಯ ಮಾತ್ರ ಉಳಿದಿದೆ.
5: ರಾಮಣ್ಣ, ನಿನಗ್ ತೃಪ್ತಿ ಅನ್ನೋದೇ ಇಲ್ಲ ನೋಡು, ಯಾವಾಗ ನೋಡಿದ್ರು ಇನ್ನೊಂದ್ ವಿಷಯ ನಿಂಗೆ ಇದ್ದೇ ಇರುತ್ತೆ.
2: ನಂಗೆ ಒಂದ್ ಸಣ್ಣ ಅನುಮಾನ ಇತ್ತಪ್ಪ, ಅದಕ್ಕೆ ಕೇಳೋಣ ಅಂತ ಅನ್ಕೊಂಡೆ. ಇದಕ್ಕೆ ಇಷ್ಟಕ್ಕೆಲ್ಲ ಸಿಟ್ ಮಾಡ್ಕೋತಾರ ನೀನು?
5: ಅನುಮಾನ ಏನೋ ನಿವಾರಣೆ ಆಗುತ್ತೆ, ಆದ್ರೆ ಅದಕ್ಕೂ ಮೊದಲು ನೀನು ನಿನ್ನ ಅನುಮಾನ ಏನು ಅಂತ ಹೇಳು. ಆಗ ನಿಂದು ಸಣ್ಣ ಅನುಮಾನನ ದೊಡ್ಡ ಅನುಮಾನನ ಅಂತ ಗೊತ್ತಾಗುತ್ತೆ.
2: ತಮಾಷೆ ಮಾಡಬೇಡ.
5: ಹಾಗಾದ್ರೆ ನಾನು ಕೀಟ್ಲೇನು ಮಾಡಬಾರ್ದು, ಹಾಸ್ಯನೂ ಮಾಡಬಾರ್ದು, ಇನ್ನೇನ್ ಮಾಡಬಹುದು ಅಂತ ನೀನೇ ಹೇಳಪ್ಪ.
1: ಪ್ರಶ್ನೆಗಳನ್ನ ಕೇಳ್ಬೋದು ಅಂಕಲ್, ಕೇಳಿ, ನಿಮ್ಗೇನ್ ಅನುಮಾನ?
2: ಏ ಪುಟ್ಟಿ, ನಾವ್ ಈ ರೀತಿ ಸಂಖ್ಯೆಗಳಿಗೆಲ್ಲ ಕರೆ ಮಾಡಿದಾಗ ಇದಕ್ಕಾಗಿ ಒಂದು ಒತ್ತಿ, ಅದಕ್ಕಾಗಿ ಎರಡು ಒತ್ತಿ ಅಂತ ಆವಾಗ ಅವಾಗ ಕೇಳ್ತಾನೆ ಇರ್ತೀವಿ, ಕೊಯ್ ಕೊಯ್ ಅಂತ.
3: ಅಷ್ಟೇ ಅಲ್ಲ, ಇಷ್ಟೆಲ್ಲಾ ಆಯ್ಕೆಗಳನ್ನ ಒತ್ತಿದ ಮೇಲೆಯೂ ನಮ್ಗೆ ಯಾರೊಟ್ಟಿಗೂ ಮಾತಾಡಕ್ಕೆ ಸಾಧ್ಯ ಆಗ್ದೇನೂ ಇರ್ಬೋದು.
0: ಸ್ವಲ್ಪ ಸಮಾಧಾನ, ನಮ್ ತರನೇ ಬಹಳ ಜನ ಕರೆ ಮಾಡ್ತಾ ಇರ್ತಾರೆ, ಸ್ವಲ್ಪ ಕಾದ್ರೆ ಯಾರಾದ್ರೂ ಒಬ್ರು ಮಾತಾಡೇ ಮಾತಾಡ್ತಾರೆ.
5: ನಮ್ ಪುಟ್ಟಿ ಹೇಳಾಯ್ತಲ್ವಾ, ಯಾರೇ ಫೋನ್ ಮಾಡಿದ್ರು ಖಂಡಿತವಾಗಿಯೂ ಅವ್ರ ಮಾತನ್ನ ಕೇಳೇ ಕೇಳ್ತಾರೆ ಅಂತ.
1: ಅಂಕಲ್, ಈಗ್ಲೇ ಕರೆ ಮಾಡಿ, ನಮ್ಗೆ ಯಾವ ಪ್ರತಿಕ್ರಿಯೆ ಸಿಗುತ್ತೆ ಅಂತ ನೋಡೇ ಬಿಡೋಣ.
0: ಹೌದು, ಇದು ಒಳ್ಳೆ ಉಪಾಯ, ಕರೆ ಮಾಡಿ. ಹಾಗಿದ್ರೆ
2: ನಾನಾ?
5: ಮತ್ತಿನ್ಯಾರೋ ಫೋನ್ ಮಾಡಿ ನಿನ್ ಕಣ್ಣಿನ ಸಮಸ್ಯೆ ಅವ್ರಿಗೆ ಹೇಳು.
2: ಅಕ್ಕ, ನೀವ್ ಕರೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಒಬ್ಬ ಮಹಿಳೆ ಮೊದ್ಲು ಮಾತಾಡಿದ್ರೆ ಸಮಾಧಾನವಾಗಿ ಮಾತಾಡ್ತಾರೆ ಅನ್ಸುತ್ತೆ, ನೀವೇ ಮಾಡಿ ಅಕ್ಕ.
0: ರಮಣ, ಯಾಕೆ ಇಷ್ಟು ನಾಚಿಕೆ ಪಟ್ಕತಿಯ? ಸರಿ ಇರ್ಲಿ ಅಕ್ಕ, ನೀವೇ ಮೊದ್ಲು ಕರೆ ಮಾಡಿ.
3: ನಾನಾ? ಆದ್ರೆ ನಾನು ಏನ್ ಹೇಳ್ಕೊಳ್ಳಿ? ಪರಿಚಯನೇ ಇಲ್ದೇ ಇರೋರ್ ಜೊತೆ ವೈಯಕ್ತಿಕ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದು ವಿಚಿತ್ರ ಅನ್ಸಲ್ವಾ?
5: ಲಕ್ಷ್ಮಿ ಪುಟ್ಟಿ, ನೀನು ಹಿರಿಯರ ಸಹಾಯವಾಣಿ ಬಗ್ಗೆ ಏನೋ ಎಲ್ಲರಿಗೂ ಹೇಳಿದೆ, ಆದ್ರೆ ಅದ್ ನಿಜವಾಗಿ ಬಳಸೋ ಹಾಗೆ ಮಾಡಲು ಇವರಿಗೆಲ್ಲ ಸ್ವಲ್ಪ ಪ್ರೋತ್ಸಾಹ ಬೇಕಾಗುತ್ತೆ ಅಂತ ಅನ್ಸುತ್ತೆ.
0: ಹೌದು ಹೌದು, ಅದನ್ನು ಮಾಡೋಣ. ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕು, ಆಗ ಎಲ್ರಿಗೂ ಇದ್ರ ಬಳಕೆ ಆಗುತ್ತೆ.
1: ನಾವು ಸಹಾಯ ಕೇಳ್ತಿದೀವಿ ಅಂದ್ರೆ ನಮ್ಮ ಪ್ರೀತಿ ಪಾತ್ರರ ಬಗ್ಗೆ ದೂರ್ ನೀಡ್ತಿದೀವಿ ಅಂತಲ್ಲ.
2: ಆದ್ರೆ ಇದು ನನ್ನ ಮಗನಿಗೆ ಇಷ್ಟ ಆಗದೆ ಇರಬಹುದು.
3: ನನ್ ಮಗಳು ಕೂಡ ಇದನ್ನ ಇಷ್ಟಪಡದೇ ಇರಬಹುದು. ಇವರ ಮಕ್ಕಳು ಇವರನ್ನ ನೋಡ್ಕೊಳಕ್ ಆಗಲ್ಲ, ಅದಕ್ಕೆ ಹೊರಗಿನಿಂದ ಸಹಾಯ ಕೇಳಿದ್ರು ಅಂತ ಜನ ಎಲ್ಲ ಮಾತಾಡ್ಕೋತಾರೆ.
0: ನೀವ್ ಹೇಳೋದು ಸರಿ. ಇದ್ರ ಬಗ್ಗೆ ನಮ್ ನಮ್ಮ ಕುಟುಂಬದ ಸದಸ್ಯರ ಜೊತೆ ಮೊದಲೇ ಮಾತಾಡಿರ್ಬೇಕು.
1: ಸರಿ, ನಾವು ಕುಟುಂಬದ ಸದಸ್ಯರೊಡನೆ ಮಾತಾಡೋಣ. ಆದ್ರೆ ಅದಕ್ಕೂ ಮೊದಲು ನಾನು ನಿಮ್ಗೆಲ್ಲ ಒಂದು ಕತೆ ಹೇಳ್ತೀನಿ.
3: ನೋಡ್ರಪ್ಪ, ಎಂತ ಕಾಲ ಬಂತು. ನಾವು ಸಣ್ಣವ್ರಿಗೆ ಕತೆಗಳನ್ನ ಹೇಳ್ತಿದ್ವಿ, ಈಗ ಸಣ್ಣವರೇ ನಮ್ಗೆ ಕತೆಗಳನ್ನ ಹೇಳ್ತಾರಂತೆ. ಇರ್ಲಿ, ಏನ್ ಹೇಳ್ತಾರೆ ಕೇಳೋಣಂತೆ.
1: ಸರಿ, ಹಾಗಾದ್ರೆ ಕತೆ ಶುರು ಮಾಡ್ತೀನಿ ಕೇಳಿ. ಒಂದ್ ಹಳ್ಳಿಲಿ ಮಲ್ಲಪ್ಪ ಅನ್ನೋ ಯುವಕ ವಾಸ ಮಾಡ್ತಿದ್ದ. ಅವನು ಅನಾಥನಾಗಿದ್ದ. ಕಷ್ಟಪಟ್ಟು ದುಡಿಮೆ ಮಾಡಿ ತನ್ನ ದುಡಿಮೆಗೆ ತಕ್ಕ ಸರಳ ಜೀವನವನ್ನ ಸಂತೋಷವಾಗಿ ನಡೆಸ್ತಾ ಇದ್ದ. ಒಂದಿನ ಅವನು ತನ್ನ ಕೆಲಸವನ್ನ ಮುಗಿಸಿ ಹಿಂತಿರುಗುವಾಗ ಅವನಿಗೆ ದಾರಿಯಲ್ಲಿ ಒಂದು ಹೊಳಿತಿದ್ದಂತಹ ವಸ್ತು ಕಾಣಿಸ್ತು. ಅವನು ಅದನ್ನ ಎತ್ಕೊಂಡು ನೋಡಿದಾಗ ಅದು ಬೆಳ್ಳಿಯ ನಾಣ್ಯ ಅಂತ ಗೊತ್ತಾಯ್ತು. ಮಲ್ಲಪ್ಪಂಗೆ ಸಂತೋಷ ಆಯ್ತು. ಅದ್ರ ಜೊತೆಗೆ ಬೆಳ್ಳಿ ನಾಣ್ಯನ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಅವನು ತನ್ನ ಜೀವನದ ಅಗತ್ಯಗಳಿಗೆ ಸಾಕೋಗಷ್ಟು ದುಡಿಮೆನ ಮಾಡ್ತಾ ಇದ್ದ. ಇದ್ರಿಂದ ಆ ಬೆಳ್ಳಿ ನಾಣ್ಯನ ಎಲ್ಲಿಟ್ಕೊಳ್ಬೇಕು, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದ. ಹೀಗೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ಮೇಲೆ ಆತನ ಮುಖದಲ್ಲಿ ಸಣ್ಣ ನಗುವೊಂದು ಮೂಡ್ತು. ಹೇಗೋ ಗ್ರಾಮಸ್ಥರೆಲ್ಲ ಸೇರಿ ನನ್ನ ಮದುವೆ ಮಾಡ್ಬೇಕು ಅಂತ ವಿಚಾರ ಮಾಡ್ತಾ ಇದಾರೆ, ಹಾಗಾಗಿ ತನ್ನದೇ ಆದ ಕುಟುಂಬ ಇನ್ನೇನು ಶುರು ಮಾಡ್ಬೇಕಾಗತ್ತೆ. ನಾನು ಈ ನಾಣ್ಯವನ್ನ ಇನ್ನೇನು ಸದ್ಯದಲ್ಲೇ ಬರಲಿರುವ ನನ್ನ ಹೆಂಡತಿಗಾಗಿ ಉಳಿಸ್ತೀನಿ ಅಂತ ಅವನು ಯೋಚನೆ ಮಾಡ್ದ. ಮಲ್ಲಪ್ಪ ತನ್ನ ಸಣ್ಣ ಗುಡಿಸಲಿನಲ್ಲಿ ನಾಣ್ಯವನ್ನ ಬಚ್ಚಿಡೋದು ಹೇಗೆ ಅಂತ ಸಾಕಷ್ಟು ಯೋಚನೆ ಮಾಡ್ತಾನೆ. ಯಾಕಂದ್ರೆ ಆ ಗುಡಿಸಲಲ್ಲಿ ಯಾವುದೇ ರೀತಿ ಭದ್ರತೆ ಇರೋದಿಲ್ಲ. ಹೀಗಾಗಿ ಅವನು ಈ ನಾಣ್ಯವನ್ನ ಅಡಗಿಸೋಕೆ ಸೂಕ್ತವಾದ ಸ್ಥಳ ಸಿಗ್ಲಿಲ್ಲ. ಏನ್ ಮಾಡೋದು ಅಂತ ಬಹಳ ಯೋಚನೆ ಮಾಡಿದ ನಂತರ ಆ ನಾಣ್ಯವನ್ನ ಊರಿನ ರಾಜನ ಹಳೆಯ ಅರಮನೆಯ ಗೋಡೆಯಲ್ಲಿ ಅಡಗಿಸಿ ಅದನ್ನ ಮಣ್ಣು ಇಟ್ಟಿಗೆಯಿಂದ ಮುಚ್ಚುತ್ತಾನೆ. ಇದಾದ್ಮೇಲೆ ಅವನಿಗೆ ಸಮಾಧಾನ ಕೂಡ ಆಗತ್ತೆ. ಪರವಾಗಿಲ್ಲ, ನನ್ನ ನಾಣ್ಯ ಎಲ್ಲೋ ಒಂದ್ ಕಡೆ ಸುರಕ್ಷಿತವಾಗಿದೆ ಅಂತ. ಹೀಗೆ ಕೆಲವು ತಿಂಗಳುಗಳ ನಂತರ ಗ್ರಾಮಸ್ಥರೆಲ್ಲ ಸೇರಿ ಮಲ್ಲಪ್ಪನ ಮದುವೆಯ ಏರ್ಪಾಡು ಮಾಡ್ತಾರೆ. ಬಾಲ್ಯದಿಂದಲೂ ಕೂಡ ಒಬ್ಬಂಟಿಯಾಗಿ ಬೆಳೆದಿದ್ದಂತಹ ಮಲ್ಲಪ್ಪನಿಗೆ ತನ್ನದೇ ಆದ ಸ್ವಂತ ಕುಟುಂಬವನ್ನ ಹೊಂದೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಅವನು ಕೂಡ ತುಂಬಾ ಸಂತೋಷ ಪಡ್ತಾನೆ. ಹೀಗೆ ಈ ಸಂತೋಷದಲ್ಲಿ ಅವನು ಬೆಳ್ಳಿಯ ನಾಣ್ಯದ ಬಗ್ಗೆ ಸಂಪೂರ್ಣವಾಗಿ ಮರೆತು ಬಿಡ್ತಾನೆ. ಕೆಲವು ತಿಂಗಳುಗಳ ನಂತರ ಅವನ ಪತ್ನಿ ಗರ್ಭಿಣಿ ಆಗ್ತಾಳೆ. ತಂದೆ ಆಗ್ತಿರುವಂತ ಸುದ್ದಿ ಕೇಳಿ ಬಹಳ ಸಂತೋಷ ಪಡ್ತಾನೆ ಮಲ್ಲಪ್ಪ. ತನ್ನ ಹೆಂಡತಿಗೆ ಒಳ್ಳೆಯ ಉಡುಗೊರೆ ನೀಡೋಕೆ ಕೂಡ ಬಯಸ್ತಾನೆ. ಆದ್ರೆ ಉಡುಗೊರೆ ತರೋಕೆ ಅವನ ಬಳಿ ಅಷ್ಟೊಂದು ಹಣ ಇರೋಲ್ಲ. ಈ ಸಮಯದಲ್ಲಿ ಅವನಿಗೆ ತಾನು ಅಡಗಿಸಿದ ಬೆಳ್ಳಿ ನಾಣ್ಯದ ನೆನಪಾಯ್ತು. ತಕ್ಷಣನೇ ಮಲ್ಲಪ್ಪ ಹಳೆಯ ಅರಮನೆ ಕಡೆ ಎದ್ನೋ ಬಿದ್ನೋ ಅಂತ ಏದುಸ್ರು ಬಿಡುತ್ತಾ ಓಡ್ತಾನೆ. ಆ ಊರಿನ ರಾಜ ತನ್ನ ಹೊಸ ಅರಮನೆಯ ಕಿಟಕಿಯಿಂದ ಹೀಗೆ ಯಾರೋ ಒಬ್ಬ ಯುವಕ ಹುಚ್ಚಾಟದಿಂದ ಏಳ್ತಾ ಬೀಳ್ತಾ ಓಡ್ತಾ ಇರೋದನ್ನ ನೋಡ್ತಾನೆ. ಹೀಗೆ ನೋಡಿದ ರಾಜ ಯೋಚನೆ ಮಾಡ್ತಾನೆ, ಮಠ ಮಠ ಮಧ್ಯಾಹ್ನದ ಹೊತ್ತಲ್ಲಿ ಈ ರೀತಿ ಓಡ್ತಾ ಇದ್ದಾನೆ ಅಂದ್ರೆ ಏನೋ ಅನಾಹುತ ಆಗಿರ್ಬೇಕು. ಜೊತೆಗೆ ಆ ರಾಜ ಬಹಳ ಒಳ್ಳೆ ರಾಜ ಆಗಿರ್ತಾನೆ, ತನ್ನ ಪ್ರಜೆಗಳ ಬಗ್ಗೆ ಬಹಳ ಪ್ರೀತಿ ದಯೆಯನ್ನ ತೋರ್ತಾ ಇರ್ತಾನೆ. ಹೀಗೆ ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ತನ್ನ ಆದ್ಯ ಕರ್ತವ್ಯ ಅಂತ ಕೂಡ ಪರಿಗಣಿಸಿದ್ದ ರಾಜ. ಹೀಗಿರುವಾಗ ರಾಜ ಆ ಯುವಕನನ್ನ ನೋಡಿ, ಆ ಯುವಕನನ್ನ ಇಲ್ಲಿ ಕರ್ಕೊಂಡ್ ಬನ್ನಿ ಅಂತ ಹೇಳಿ ತನ್ನ ಕಾವಲುಗಾರನನ್ನ ಕಳಿಸ್ತಾನೆ. ಹೀಗೆ ಕಾವಲುಗಾರರು ಮಲ್ಲಪ್ಪನನ್ನ ಕರ್ಕೋ ಬರ್ತಾರೆ. ಆಗ ರಾಜ ಇದ್ದೋನು ಮಲ್ಲಪ್ಪನನ್ನು, ಯಾಕಪ್ಪ ಇಷ್ಟು ಅವಸರದಲ್ಲಿ ಬೀಳ್ತಾ ಏಳ್ತಾ ಎಲ್ಲಿಗೋಡ್ತಿದ್ಯಾ ಅಂತ ಕೇಳಿದಾಗ, ಆಗ ಮಲ್ಲಪ್ಪ ಹೇಳ್ತಾನೆ, ಮಹಾರಾಜ್ರೇ, ನಾನು ನನ್ನ ನಿಧಿಯನ್ನ ನಿಮ್ಮ ಹಳೆಯ ಅರಮನೆಯ ಗೋಡೆಯಲ್ಲಿ ಅಡಗಿಸಿಟ್ಟಿದ್ದೇನೆ ಅಂತ ಮಲ್ಲಪ್ಪ ಹೇಳುವಾಗ, ಇದನ್ನ ಕೇಳಿದ ರಾಜನಿಗೆ ಆಶ್ಚರ್ಯ ಆಯ್ತು. ಏನು ನಿಧಿನ? ಹೌದು, ಒಂದು ಬೆಳ್ಳಿಯ ನಾಣ್ಯ ಮಹಾರಾಜ್ರೆ. ಅದಕ್ಕೆ ಮಹಾರಾಜರು ಹೇಳ್ತಾರೆ, ನಿಧಿ ಇರುವಂತಹ ಶ್ರೀಮಂತ ವ್ಯಕ್ತಿ ತರ ನೀನೇನ್ ಕಾಣ್ತಾ ಇಲ್ವಲ್ಲ. ಸರಿಯಾಗಿ ಹೇಳು, ಎಷ್ಟು ನಾಣ್ಯಗಳಿವೆ? ಅದಕ್ಕೆ ಸರಿಯಾದ ಮೊತ್ತವನ್ನ ನಾನು ನಿನಗೆ ಕೊಡ್ತೀನಿ. ಹೀಗೆ ಹುಚ್ಚಾಪಟ್ಟೆ ಓಡ್ತಾ ನಿನ್ನ ಜೀವಕ್ಕೆ ಅಪಾಯ ತಂದ್ಕೊಳ್ಳೋ ಅವಶ್ಯಕತೆನೆ ಇಲ್ಲ. ನನ್ನ ಪ್ರಜೆಗಳ ಸುರಕ್ಷತೆ ನನ್ನ ಪ್ರಮುಖ ಕರ್ತವ್ಯ. ಹಾಗಾಗಿ ಹೇಳು ಯುವಕ, ನಿನ್ನ ಬಳಿ ಎಷ್ಟು ನಾಣ್ಯಗಳಿವೆ? 1000? ಇಲ್ಲ ಮಹಾರಾಜ್ರೆ. 100? ಇಲ್ಲ ಮಹಾರಾಜ್ರೆ. ಮತ್ತೆ ಹೀಗೆ ಹುಚ್ಚಾಪಟ್ಟೆ ಒಂದು ಡಜನ್ ನಾಣ್ಯಗಳಿಗಾಗಿ ಓಡ್ತಾ ಇದ್ಯಾ ಅಂತ ರಾಜ ಕೇಳುವಾಗ, ಅದಕ್ಕೆ ಮಲ್ಲಪ್ಪ ಹೇಳ್ತಾನೆ, ಒಂದು ಡಜನ್ನು ಇಲ್ಲ ಮಹಾರಾಜ್ರೆ ಅಂತ ಉತ್ತರಿಸಿದಾಗ, ಮತ್ತೆ ರಾಜ ಹೇಳ್ತಾರೆ, ಹೌದಾ, ಮತ್ತೆ ಎಷ್ಟಿತ್ತು ಹೇಳು ಅಂತ ಪ್ರಶ್ನೆ ಮಾಡಿದಾಗ ಮಲ್ಲಪ್ಪ ಹೇಳ್ತಾನೆ, ನಾನು ಅಲ್ಲಿ ಒಂದು ಬೆಳ್ಳಿಯ ನಾಣ್ಯವನ್ನ ಗೋಡೆಯಲ್ಲಿ ಅಡಗಿಸಿಟ್ಟಿದ್ದೆ ಅಂತ ಮಲ್ಲಪ್ಪ ವಿವರಿಸ್ತಾನೆ. ರಾಜ ಜೋರಾಗಿ ನಗೋಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಹೇಳ್ತಾನೆ, ನನಗೆ ನಿನ್ನ ಪ್ರಾಮಾಣಿಕತೆ ಬಹಳ ಇಷ್ಟ ಆಯ್ತು. ನೀನು ನನ್ನ ಬಳಿ 1000 ನಾಣ್ಯಗಳಿವೆ ಅಂತ ಹೇಳ್ಬೋದಿತ್ತು, ಆದ್ರೆ ನೀನು ಸುಳ್ಳು ಹೇಳಲಿಲ್ಲ. ನಾನ್ ನಿನಗೆ 1000 ನಾಣ್ಯಗಳನ್ನ ಕೊಡ್ತೀನಿ ಅಂತ ಮಹಾರಾಜ ಹೇಳಿದಾಗ, ಇದನ್ ಕೇಳ್ದಂತ ಮಲ್ಲಪ್ಪ ಒಂದ್ ಕ್ಷಣ ಮೌನವಾಗ್ಬಿಟ್ಟ. ನಂತರ ಗೌರವದಿಂದ, ಹೃದಯಪೂರ್ವಕ ಧನ್ಯವಾದಗಳು ಮಹಾರಾಜ್ರೆ, ಆದ್ರೆ ಆ ನಾಣ್ಯವು ನನ್ನ ಸ್ವಂತ ನಿಧಿಯಾಗಿದೆ. ನಾನು ಜೀವನದಲ್ಲಿ ಮೊದಲ ಬಾರಿಗೆ ತಂದೆ ಆಗ್ತಾ ಇದ್ದೇನೆ. ಇಂತಹ ಸಂದರ್ಭದಲ್ಲಿ ನೀವು ಕರುಣೆಯಿಂದ ಕೊಡ ಮಾಡಿದ ಹಣದಿಂದ ನನ್ನ ಹೆಂಡತಿಗೆ ಉಡುಗೊರೆ ನೀಡೋಕೆ ನಾನು ಬಯಸೋದಿಲ್ಲ ಅಂತ ಹೇಳ್ದ ಮಲ್ಲಪ್ಪ. ಈ ರೀತಿ ಹೇಳ್ದಾಗ ಮಹಾರಾಜನಿಗೆ ಬಹಳ ಆಶ್ಚರ್ಯ ಆಯ್ತು. ಇಂತಹ ಒಬ್ಬ ಮುಗ್ಧ ವ್ಯಕ್ತಿ ಎಷ್ಟು ಪ್ರಾಮಾಣಿಕತೆಯಿಂದ ಇದನಲ್ಲ ಅಂತ ರಾಜನಿಗೆ ಆಶ್ಚರ್ಯ ಆಯ್ತು. ಜೊತೆ ಜೊತೆಗೆ ಒಬ್ಬ ಸರಳ ವ್ಯಕ್ತಿಯ ಉದಾತ್ತ ನಿಲುವಿನಿಂದ ರಾಜನಿಗೆ ಮುಖಭಂಗ ಆದ ಹಾಗೆ ಅನ್ಸಿ ಸಿಟ್ಟಿನಿಂದ ಜೋರಾಗಿ ಘೋಷಿಸ್ತಾನೆ, ನಾನ್ ನಿನಗೆ 5000 ನಾಣ್ಯಗಳನ್ನ ಕೊಡ್ತೀನಿ, ತೆಗೆದುಕೊಂಡು ನೀನು ಇಲ್ಲಿಂದ ಹಿಂತಿರುಗು ಅಂತ ರಾಜ ಆಜ್ಞೆಯನ್ನ ಮಾಡ್ತಾನೆ. ಈ ಮಾತನ್ನ ಕೇಳಿದಂತಹ ಮಲ್ಲಪ್ಪ, ರಾಜನ ಆಜ್ಞೆಯನ್ನ ಸ್ವೀಕರಿಸ್ತಿದ್ರೆ ಅದು ನನ್ನ ಜೀವಕ್ಕೆ ಸಂಸ್ಕಾರ ತರಬಹುದು ಅಂತ ಅರ್ಥ ಮಾಡ್ಕೊಳ್ತಾನೆ. ಆದ್ರೆ ಎಷ್ಟೇ ಕಷ್ಟ ಆದ್ರೂ ತಾನು ಬಚ್ಚಿಟ್ಟ ತನ್ನ ನಾಣ್ಯವನ್ನ ಹಿಂಪಡಿಲೇಬೇಕು ಅಂತ ಕೂಡ ಬಯಸ್ತಾನೆ. ನಂತರದಲ್ಲಿ ವಿನಮ್ರವಾಗಿ, ಮಹಾರಾಜ್ರೇ, ನೀವು ತುಂಬಾ ದಯಾಳು, ಪ್ರಜೆಗಳನ್ನ ನಿಮ್ಮ ಮಕ್ಕಳ ರೀತಿ ನೋಡ್ಕೊಳ್ತಿದ್ದೀರಾ. ನಿಮ್ಮ ಬಳಿ ನಾನು ಇನ್ನೊಂದು ಬೇಡ್ಕೊಳ್ಬಹುದಾ, ಇನ್ನೊಂದು ಕೋರಿಕೆಯನ್ನ ಕೇಳಬಹುದಾ ಅಂತ ಕೇಳ್ತಾನೆ. ಆ ಮಲ್ಲಪ್ಪ ದಯೆ ತೋರಿ ಎನ್ನುವ ರೀತಿಯಲ್ಲಿ ಬೇಡ್ಕೊಂಡದ್ದು ನೋಡಿ ರಾಜನಿಗೆ ಬಹಳ ಸಂತೋಷ ಆಗತ್ತೆ. ನಂತರದಲ್ಲಿ ರಾಜ ಕನಿಕರದಿಂದ ಉದಾರ ಮನೋಭಾವ ವ್ಯಕ್ತಪಡಿಸ್ತಾ, ಖಂಡಿತವಾಗಿಯೂ ನೀನು ಏನ್ ಬೇಕಾದ್ರೂ ಕೇಳಬಹುದು ಅಂತ ಹೇಳ್ದ. ನಂತರದಲ್ಲಿ ಮಲ್ಲಪ್ಪ ತನ್ನ ಕೈಗಳನ್ನ ಜೋಡಿಸಿ, ಮಹಾರಾಜ್ರೇ, ನಾನು ಬಾಲ್ಯದಿಂದಲೂ ಒಂದು ಸಣ್ಣ ಗುಡಿಸಿಲಲ್ಲಿ ವಾಸ ಮಾಡ್ತಿದ್ದೀನಿ. ಈಗ ನನಗೆ ಮದುವೆ ಆಗಿದೆ. ನನ್ನ ಸ್ವಂತ ಕುಟುಂಬವನ್ನ ಪ್ರಾರಂಭಿಸ್ತಾ ಇರೋದ್ರಿಂದ ನನ್ನ ಕುಟುಂಬಕ್ಕಾಗಿ ಒಂದು ಸರಿಯಾದ ಮನೆಯನ್ನ ನಿರ್ಮಿಸೋಕೆ ಸ್ವಲ್ಪ ಭೂಮಿಯನ್ನ ಪಡಿಬಹುದೇ ಅಂತ ರಾಜನ ಹತ್ರ ಕೇಳಿದಾಗ ರಾಜ ಬಹಳ ಸಂತೋಷದಿಂದ, ಈ ರಾಜ್ಯದ ರಾಜನಾಗಿ ನಿನಗೆ ಇಷ್ಟ ಬಂದ ಕಡೆ 5 ಎಕರೆ ಭೂಮಿಯನ್ನ ಪಡ್ಕೋ ಅಂತ ಹೇಳಿ ನಾನು ಆಜ್ಞೆ ಮಾಡ್ತೀನಿ ಅಂತ ಘೋಷಿಸ್ತಾರೆ. ಮಲ್ಲಪ್ಪ ಮತ್ತೆ ತನ್ನ ಕೈಗಳನ್ನ ಮಡ್ಚಿ, ಹಾಗಾದ್ರೆ ಮಹಾರಾಜ್ರೆ, ನಾನು ಜಾಗವನ್ನ ಈ ಅರಮನೆಯ ಉತ್ತರ ದಿಕ್ಕಿನಲ್ಲಿ ಬಯಸ್ತೀನಿ ಅಂತ ಹೇಳ್ತಾನೆ. ರಾಜ, ಬಹಳ ಒಳ್ಳೇದು, ನನ್ನ ಹಳೆಯ ಅರಮನೆಯು ಇದೇ ಅರಮನೆಯ ಉತ್ತರ ದಿಕ್ಕಿನಲ್ಲಿದೆ ಅಂತ ನಿನಗೆ ಗೊತ್ತಲ್ವಾ? ಇರ್ಲಿ, ನೀನು ನನ್ನ ಆಜ್ಞೆಯನ್ನ ಪಾಲಿಸಿದ್ದಿ. ನೀನು ಪ್ರಾಮಾಣಿಕ, ಕಷ್ಟಪಟ್ಟು ದುಡಿಯುವವ, ಬುದ್ಧಿವಂತ ಮತ್ತು ನಿಯತಿನ ವ್ಯಕ್ತಿಯಾಗಿದ್ಯಾ. ಈಗ ನಿನ್ನ ನಿಧಿಯನ್ನು ಹಾಗೆ ಜಾಗವನ್ನು ಕೂಡ ನೀನು ಪಡಿತಾ ಇದ್ಯಾ ಅಂತ ಹೇಳಿ ರಾಜ ಹೇಳುವಾಗ ಮಲ್ಲಪ್ಪನಿಗೆ ಬಹಳ ಸಂತೋಷ ಆಯ್ತು. ಹಾಗೆ ಕೊನೆಗೂ ಮಲ್ಲಪ್ಪ ರಾಜ ನೀಡಿದಂತ 5 ಎಕರೆ ಜಾಗವನ್ನು ಜೊತೆಗೆ ತನ್ನ ಬೆಳ್ಳಿ ನಾಣ್ಯವನ್ನು ಪಡ್ಕೊಂಡ. ಹೀಗೆ ಈ ಕತೆ ಮುಗಿಯುತ್ತೆ. ಈ ಕತೆಯ ನೀತಿ ಪಾಠವೇನೆಂದ್ರೆ, ನೀವು ಏನನ್ನಾದ್ರೂ ಅಂತರಂಗದಿಂದ ಅಂದ್ರೆ ನಿಜವಾಗ್ಲೂ ಬಯಸಿದ್ರೆ ಅದನ್ನ ಸಾಧಿಸೋಕೆ ಪ್ರಯತ್ನಿಸುವುದನ್ನ ಮುಂದುವರೆಸಿದ್ರೆ ಇತರರು ಕೂಡ ನಮ್ಮನ್ನ ಬೆಂಬಲಿಸ್ತಾರೆ ಅಂತ ಅರ್ಥ ಆಗುತ್ತೆ.
0: ಓ ಒಳ್ಳೇದು ಲಕ್ಷ್ಮಿ, ಯೋಜನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇರೋರಿಗೂ ಅರ್ಥ ಆಗೋ ರೀತಿನಲ್ಲಿ ನೀನು ಕಥೆಯನ್ನ ಹೇಳಿದ್ಯಾ.
1: ಹೌದಾ, ನಿಜವಾಗ್ಲೂ? ಹಾಗಾದ್ರೆ ನೀವೇನ್ ಅರ್ಥ ಮಾಡ್ಕೊಂಡ್ರಿ ಅನ್ನೋದನ್ನ ದಯವಿಟ್ಟು ನನ್ಗೆ ತಿಳಿಸಿ ನೋಡೋಣ.
6: ಅಂದ್ರೆ ನೀನು ಈ ಸಹಾಯವಾಣಿಯ ಬಗ್ಗೆ ನಮಗ್ ತಿಳಿಸ್ದಂತೆನೆ ನಾವು ನಮ್ಮ ಸ್ನೇಹಿತರಿಗೆಲ್ಲ ತಿಳಿಸ್ತೀವಿ.
2: ನಿನ್ ಮಾತನ್ ಕೇಳದ ನಂತರ ನನ್ ಮಗನಿಗೆ ಇಷ್ಟ ಆಗಲ್ಲ,
3: ನನ್ ಸೊಸೆಗ್ ಬೇಜಾರಾಗತ್ತೆ,
2: ಈ ತರ ಬೇರೆ ಬೇರೆ ಕಾರಣಗಳನ್ನ ಎಲ್ರು ಹೇಳ್ತಾನೆ ಇರ್ತಾರೆ. ಆದ್ರೆ ನಾವ್ ಅಂದ್ಕೊಂಡಿದ್ದನ್ನ ಹಾಗೆ ಯಾರೋ ಏನೋ ಹೇಳ್ತಾರೆ ಅಂತ ಬಿಟ್ಬಿಡ್ಬೇಕಾಗಿಲ್ಲ. ನಮಗ್ ಅವಕಾಶ ಸಿಕ್ಕಾಗ್ಲೆಲ್ಲ ಈ ಮಾಹಿತಿಯನ್ನ ನಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ನಾವೆಲ್ಲ ಪ್ರಯತ್ನ ಪಡ್ತಾನೆ ಇರ್ತೀವಿ. ಅಲ್ರೇನ್ರಪ್ಪ?
0: ಹೌದು ರಾಮಣ್ಣ, ನೀನ್ ಹೇಳಿದ್ ಸರಿ ರಾಮಣ್ಣ. ಯಾಕಂದ್ರೆ ಈ ವಿಷಯಗಳು ನಮ್ಮ ಮಕ್ಕಳಿಗೆ ಕೆಟ್ಟದ್ ಮಾಡಕ್ಕಲ್ಲ, ನಮ್ಮ ಸ್ವಂತ ಉಪಯೋಗಕ್ಕಾಗಿ ಹಂಚಿಕೊಳ್ಬೇಕಾಗಿದ್ದಷ್ಟೇ.
1: ಸರಿಯಾಗಿ ಹೇಳಿದ್ರಿ ಜೊತೆಗಾರ. ಸರಿ ಮತ್ತೆ ತಾತ, ನಾವೀಗ ಫೋನ್ ಮಾಡ್ಬೇಕಲ್ವಾ? ನೀವು 1 4 5 6 7 ಈ ಸಂಖ್ಯೆಗೆ ಫೋನ್ ಮಾಡಿ ಮಾತಾಡಿ. ನಂತರ ನಾನ್ ನಿಮಗ್ ವಾಪಸ್ ಫೋನ್ ಮಾಡ್ತೀನಿ, ಆಗ ನೀವ್ ನನ್ ಫೋನ್ಗೆ ಉತ್ತರ ಕೊಡ್ತೀರಾ ತಾನೆ? ಮತ್ ಫೋನ್ ಎತ್ತಿ ಇದಕ್ಕಾಗಿ 1 ಒತ್ತ್ರಿ, ಅದಕ್ಕಾಗಿ 2 ಒತ್ತ್ರಿ ಅಂತ ಹೇಳಲ್ಲ ತಾನೆ?
7: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
8: ಇದುವರೆಗೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸಿದ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ಮಾತರೆಗ್ಲಾ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೇನ ಅವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಈ ಕಾರ್ಯಕ್ರಮ ಪ್ರಸಾರ.
2: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ, ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
3: ನಮಸ್ಕಾರ ಸಂದೀಪ್. ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
2: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು. ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
3: ಖಂಡಿತ. ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
4: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
3: ಇದಕ್ಕೆ ನಾಲ್ಕು ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. SIP, PPF ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
4: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ, ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ?
3: ಒಂದು ಸುಲಭ ಸೂತ್ರ ಇದೆ, 50-30-20 ರೂಲ್. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
4: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ OTP ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
3: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ OTP, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. OTP ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮ್ಗೆ ಲಾಟರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರೆಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ OTP ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
4: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
3: ಧನ್ಯವಾದಗಳು.

0: ಈ ಕಾರ್ಯಕ್ರಮ ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಪ್ರಸಾರವಾಯಿತು.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
2: ಆತ್ಮೀಯ ಕೇಳಿದರೆ, ಇವತ್ತು ವಿಶೇಷವಾದ ವ್ಯಕ್ತಿಯನ್ನ ನಿಮಗೆ ಪರಿಚಯಿಸ್ತಾ ಇದ್ದೇವೆ. ಅವರು ನಾದ ಮಣಿ ನಾಲ್ಕೂರ್ ಅಂತೇಳಿ, ಹಾಡನ್ನೇ ಉಸಿರನ್ನಾಗಿ ತಮ್ಮ ಜೀವನವನ್ನು ರೂಪಿಸಿಕೊಳ್ತಾ ಇರತಕ್ಕಂಥವ್ರು. ಇಡೀ ನಾಡಿನಾದ್ಯಂತ ತಮ್ಮ ಹಾಡುಗಳ ಮೂಲಕ ಒಂದು ಅರಿವಿನ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಪರಿಸರ ಜೀವ ಸಂಕುಲಗಳು ಹೇಗೆ ಸಹಜವಾಗಿ ಜೀವಿಸ್ತಾ ಇದ್ದವೋ ಹಾಗೆ ಇಡೀ ಮನುಷ್ಯ ಜನಾಂಗ ಜೀವಿಸಬೇಕು ಎನ್ನುವುದು ಅವರ ದೊಡ್ಡ ಆಶಯ. ಆ ಹಿನ್ನೆಲೆಯಲ್ಲಿ ಅವರು ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಹಾಡುಗಳ ಒಳ ಧ್ವನಿ ಇರುವಂಥದ್ದು ಮನುಷ್ಯನನ್ನು ಮನುಷ್ಯನನ್ನಾಗಿ ರೂಪಿಸುವಂತಹ ಒಂದು ಕಳಕಳಿಯನ್ನು ನಾವು ಕಾಣುತ್ತೇವೆ. ಕರ್ನಾಟಕದ ಮೂಲೆ ಮೂಲೆಗಳಿಗೆ ಹೋಗಿ ತಮ್ಮ ಹಾಡುಗಳ ಮೂಲಕ ಮನುಷ್ಯನ ಮಲಿನತೆಯನ್ನು ತೊಳಿತಾ ಇದ್ದಾರೆ, ಮನುಷ್ಯನ ಕೇಡುಗಳನ್ನು ತೊಳಿತಾ ಇದ್ದಾರೆ, ಮನುಷ್ಯನ ಅಶುದ್ಧತೆಯನ್ನು ಶುದ್ಧ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಕರ್ನಾಟಕದ ಅಪರೂಪದ ಅರಿವಿನ ಹಾಡುಗಾರರು. ಬಹಳ ಮುಖ್ಯವಾಗಿ ನಮ್ಮ ನೆಲದಲ್ಲಿ ಆಗಿ ಹೋಗಿರುವಂತಹ ಶರಣರು, ತತ್ವಪದಕಾರರು, ಕೀರ್ತನಕಾರರು, ಮಹಾಕವಿಗಳ ಒಂದು ದಾರ್ಶನಿಕತೆ ಏನಿದೆ ಆ ದಾರ್ಶನಿಕತೆಯನ್ನು ಕೇಳುಗರಿಗೆ ದಾಟಿಸುವ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಅವರ ವಿಶೇಷತೆ ಏನಂದರೆ, ಹಾಡುಗಳಲ್ಲಿ ಯಾವ ಒಂದು ಧ್ವನಿ ಇದೆಯೋ, ಯಾವ ದಾರ್ಶನಿಕತೆ ಇದೆಯೋ, ತತ್ವ ಇದೆಯೋ, ಅದನ್ನು ತಮ್ಮ ಬದುಕಿನಲ್ಲಿ ಅಕ್ಷರಶಃ ಅಳವಡಿಸಿಕೊಂಡಿರ್ತಕ್ಕಂಥವ್ರು. ಹೀಗಾಗಿ ಅವರು ನಾಡಿನ ಹಾಡುಗಾರರಲ್ಲಿ ಬಹಳ ಅಪರೂಪದ ವ್ಯಕ್ತಿತ್ವ ಉಳ್ಳವರು. ಅವರು ತಮ್ಮದೇ ಆದ ಅರಿವಿನ ಒಂದು ಚಿಂತನೆಯನ್ನು ನಾಡಿನಲ್ಲಿ ಬಿತ್ತುತ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಡಿಎಡ್ ಶಿಕ್ಷಕರಿಗೆ, ಬಿಎಡ್ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಜೀವನ ಅಂದರೆ ಏನು, ನಾವೇನನ್ನು ಕಲಿಬೇಕಾಗಿದೆ, ಏನನ್ನು ಕಲಿಸಬೇಕಾಗಿದೆ ಅನ್ನುವಂತಹ ಸಾವಿರಾರು ತರಬೇತಿ ಶಿಬಿರಗಳನ್ನು ನಾಡಿನಾದ್ಯಂತ ಮಾಡ್ತಾ ಇದ್ದಾರೆ. ಇವತ್ತು ಪರಿಸರಕ್ಕೆ ಸಂಬಂಧಿಸಿರುವಂತಹ ಮತ್ತು ಒಂದು ಬದುಕಿನ ಚಿಂತನೆಗೆ ಸಂಬಂಧಿಸಿರತಕ್ಕಂಥ ಕೆಲವು ಹಾಡುಗಳನ್ನು ಹಾಡಲಿಕ್ಕಿದ್ದಾರೆ. ಅವರನ್ನು ಬಹಳ ಹೃದಯಪೂರ್ವಕವಾಗಿ ನಾನು ನಿನಾದ ರೇಡಿಯೋಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್.

0: ನಾವೆಲ್ಲ ಈ ಜೀವಪರವಾಗಿರುವಂತ ಪ್ರಕೃತಿಗೆ ಮತ್ತು ಮನುಷ್ಯನಿಗೆ ಯಾವತ್ತೂ ಋಣಿಯಾಗಿರಬೇಕು. ಆ ಋಣಭಾರವನ್ನ ನಾವು ಹೊತ್ತುಕೊಂಡು ಜೀವನ ಮಾಡ್ತಾ ಇದ್ದೇವೆ. ಆ ಋಣಭಾರಕ್ಕೆ ನಾವು ಹೊಸದಾಗಿ ಏನು ಕೊಡಬಹುದು ಏನು ಕೊಡಲಿಕ್ಕಿಲ್ಲ, ಅದನ್ನ ಪ್ರೀತಿಯಿಂದ ಕರುಣೆಯಿಂದ ನಾವೆಲ್ಲ ನೋಡಬೇಕು. ಅಂತಹ ಒಂದು ಹಾಡನ್ನ ನಾದ ಅವರು ಹಾಡಿದರು. ಈಗ ಮುಂದೆ ಇನ್ನೊಂದು ಹಾಡನ್ನ ಹಾಡಲಿದ್ದಾರೆ.
1: ನಿಶ್ಚಿಂತನಾಗಬೇಕಂತೀ

ನಾವೆಲ್ಲ ಚಿಂತೆ ಬಿಡಬೇಕಂತಲೇ ಚಿಂತೆ ಮಾಡ್ತಾ ಇರ್ತೀವಿ. ಇದು ಮನುಷ್ಯನ ಭಾಳ ಬಿಕ್ಕಟ್ಟಿನ ಸಂದರ್ಭ. ಇದು ದೇವರನ್ನು ಧ್ಯಾನ ಮಾಡ್ತಾ ಇರ್ತೀವಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತೀವಿ, ಈ ಬದುಕಿನ ಎಲ್ಲ ವ್ಯಾಮೋಹಗಳನ್ನು ಮೀರಬೇಕಂತ ಯೋಚನೆ ಮಾಡ್ತಾ ಇರ್ತೀವಿ, ಆದರೆ ಅದೇ ವ್ಯಾಮೋಹದಲ್ಲಿ ತೊಳಲಾಡ್ತಾ ಇರ್ತೀವಿ. ಅದರಿಂದ ಬಿಡುಗಡೆ ಹೇಗೆ, ಬಿಡುಗಡೆ ಆಗಿ ನಾವು ಸಹಜವಾಗಿ ಬದುಕೋದು ಹೇಗೆ ಅನ್ನುವಂಥ ಒಂದು ಚಿಂತನೆಯ ಹಾಡನ್ನು ನಾದ ಮಣಿನಾಲ್ಕೂರವರು ಹಾಡಿದರು. ಈಗ ಇನ್ನೊಂದು ಹಾಡನ್ನು ಹಾಡುವುದರ ಮೂಲಕ ನಮ್ಮ ಅರಿವನ್ನು ಅವರು ಹೆಚ್ಚಿಸ್ತಾ ಇದ್ದಾರೆ.

0: ನಾವು ಎಷ್ಟೇ ವಿಕಾಸ ಹೊಂದಿದರೂ, ಎಷ್ಟೇ ಅಭಿವೃದ್ಧಿ ಹೊಂದಿದರೂ, ನಾವೆಲ್ಲ ಪ್ರಕೃತಿಗೆ ದಾಸರಾಗಿರಲೇಬೇಕು. ಪ್ರಕೃತಿಯ ಕರುಣೆಯಲ್ಲಿ ನಾವು ಇರಬೇಕು. ಮಳೆ ಇಲ್ಲದೆ ಈ ಜಗತ್ತಿನಲ್ಲಿ ಏನೂ ಇಲ್ಲ ಅಂತ ಮಳೆಯನ್ನು ಪ್ರಾರ್ಥಿಸುವಂಥ ಒಂದು ಅದ್ಭುತ ಪದ್ಯವನ್ನು ನಾದ ಅವರು ಹಾಡಿದರು. ಮಳೆ ಬಂದಾಗ ಹೇಗೆ ನೆಲ ಚಿಗುರೊಡೆದು ಒಂದು ಹೊಸ ಉಲ್ಲಾಸವನ್ನು ಸಂತೋಷವನ್ನು ತರುತ್ತೋ, ಹಾಗೆ ನಮ್ಮ ಮನಸ್ಸಿನ ಕೊಳೆಯನ್ನು ತೊಳೆದುಕೊಂಡು ನಾವೆಲ್ಲ ಮನಸ್ಸಿನ ಮೂಲಕ, ಹೃದಯದ ಮೂಲಕ, ಆತ್ಮದ ಮೂಲಕ ಒಂದು ಹೊಸ ಹಸಿರನ್ನು, ಮಾನವೀಯತೆಯನ್ನು ಈ ಜಗತ್ತಿನಲ್ಲಿ ಸೃಷ್ಟಿ ಮಾಡಬೇಕಾಗಿದೆ ಎನ್ನುವಂಥ ದೊಡ್ಡ ಆಶಯವನ್ನಿಟ್ಟುಕೊಂಡು ನಾದ ಅವರು ತಮ್ಮ ಅರಿವಿನ ಹಾಡಿನ ಸಂಚಾರ ಮಾಡುತ್ತಿದ್ದಾರೆ. ಅವರು ನಮ್ಮ ನಿನಾದ ರೇಡಿಯೋಕ್ಕೆ ಆಗಮಿಸಿ ಹಾಡುಗಳನ್ನು ಹಾಡಿದ್ದಾರೆ. ಸಹೃದಯರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.
1: ಶರಣ, ನಮಸ್ಕಾರ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಇದು ರೇಡಿಯೋ ನಿನಾದ 90.4 FM. ಈಗ ಸಂಹಿತಾ ಎಸ್ ಮೈಸೂರೆ ಇವರು ಹಾಡಿರುವ ಸುಗಮ ಸಂಗೀತ ಗೀತೆಗಳನ್ನ ಕೇಳೋಣ.
1: ರಚನೆ ಲಕ್ಷ್ಮೀನಾರಾಯಣ ಭಟ್ ಎನ್ ಎಸ್, ಸಂಗೀತ ರಾಜು ಅನಂತ ಸ್ವಾಮಿ, ರಾಗ ಚಾರುಕೇಶಿ.

ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು, ಹಸಿರು ಮಲೆ ಹೂವಲಿನ ಧ್ಯಾನಿಸುವುದ ಕಲಿಸು, ಜಾಣನಾಗಲು ಕಲಿಸು ಕಲಿಸು.

0: ಇದುವರೆಗೆ ಸಂಹಿತಾ ಎಸ್ ಮೈಸೂರಿ ಇವರು ಹಾಡಿರುವ ಕೆಲವು ಸುಗಮ ಸಂಗೀತ ಗೀತೆಗಳನ್ನು ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
0: ನಲ್ಮೆಯ ಕೆಳಗ ಮಿತ್ರರಿಗೆ ಆತ್ಮೀಯ ನಮಸ್ಕಾರ. ನಾನು ವಿಕೆ ಕಡಬ ನಿಮ್ಮೊಂದಿಗೆ. ನವೆಂಬರ್ ತಿಂಗಳು ಅಂದ್ರೆ ಕನ್ನಡದ ಹಬ್ಬ. ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ನವೆಂಬರ್ ತಿಂಗಳ ಪೂರ್ತಿ ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ಕಾರ್ಯಕ್ರಮಗಳು ನಡೀತಾ ಇದೆ. ಇಂದು ಕನ್ನಡದ ಪ್ರಸ್ತುತ ಸ್ಥಿತಿಗತಿಗಳ ಕುರಿತು ನಮ್ಮೊಂದಿಗೆ ಮಾತುಕತೆಯಲ್ಲಿ ಜೊತೆಯಾಗಲಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜಶೇಖರ್ ಹಳೆಮನೆಯವರು. ಡಾಕ್ಟರ್ ರಾಜಶೇಖರ್ ಹಳೆಮನೆಯವರು ಓರ್ವ ಸೂಕ್ಷ್ಮ ಸಂವೇದನೆಯುಳ್ಳ ಕನ್ನಡದ ಕತೆಗಾರ, ಅಪರೂಪದ ಒಳನೋಟಗಳುಳ್ಳ ವಿಮರ್ಶಕರೆಂದೇ ಅವರು ಪ್ರಸಿದ್ಧರು. ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಸಕ್ರಿಯವಾಗಿ ಪ್ರಬಂಧ ಮಂಡನೆ ಮಾಡಿರುವ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಂಯೋಜಿಸಿದ ಸಮಾವೇಶದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದವರು. ಅವರೊಂದಿಗೆ ಈಗ ನಾವು ಮಾತನಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಎಲ್ಲ ಕನ್ನಡ ಕೇಳುಗರಿಗೆ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ.
0: ಸರ್, ಈಗ ಮೊದಲನೇದಾಗಿ ಕನ್ನಡದ ಪ್ರಸ್ತುತ ಸ್ಥಿತಿಗತಿ ಬಗ್ಗೆ ಮಾತನಾಡುವುದಾದರೆ.
2: ಈ ಸಂದರ್ಭದಲ್ಲಿ ಕನ್ನಡದ ಸ್ಥಿತಿಗತಿ ಎಲ್ಲಾ ಕಾಲದಲ್ಲಿ ಇದ್ದ ಹಾಗೆ ಇದೆ. ಸುಮಾರು 2000 ವರ್ಷಗಳ ನಮ್ಮ ಕನ್ನಡ ಇತಿಹಾಸವನ್ನು ಗಮನಿಸಿದರೆ ಅದು ಅನೇಕ ಬಿಕ್ಕಟ್ಟುಗಳನ್ನು, ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸ್ತಾ ಬಂದಿರುವಂಥದ್ದು.
0: ಹೌದು,
2: ಎದುರಿಸಿ ಅದು ಸದೃಢವಾಗಿದ್ದನ್ನು ಕೂಡ ನಾವು ಕಾಣ್ತೀವಿ. ಕವಿರಾಜ ಮಾರ್ಗ ಕೃತಿ ಬಂದ ಮೇಲೆ ಚಂಪು ಅನ್ನುವಂಥ ಒಂದು ಸಾಹಿತ್ಯ ಹುಟ್ಟುಕೊಳ್ತು, ಆಮೇಲೆ ವಚನ ಅನ್ನುವಂಥ ಸಾಹಿತ್ಯ ಹುಟ್ಟುಕೊಳ್ತು, ಕೀರ್ತನ ಸಾಹಿತ್ಯ ಹುಟ್ಟುಕೊಳ್ತು, ಷಟ್ಪದಿ ಸಾಹಿತ್ಯ ಹುಟ್ಟುಕೊಳ್ತು, ರಗಳೆ ಸಾಹಿತ್ಯ ಹುಟ್ಟುಕೊಳ್ತು, ಸ್ವರವಚನ ಹುಟ್ಟುಕೊಳ್ತು, ತತ್ವಪದಗಳು ಹುಟ್ಟುಕೊಳ್ತು, ನಾಟಕ ಸಾಹಿತ್ಯ ಹುಟ್ಟುಕೊಳ್ತು. ಆಮೇಲೆ ಹೊಸಗನ್ನಡದ ಸಂದರ್ಭದಲ್ಲಿ ಒಂದು ದೊಡ್ಡ ಚಳುವಳಿ ರೀತಿಯಲ್ಲಿ ಸಾಹಿತ್ಯ ಸೃಷ್ಟಿಯಾಯಿತು. ಇವತ್ತಿಗೂ ಕೂಡ ಸಾಹಿತ್ಯ ಸೃಷ್ಟಿಯಾಗ್ತಾ ಇದೆ, ಜನರು ಅದನ್ನು ಓದ್ತಾ ಇದ್ದಾರೆ. ಇದು ಒಂದು ಆಶಾದಾಯಕ ಬೆಳವಣಿಗೆ. ಇದು
0: ನಿಜ.
2: ಸಮಸ್ಯೆ ಏನು ಈ ಸಂದರ್ಭದಲ್ಲಿ ಅಂದರೆ, ಕನ್ನಡ ಭಾಷೆ ಅದು ಒಂದು ಶಿಕ್ಷಣದ ಭಾಷೆಯಾಗಿ ರೂಪುಗೊಳ್ಳದೇ ಇರುವಂಥದ್ದು.
0: ಹೌದು,
2: ಅದು ಶಿಕ್ಷಣದ ಭಾಷೆ ಆಗದೇ ಹೋದಾಗ ಅದು ತುಂಬ ಆತಂಕವನ್ನು ಎದುರಿಸಬೇಕಾಗುತ್ತೆ. ಈಗ ಕರ್ನಾಟಕವನ್ನು ಗಮನಿಸಿದರೆ ಇಲ್ಲಿ ಯಥೇಚ್ಛವಾಗಿ ಇಂಗ್ಲಿಷ್ ಶಾಲೆಗಳು ಬೆಳೀತಾ ಇದೆ. ಕನ್ನಡಿಗರು ಇಂಗ್ಲಿಷ್ ಕಲಿಬೇಕು, ಇಂಗ್ಲಿಷು ಕಲಿಬಾರದು ಅಂತ ಯಾರೂ ಹೇಳೋದಿಲ್ಲ. ಆದರೆ ಕಲಿಸುವ ವಿಧಾನ

0: ಇದು ನಮ್ಮ ಬಹಳ ದೊಡ್ಡ ಸಮಸ್ಯೆ. ಇದು ಅಂದರೆ ಇಂಗ್ಲಿಷ್ ಶಾಲೆಗಳು ಬಲಗೊಳ್ತಾ ಇರುವಂಥದ್ದು, ಇಂಗ್ಲಿಷ್ ಶಾಲೆಗಳು ಬಲಗೊಂಡು ಅವು ಸ್ವಾಯತ್ತತೆಯನ್ನು ಪಡ್ಕೊಳ್ತಾ ಇರುವಂಥದ್ದು, ಆ ಸ್ವಾಯತ್ತತೆಯನ್ನು ಪಡೆದುಕೊಂಡು ಕನ್ನಡದ ಮೇಲೆ ಸವಾರಿ ಮಾಡ್ತಾ ಇರುವಂಥದ್ದು, ಇದು ಈಗಿನ ಬಹಳ ದೊಡ್ಡ ಸಮಸ್ಯೆ. ಮತ್ತಿದನ್ನು ಸಾಮಾಜಿಕೀಕರಣಗೊಳಿಸಿರುವಂಥದ್ದು, ಈ ಸಾಮಾಜಿಕೀಕರಣಗೊಳಿಸೋದು ಅಂತಂದರೆ ಎಲ್ಲರೂ ಇದೇ ಶಾಲೆಗೆ ಬಂದರೆ ಮಾತ್ರ ನಿಮಗೆ ಭವಿಷ್ಯ ಇದೆ, ಈ ಶಾಲೆಯಲ್ಲಿ ಕಲಿತ್ರೆ ಮಾತ್ರ ನೀವು ಜಾಣರಾಗ್ಲಿಕ್ಕೆ ಸಾಧ್ಯ ಇದೆ, ಬುದ್ಧಿವಂತರಾಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಮಾನಸಿಕ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು, ಇದು ಈ ಸಂದರ್ಭದ ಬಹಳ ದೊಡ್ಡ ಸಮಸ್ಯೆ ಇದು. ಮತ್ತು ಜಾಗತೀಕರಣದ ನಂತರ ನಾವೇನು ಮಾಡಿದ್ದೇವೆ ಅಂತಂದರೆ ಅನೇಕ ವಿದೇಶಿ ಕಂಪನಿಗಳಿಗೆ ಇಲ್ಲಿ ಸ್ಥಾನ ಕೊಟ್ಟಿದ್ದೇವೆ.
1: ಹೌದು,
0: ಆ ಎಲ್ಲ ವಿದೇಶಿ ಕಂಪನಿಗಳಿಗೆ ಉದ್ಯೋಗಕ್ಕೆ ಬೇಕಾದ ಒಂದು ಶೈಕ್ಷಣಿಕ ವಾತಾವರಣವನ್ನು ನಾವು ಶಾಲೆ ಕಾಲೇಜುಗಳಲ್ಲಿ ರೂಪಿಸ್ತಾ ಇದ್ದೀವಿ. ಇದು ನಮ್ಮ ಸಮಸ್ಯೆ. ಬಟ್ ಪರಿಸರವನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಹೇಗೆ, ಒಂದು ಸಮಾಜವನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಹೇಗೆ, ಒಂದು ಕುಟುಂಬದಲ್ಲಿ ಮಾನವೀಯ ಮೌಲ್ಯಗಳ ಜೊತೆಗೆ ಬದುಕುವಂಥದ್ದು ಹೇಗೆ, ಉತ್ತಮ ನಾಗರಿಕರಾಗುವಂಥದ್ದು ಹೇಗೆ, ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು ಹೇಗೆ ಅನ್ನುವಂಥ ಒಂದು ಶೈಕ್ಷಣಿಕ ವಾತಾವರಣವನ್ನು ನಾವು ಸೃಷ್ಟಿ ಮಾಡದೇ ಇರುವಂಥದ್ದು ಬಹಳ ದೊಡ್ಡ ಸಮಸ್ಯೆ. ಹೀಗಾಗಿ ಕನ್ನಡ ಭಾಷೆ ಈ ಎಲ್ಲ ಕಾರಣಕ್ಕಾಗಿ ಏನಾಗ್ತಾ ಇದೆ ಅಂದರೆ ಅದು ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು. ಈ ಕುರಿತು ನಾವು ಗಂಭೀರವಾಗಿ ಯೋಚನೆ ಮಾಡುವುದರ ಮೂಲಕ ಕನ್ನಡ ಭಾಷೆಯನ್ನು ನಾವು ಬೇರೆ ರೀತಿಯಲ್ಲಿ ಕಟ್ಟಿಕೊಳ್ಬೇಕಾದ ರೂಪಿಸಿಕೊಳ್ಬೇಕಾದ ಅನಿವಾರ್ಯತೆ ಇದೆ. ಮತ್ತು ನಮ್ಮದಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಭಾಷೆ ಅಂದರೆ ಮಾಧ್ಯಮ ಅಂತ ತಿಳ್ಕೊಂಡಿದ್ದೇವೆ ನಾವು. ಮಾಧ್ಯಮ ಮಾತ್ರ ಅಲ್ಲ ಅದು, ಭಾಷೆ ಅಂದರೆ ಒಂದು ಜನಾಂಗ, ಭಾಷೆ ಅಂದರೆ ಒಂದು ಭೌಗೋಳಿಕ ಪರಿಸರ, ಒಂದು ಭಾಷೆ ಅಂದರೆ ಸಂಪನ್ಮೂಲ, ಒಂದು ಭಾಷೆ ಅಂದರೆ ಸಂಸ್ಕೃತಿ, ಒಂದು ಭಾಷೆ ಅಂದರೆ ಆ ಭಾಷೆ ಸೃಷ್ಟಿ ಮಾಡಿದ ವೈವಿಧ್ಯಮಯ ಚಿಂತನೆ. ಒಂದು ಭಾಷೆಯನ್ನು ಕುರಿತು ನೀವು ಯೋಚನೆ ಮಾಡ್ತೀರಿ ಅಂದರೆ ಈ ಎಲ್ಲ ಅಂಶಗಳನ್ನು ಕುರಿತು ನೀವು ಯೋಚನೆ ಮಾಡ್ತಾ ಇರ್ತೀರಿ. ನಮ್ಮ ಸಮಸ್ಯೆ ಏನಿದೆ ಅಂದರೆ ಭಾಷೆ ಕೇವಲ ಮಾಧ್ಯಮ ಅನ್ಕೊಂಡು ಅದನ್ನ ಮಾಧ್ಯಮ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಭಾಷೆಯ ಒಳಗಡೆ ಇರುವಂತ ಈ ಜನಾಂಗ, ಈ ಭೌಗೋಳಿಕ ಪರಿಸರ, ಈ ಸಂಪನ್ಮೂಲ, ಈ ಸಂಸ್ಕೃತಿಯನ್ನ ನಾವು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ.
1: ಹೌದು,
0: ಒಂದು ಮಾಧ್ಯಮ ಮಾಡುವುದರ ಜೊತೆಗೆ ಈ ಎಲ್ಲಾ ಅಂಶಗಳನ್ನು ಕೂಡ ನಾವು ಇವತ್ತ ಯೋಚನೆ ಮಾಡಬೇಕಾಗಿದೆ. ಹಾಗೆ ಯೋಚನೆ ಮಾಡಿದಾಗ ಕರ್ನಾಟಕ ಏನೊಂದು ದೊಡ್ಡ ಪರಂಪರೆಯನ್ನ ತನ್ನ ಒಡಲೊಳಗಡೆ ಇಟ್ಕೊಂಡಿದೆ, ಅದು ಇನ್ನಷ್ಟು ಸಾಕಾರಗೊಳ್ಳಲಿಕ್ಕೆ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ.
1: ಈಗ ಈ ಕನ್ನಡ ಭಾಷೆಯ ಬಗ್ಗೆ ನಮ್ಮ ಸಮಾಜದಲ್ಲಿ ಒಂದು ಬೇರೆಯಾದಂತಹ ಧೋರಣೆ ಇದೆ, ಅಂತಹ ಮನಸ್ಥಿತಿಯನ್ನ ಹೋಗಲಾಡಿಸುವ ಬಗ್ಗೆ ನೀವು ವಿದ್ಯಾರ್ಥಿ ಸಮೂಹಕ್ಕೆ ಏನ್ ಹೇಳ್ತೀರಿ?
0: ವಿದ್ಯಾರ್ಥಿಗಳದ್ದು ಇದರಲ್ಲಿ ಏನು ತಪ್ಪಿಲ್ಲ, ಯಾಕಂದ್ರೆ ಪಾಪ ಅವರು ಕಲೀಲಿಕ್ಕೆ ಶಾಲೆಗೆ ಬರ್ತಾರೆ, ಕಾಲೇಜಿಗೆ ಬರ್ತಾರೆ. ಬಟ್ ವಿದ್ಯಾರ್ಥಿಗಳನ್ನು ರೂಪಿಸಬೇಕಾಗಿರ್ತಕ್ಕಂತಹ ಒಂದು ವರ್ಗ ಇದೆ ಅಲ್ವಾ, ಅವರು ಗಂಭೀರವಾಗಿ ಯೋಚನೆ ಮಾಡಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳನ್ನ ಶಿಕ್ಷಣ ಸಂಸ್ಥೆಗಳು ಹೇಗೆ ರೂಪಿಸ್ತವೆ, ಅಧ್ಯಾಪಕರು ಹೇಗೆ ರೂಪಿಸ್ತಾರೆ, ಸಮಾಜದ ಹಿರಿಯರು ಹೇಗೆ ರೂಪಿಸ್ತಾರೆ, ಆಡಳಿತ ಹೇಗೆ ರೂಪಿಸುತ್ತೆ, ಅವ್ರು ಹಾಗೆ ರೂಪುಗೊಳ್ತಾ ಹೋಗ್ತಾರೆ. ಬಹಳ ಸರಳವಾಗಿ ಕರ್ನಾಟಕದಲ್ಲಿ ಎಲ್ಲರಿಗೂ ಸಮಾನವಾಗಿ ಸರಳವಾಗಿ ಸುಲಭವಾಗಿ ಒಂದು ಗುಣಮಟ್ಟದ ಶಿಕ್ಷಣ ಸಿಗುವ ಹಾಗೆ ನಾವೊಂದು ವಾತಾವರಣವನ್ನು ಸೃಷ್ಟಿ ಮಾಡಿದರೆ ವಿದ್ಯಾರ್ಥಿಗಳು ತಮಗೆ ತಾವೇ ಬಲಗೊಳ್ತಾ ಹೋಗ್ತಾರೆ. ನಾವು ವಿದ್ಯಾರ್ಥಿಗಳನ್ನು ಒಡೆದು ಬಿಟ್ಟಿದ್ದೇವೆ. ನಾವು ಇಂಗ್ಲಿಷ್ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳು ಕನ್ನಡ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳು ಅಂತ.
1: ಹೌದು,
0: ಇಂಗ್ಲಿಷ್ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾನ್ಯತೆ ಇದೆ, ಕನ್ನಡ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾನ್ಯತೆ ಇಲ್ಲ. ಈಗ ನಾವು ಜಾತಿ ಅಸಮಾನತೆ ಕಾಣ್ತಾ ಇದ್ದೆವು, ಧರ್ಮದ ಅಸಮಾನತೆ ಕಾಣ್ತಾ ಇದ್ದೆವು, ವರ್ಗದ ಅಸಮಾನತೆ ಕಾಣ್ತಾ ಇದ್ದೆವು. ಬಟ್ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಅಸಮಾನತೆ ಸೃಷ್ಟಿಯಾಗುತ್ತೆ. ಇಂಗ್ಲಿಷ್ ಓದುವವರದೊಂದು ವರ್ಗ, ಕನ್ನಡ ಓದುವವರದೊಂದು ವರ್ಗ. ಹೀಗಾಗಿ ವಿದ್ಯಾರ್ಥಿಗಳನ್ನ ರೂಪಿಸಬೇಕಾದವರು ವಿದ್ಯಾರ್ಥಿಗಳಿಗೆ ಒಂದು ಸಮಾನವಾದ ಶಿಕ್ಷಣ ಕೊಡುವ ಕಡೆ ನಾವು ಗಮನ ಕೊಡಬೇಕು. ನಾವು ಆ ನಿಟ್ಟಿನಲ್ಲಿ ಶಾಲೆಗಳನ್ನ ಕಾಲೇಜುಗಳನ್ನ ರೂಪಿಸ್ಬೇಕು. ನಾವು ಅಲ್ಲಿ ಬಡವರು ಶ್ರೀಮಂತರು ಅನ್ನುವಂಥ ವ್ಯತ್ಯಾಸ ಇರಲಾರದೆ ಎಲ್ಲರೂ ಒಂದೆಡೆ ಕುಳಿತು ಓದುವಂತಹ ಜ್ಞಾನವನ್ನು ಹಂಚಿಕೊಳ್ಳುವಂತಹ ವಾತಾವರಣ ಸೃಷ್ಟಿ ಮಾಡಿದರೆ ಖಂಡಿತ ವಿದ್ಯಾರ್ಥಿಗಳು ಯಾವ ನೆಲದಲ್ಲಿ ಹುಟ್ಟಿರ್ತಾರೆ ಆ ನೆಲದ ಬಗ್ಗೆ ಅಭಿಮಾನ ಪ್ರೀತಿ ಗೌರವ ಬೆಳೆಸ್ಕೋತಾರೆ ಮತ್ತು ಅದನ್ನು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇದನ್ನು ನಾವು ಪಠ್ಯದಲ್ಲಿ ಕೊಡಬೇಕು. ನಾವು ನಮ್ಮ ಸಮಸ್ಯೆ ಏನಿದೆ ಅಂದರೆ ಕರ್ನಾಟಕದಲ್ಲಿ ಬಹಳ ಅತ್ಯುತ್ತಮವಾದ ಪಠ್ಯಗಳನ್ನು ರೂಪಿಸಿ ನಾವು ಮಕ್ಕಳಿಗೆ ಕೊಡದೇ ಇರುವಂಥದ್ದು. ಅದು ಮುಖ್ಯವಾಗಿ ಮಾನವಿಕಗಳಿಗೆ ಸಂಬಂಧಿಸಿದ ಹಾಗೆ ಅಂದರೆ ಸಮಾಜ ಶಿಕ್ಷಣ, ಕನ್ನಡ ಶಿಕ್ಷಣ, ಸಾಹಿತ್ಯ ಶಿಕ್ಷಣ, ಭಾಷೆ ಶಿಕ್ಷಣದಲ್ಲಿ, ಇತಿಹಾಸ ಶಿಕ್ಷಣದಲ್ಲಿ ಬರ್ತಾ ಇರುವಂತಹ ಪಠ್ಯಗಳನ್ನು ನೋಡಿದರೆ ಅವಷ್ಟು ಗುಣಮಟ್ಟದಿಂದ ಕೂಡಿಲ್ಲ. ಅವು ನಿಜವಾಗಲೂ ಮಕ್ಕಳ ಬೌದ್ಧಿಕ ಮಟ್ಟವನ್ನು ಹೆಚ್ಚು ಮಾಡುವಂತ, ಅವರೊಳಗಡೆ ಕನ್ನಡ ನಾಡಿನ ಬಗ್ಗೆ, ಕನ್ನಡ ಪರಿಸರದ ಬಗ್ಗೆ, ಕನ್ನಡ ಚರಿತ್ರೆಯ ಬಗ್ಗೆ, ಕನ್ನಡ ಸಂಪನ್ಮೂಲದ ಬಗ್ಗೆ ಒಂದು ದೊಡ್ಡ ಗೌರವವನ್ನು ಬೆಳೆಸುವಂತ, ಜ್ಞಾನವನ್ನು ಬೆಳೆಸುವಂತ, ಅವರೊಳಗಡೆ ಜಾಗೃತಿ ಮೂಡಿಸುವಂತ ಪಠ್ಯಗಳಿಲ್ಲ. ಅದರಲ್ಲಿ ನಾವು ಅನೇಕ ಬಗೆಯ ರಾಜಕೀಯ ಒತ್ತಾಸೆಗಳಿಂದ ಗೊಂದಲವನ್ನುಂಟು ಮಾಡಿ

0: ವಿದ್ಯಾರ್ಥಿಗಳನ್ನು ಕೂಡ ಗೊಂದಲದಲ್ಲಿ ಮುಳುಗಿಸ್ತಾ ಇದ್ದೇವೆ. ಹೀಗಾಗಿ ನಾವೆಲ್ಲ ಸೇರಿ ವಿದ್ಯಾರ್ಥಿಗಳನ್ನ ಈ ನಿಟ್ಟಿನಲ್ಲಿ ಬಲಗೊಳಿಸುವ ಪ್ರಯತ್ನ ಮಾಡಬೇಕು.
1: ಈಗ ಆಡಳಿತ ಭಾಷೆ ಮತ್ತು ಶೈಕ್ಷಣಿಕ ಭಾಷೆಯಾಗಿ ಕನ್ನಡ, ಇದರ ಬಗ್ಗೆ ತಮ್ಮ ವಿಮರ್ಶೆ ಏನು?
0: ಇದಕ್ಕೆ ಅನೇಕ ಕಾರಣಗಳಿದೆ. ಮೊದಲ ಕಾರಣ ಏನು ಅಂತಂದ್ರೆ, ನಮ್ಮ ಭಾರತದ ಆರ್ಥಿಕತೆಯನ್ನ ರೂಪಿಸ್ತಾ ಇರತಕ್ಕಂಥವ್ರು ಯಾರು, ಆರ್ಥಿಕ ಯೋಜನೆಗಳನ್ನು ರೂಪಿಸ್ತಾ ಇರತಕ್ಕಂಥವ್ರು ಯಾರು, ಒಂದು ಆದಾಯವನ್ನು ಹೆಚ್ಚು ಮಾಡಿ ಜನರ ತಲೆವರಮಾನವನ್ನು ಹೆಚ್ಚು ಮಾಡ್ತಾ ಇರತಕ್ಕಂಥವ್ರು ಯಾರು ಅಂತ ಯೋಚನೆ ಮಾಡಿದರೆ, ಎಲ್ಲ ವಿದೇಶಿ ಕಂಪನಿಗಳು ಅಥವಾ ಭಾರತದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಬಂಡವಾಳಶಾಹಿ ಕಂಪನಿಗಳು, ಅವು ಆರ್ಥಿಕತೆಯನ್ನು ರೂಪಿಸ್ತಾ ಇರತಕ್ಕಂಥವು. ನಿಜವಾಗಲೂ ಒಂದು ಆರ್ಥಿಕತೆಯನ್ನು ರೂಪಿಸ್ತಕ್ಕಂಥವ್ರು ಬಲಗೊಳಿಸ್ತಕ್ಕಂಥವ್ರು ಜನಗಳು. ಯಾಕಂದರೆ ಜನಗಳು ದುಡಿತಾರೆ, ಆದಾಯ ಗಳಿಸ್ತಾರೆ, ಅವರು ತೆರಿಗೆ ಕಟ್ತಾರೆ, ಅದರಿಂದ ಆರ್ಥಿಕ ಸಂಪನ್ಮೂಲ ಬೆಳೀತಾ ಹೋಗುತ್ತೆ. ಆದರೆ ಆ ಕಡೆ ನಾವು ಗಮನ ಕೊಡೋದಿಲ್ಲ. ನಾವು ಜನಸಾಮಾನ್ಯರು ರೂಪಿಸುವಂಥ ಒಂದು ಆರ್ಥಿಕತೆಯ ಕಡೆ ಯಾವತ್ತೂ ನಾವು ಗಮನನೇ ಕೊಟ್ಟಿಲ್ಲ. ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ, ಇವರು ತಮಗೆ ಬೇಕಾದ ರೀತಿಯಲ್ಲಿ ಒಂದು ಆರ್ಥಿಕತೆಯನ್ನು ರೂಪಿಸ್ತಾ ಇದ್ದಾರೆ. ಹೀಗಾಗಿ ಏನಾಗುತ್ತೆ ಅಂದರೆ, ಈ ಆರ್ಥಿಕತೆಯಲ್ಲಿ ಬಲಾಢ್ಯರಾಗಿರ್ತಕ್ಕಂಥವ್ರು ಈ ಸಾಂಸ್ಕೃತಿಕ ಪರಿಸರದ ಮೇಲೆ, ಸಾಂಸ್ಕೃತಿಕ ಸಮಾಜದ ಮೇಲೆ ಒಂದು ಹಿಡಿತವನ್ನು ಸಾಧಿಸಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಆ ಕಾರಣಕ್ಕಾಗಿ ಅವ್ರು ಏನು ಮಾಡ್ತಾರೆ ಅಂದರೆ, ಆಡಳಿತದಲ್ಲಿ ಒಂದು ಪ್ರಾದೇಶಿಕ ಭಾಷೆ ಮಾನ್ಯತೆ ಪಡೆಯೋದನ್ನು ಒಪ್ಪೋದಿಲ್ಲ ಅವರು. ಹಾಗೆ ಒಂದು ಆರ್ಥಿಕತೆಯನ್ನು ರೂಪಿಸ್ತಕ್ಕಂಥ ಜನಗಳು ಏನು ಮಾಡ್ತಾರೆ ಅಂದರೆ, ಶಿಕ್ಷಣ ಸಂಸ್ಥೆಗಳನ್ನು ಕಟ್ತಾ ಹೋಗ್ತಾರೆ, ಶಾಲೆಗಳನ್ನು ಕಟ್ತಾ ಹೋಗ್ತಾರೆ, ಕಾಲೇಜುಗಳನ್ನು ಕಟ್ತಾ ಹೋಗ್ತಾರೆ, ಉನ್ನತ ಶಿಕ್ಷಣವನ್ನು ಕಟ್ತಾ ಹೋಗ್ತಾರೆ. ಆ ಕಟ್ತಾ ಹೋಗ್ತಕ್ಕಂಥವರೆಲ್ಲ ಪ್ರಾದೇಶಿಕ ಭಾಷೆಗೆ ಒಂದು ಸ್ಥಾನವೇ ಕೊಡೋದಿಲ್ಲ ಅವರು. ಅವಾಗ ಏನಾಗುತ್ತೆ ಅಂತಂದ್ರೆ, ಪ್ರಾದೇಶಿಕ ಭಾಷೆಗೆ ಒಂದು ಮಾನ್ಯತೆನೇ ಬರೋದಿಲ್ಲ. ಮತ್ತೆ ಯಾರು ಆರ್ಥಿಕತೆಯನ್ನು ರೂಪಿಸ್ತಾರೆ ಅವರೇ ರಾಜಕಾರಣದ ವಾರಸುದಾರರಾಗ್ತಾರೆ, ನಮ್ಮಲ್ಲಿ ಆಡಳಿತದ ಭಾಗ ಆಗ್ತಾರೆ ಅವರು. ಹೀಗಾಗಿ ಒಂದು ಪ್ರಾದೇಶಿಕ ಭಾಷೆಗೆ ಏನ್ ಸ್ಥಾನಮಾನ ಸಿಗಬೇಕು, ಏನ್ ಮಾನ್ಯತೆ ಸಿಗಬೇಕು, ಅದು ಸಿಗೋದೇ ಇಲ್ಲ. ಯಾಕಂದ್ರೆ ಒಂದು ಆರ್ಥಿಕತೆಯನ್ನ ರೂಪಿಸ್ತಕ್ಕಂಥವ್ರು ಇದೇ ವರ್ಗ, ಅದೇ ವರ್ಗ ಏನ್ ಮಾಡ್ತಾ ಇದೆ ಅಂದ್ರೆ ಆಡಳಿತವನ್ನು ರೂಪಿಸ್ತಾ ಇದೆ. ಹೀಗಾಗಿ ಏನಾಗುತ್ತೆ ಅಂದ್ರೆ, ಜನಸಾಮಾನ್ಯರು ಮಾತಾಡತಕ್ಕಂಥ, ಜನಸಾಮಾನ್ಯರು ಯೋಚನೆ ಮಾಡತಕ್ಕಂಥ, ಜನಸಾಮಾನ್ಯರು ಸೃಷ್ಟಿಸ್ತಕ್ಕಂಥ ಒಂದು ಸೃಜನಶೀಲತೆ ಏನಿದೆ, ಜ್ಞಾನ ಏನಿದೆ, ಅದು ಇಲ್ಲಿ ಅವಕಾಶಕ್ಕೆ ಆಸ್ಪದವೇ ಇಲ್ಲದ ಸ್ಥಿತಿ ಬಂದ್ಬಿಡುತ್ತೆ. ಆದ್ದರಿಂದ ಮೊದಲು ಬದಲಾಗಬೇಕಾದೇನಂತಂದ್ರೆ, ಏನು ಆರ್ಥಿಕತೆಯನ್ನು ರೂಪಿಸ್ತಾ ಇರತಕ್ಕಂಥ ಒಂದು ವರ್ಗ ಇದೆ, ಆ ವರ್ಗ ಏನು ಒಂದು ಆಡಳಿತದಲ್ಲಿ ಬರ್ತಾ ಇದೆ, ಇದರ ಸ್ವರೂಪ ಬದಲಾಗಬೇಕಾಗಿದೆ. ನಿಜವಾಗಲೂ ಯಾರು ಜನಸಾಮಾನ್ಯರಿದ್ದಾರೆ, ಅತ್ಯಂತ ಸಾಮಾನ್ಯವಾಗಿ ಜೀವನ ಮಾಡ್ತಾ ಇದ್ದಾರೆ, ಅವರು ಆಡಳಿತದ ಭಾಗ ಆಗಬೇಕಾಗಿದೆ, ಅವರು ಆರ್ಥಿಕತೆಯ ಭಾಗ ಆಗಬೇಕಾಗಿದೆ. ಇದು ನಮ್ಮ ಎಲ್ಲ ಸುಧಾರಣಾವಾದಿಗಳ ಬಹುದೊಡ್ಡ ಕನಸು, ಮುಖ್ಯವಾಗಿ ಗಾಂಧೀಜಿಯ ಬಹುದೊಡ್ಡ ಕನಸು. ಇದನ್ನೇ ನಾವು ಗ್ರಾಮಗಳ ಪುನರುತ್ಥಾನ, ಗ್ರಾಮಗಳ ವಿಕೇಂದ್ರೀಕರಣ, ಗ್ರಾಮಗಳ ಕೌಶಲ್ಯ ಅಭಿವೃದ್ಧಿ, ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕು. ಈ ಹಿನ್ನೆಲೆಯಲ್ಲಿ ನೀವು ಆಡಳಿತವನ್ನು ರೂಪಿಸಿದರೆ, ಆರ್ಥಿಕತೆಯನ್ನು ರೂಪಿಸಿದರೆ, ಬಹುಶಃ ಕನ್ನಡಕ್ಕೆ ಒಂದು ಸ್ಥಾನಮಾನ ಸಿಗಬಹುದು ಮತ್ತು ಕನ್ನಡ ಮಾತಾಡುವವರಿಗೆ ಒಂದು ಮರ್ಯಾದೆ ಗೌರವ ಬರಬಹುದು.
1: ಈಗ ತಂತ್ರಜ್ಞಾನ ಮತ್ತು ವಿಜ್ಞಾನದ ಬೆಳವಣಿಗೆಯಲ್ಲಿ ಕನ್ನಡ ಅಂದ್ರೆ ಇಂತಹ ಸಮಗ್ರ ವಿಚಾರಗಳನ್ನ ಕನ್ನಡ ಭಾಷೆಯಲ್ಲಿ ತಲುಪಿಸುವ ಬಗ್ಗೆ ಮಾತನಾಡಬಹುದು.
0: ಈಗ ನಿಮ್ಗೆಲ್ಲ ಗೊತ್ತಿದೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ನಮ್ಮಲ್ಲಿ ಹೆಚ್ಚು ಜನಸಾಮಾನ್ಯರಿಗೆ ಮತ್ತು ಸಮಾಜಕ್ಕೆ ಹತ್ತಿರ ಆಗ್ತಾ ಹೋಗಿರುವಂಥದ್ದು 18ನೇ ಶತಮಾನದಿಂದ. ಆ ಪೂರ್ವದಲ್ಲಿ ವಿಜ್ಞಾನವೂ ಇರಲಿಲ್ಲ, ತಂತ್ರಜ್ಞಾನವೂ ಇಲ್ಲ, ಇದ್ರೂ ಕೂಡ ಅದು ಬೇರೆ ಸ್ವರೂಪದಲ್ಲಿದ್ದದ್ದು. ಅಂದ್ರೆ ಒಂದು ಪ್ರಾದೇಶಿಕ ಭಾಷೆಯ ಮೇಲೆ ಸವಾರಿ ಮಾಡುವಷ್ಟೇನು ಅದು ಬಲಾಢ್ಯವಾಗಿರಲಿಲ್ಲ. ಆದ್ರೆ ಈಗೇನಾಗಿದೆ ಅಂದ್ರೆ, ಅದು ತಂತ್ರಜ್ಞಾನ ಮತ್ತು ವಿಜ್ಞಾನ ಅನ್ನುವಂಥದ್ದು ಬಹಳ ಪ್ರಬಲವಾಗಿ ನಮ್ಮ ಜನಜೀವನವನ್ನು ರೂಪಿಸ್ತಾ ಇರತಕ್ಕಂಥದ್ದು. ಬಟ್ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಇಂಥದ್ದೇ ಭಾಷೆ ಅಂತಿಲ್ಲ. ಈಗ ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನುವಂತಹ ಈ ಜ್ಞಾನ ಶಾಖೆಗಳು ಇದೇ ಭಾಷೆಯನ್ನು ಬಳಸಬೇಕಂತೇನು ಹೇಳೋದಿಲ್ಲ. ಅವು ನಾವು ಯಾವ ಭಾಷೆಯಲ್ಲಿ ಅವುಗಳನ್ನು ರೂಪಿಸ್ತಾ ಹೋಗ್ತವೋ ಆ ಭಾಷೆಯಲ್ಲಿ ಏನಾಗ್ತವೆ, ರಚನೆ ಆಗ್ತಾ ಹೋಗ್ತವೆ. ಸಮಸ್ಯೆ ಏನು ಅಂದ್ರೆ, ಈ ವಿಜ್ಞಾನ ಅನ್ನೋದು ಮತ್ತು ತಂತ್ರಜ್ಞಾನ ಅನ್ನೋದು ಅದು ಹೊರಗಡೆಯಿಂದ ಬಂದಿರತಕ್ಕಂಥ ಜ್ಞಾನ ಶಾಖೆಗಳು. ಈಗ ಇಂಗ್ಲೆಂಡಿಂದ ಬಂದಿದೆ, ಅಮೆರಿಕದಿಂದ ಬಂದಿದೆ, ಜಪಾನಿಂದ ಬಂದಿದೆ, ಜರ್ಮನಿಯಿಂದ ಬಂದಿದೆ, ಕೊರಿಯಾದಿಂದ ಬಂದಿದೆ. ಹೀಗಾಗಿ ಅವು ಏನಾಗಿದೆ ಅಂದ್ರೆ ಆ ಭಾಷೆಯಲ್ಲಿ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾವೆ, ಅದು ಅನಿವಾರ್ಯ ಕೂಡ ನಮಗೆ. ಆದ್ರೆ ನಾವೇನ್ ಮಾಡಬೇಕಾಗಿದೆ ಅಂತಂದ್ರೆ, ಆ ಭಾಷೆಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಆ ಜ್ಞಾನವನ್ನ ಬಹಳ ಸಮರ್ಥವಾಗಿ ಕನ್ನಡ ಭಾಷೆಗೆ ನಾವು ತಂದುಕೊಳ್ಬೇಕಾಗಿದೆ. ಕನ್ನಡ ಭಾಷೆಗೆ ತಂದುಕೊಂಡು ಅದನ್ನ ಕನ್ನಡಿಗರಿಗೆ ತಲುಪಿಸಬೇಕಾಗಿದೆ. ಹಾಗೆ ತಲುಪಿಸಿದಾಗ ಏನಾಗುತ್ತೆ ಅಂದ್ರೆ, ಕನ್ನಡಿಗರು ಓ ಈ ತಂತ್ರಜ್ಞಾನ ನಮ್ಮದೇ ಅನಿಸ್ಲಿಕ್ಕೆ ಶುರುವಾಗುತ್ತೆ, ಅವರಿಗೆ ಈ ವಿಜ್ಞಾನ ನಮ್ಮದೇ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಮತ್ತು ಈ ತಂತ್ರಜ್ಞಾನ ಮತ್ತು ವಿಜ್ಞಾನವನ್ನು ನಾವು ಆದಷ್ಟು ಕನ್ನಡ ಪರಿಭಾಷೆಯ ಮೂಲಕ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ, ಹಿಂದುಳಿದ ವರ್ಗದ ಮಕ್ಕಳಿಗೆ, ಆರ್ಥಿಕವಾಗಿ ದುರ್ಬಲವಾಗಿರತಕ್ಕಂಥ ಮಕ್ಕಳಿಗೆ, ಸಾಮಾಜಿಕವಾಗಿ ಶೋಷಣೆ ಅಪಮಾನಕ್ಕೀಡಾಗಿರತಕ್ಕಂಥ ಮಕ್ಕಳಿಗೆ ನಾವು ಈ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ನಮ್ಮ ಭಾಷೆಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ನಾವು ಯೋಚನೆ ಮಾಡಿದರೆ, ಹಾಗೆ ಕೊಡೋ ಪ್ರಯತ್ನಗಳು ಜರ್ಮನ್ ದೇಶದಲ್ಲಿ ಆಗಿದೆ, ಜಪಾನ್ ದೇಶದಲ್ಲಿ ಆಗಿದೆ, ದಕ್ಷಿಣ ಕೊರಿಯಾದಲ್ಲಿ ಆಗಿದೆ, ಚೀನಾ ದೇಶದಲ್ಲಿ ಆಗಿದೆ. ಆ ತರದ ಪ್ರಯತ್ನಗಳನ್ನ ಮಾಡಿದಾಗ ಖಂಡಿತ ಕನ್ನಡ ಭಾಷೆ, ಕನ್ನಡ ಭಾಷೆಯನ್ನ ಮಾತಾಡ್ತಕ್ಕಂಥವ್ರು ನಾವು ಕೂಡ ತಂತ್ರಜ್ಞಾನದ ಒಂದು ಭಾಗ, ವಿಜ್ಞಾನದ ಒಂದು ಭಾಗ, ಅದೇನು ನಮಗೆ ದೂರ ಇಲ್ಲ ಅಂತ ಅನ್ಸುತ್ತೆ. ಆ ತರದ ಪ್ರಯತ್ನಗಳನ್ನ ನಾವೆಲ್ಲ ಮಾಡ್ಬೇಕು.
1: ಈ ಕನ್ನಡ ಭಾಷೆಯತ್ತ ನಮ್ಮ ಯುವ ಸಮೂಹ ಹೆಚ್ಚು ಒತ್ತು ಕೊಡಬೇಕು ಅಥವಾ ಅದರ ಬಗ್ಗೆ ಒಲವನ್ನ ತೋರ್ಪಡಿಸಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಪ್ರಯತ್ನಗಳನ್ನೆಲ್ಲ ಮಾಡಬಹುದು?
0: ನಾವು ಮೊದಲು ಮಾಡಬೇಕಾದದ್ದೇನು ಅಂತಂದ್ರೆ ಕನ್ನಡ ಶಾಲೆಗಳನ್ನ ಬಲಗೊಳಿಸಬೇಕು. ಪ್ರತಿ ಹಳ್ಳಿಗಳಲ್ಲಿ ಬಹಳ ಅತ್ಯುತ್ತಮವಾಗಿರತಕ್ಕಂಥ ಕನ್ನಡ ಶಾಲೆಗಳನ್ನ ನಾವು ರಚನೆ ಮಾಡಬೇಕು. ಎಲ್ಲಾ ಸವಲತ್ತುಗಳು ಅಲ್ಲಿ ಕೊಡಬೇಕು.
1: ಹೌದು,
0: ತಂತ್ರಜ್ಞಾನ, ವಿಜ್ಞಾನ, ಅಂತರ್ಜಾಲ, ಪೀಠೋಪಕರಣಗಳು, ಕಟ್ಟಡಗಳು ಎಲ್ಲವೂ ಕೂಡ ನಾವು ಅವರಿಗೆ ಸಮಗ್ರವಾಗಿ ಒದಗಿಸ್ಬೇಕು ಬಹಳ ಮುಖ್ಯವಾಗಿ. ಮತ್ತು ಅಲ್ಲಿ ಕನ್ನಡದ ಜೊತೆಗೆ ಇಂಗ್ಲಿಷ್ ಭಾಷೆಯನ್ನು ಕೂಡ ಅಷ್ಟೇ ಸಮರ್ಥವಾಗಿ ಕಲಿಸ್ಬೇಕು ನಾವು. ಅವಾಗ ಏನಾಗ್ತಾರೆ ಅಂತಂದ್ರೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಮಕ್ಕಳು ಯಾವುದೋ ಒಂದು ಇಂಗ್ಲಿಷ್ ಶಾಲೆಯನ್ನ ಹುಡ್ಕೊಂಡು ಹೋಗೋದು ತಪ್ಪುತ್ತೆ, ಹೆಚ್ಚು ಸವಲತ್ತುಗಳು ಇರತಕ್ಕಂಥ ಶಾಲೆಗಳನ್ನ ಹುಡ್ಕೊಂಡು ಹೋಗೋದು ತಪ್ಪುತ್ತೆ. ಹೀಗಾಗಿ ಪ್ರತಿ ಹಳ್ಳಿಗಳಲ್ಲಿ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಕನ್ನಡ ಶಾಲೆಗಳನ್ನ ಸಮರ್ಥವಾಗಿ ನಾವು ಬಲಾಢ್ಯವಾಗಿ ನಾವು ಕಟ್ತಾ ಹೋದ್ರೆ, ಮತ್ತು ಅಲ್ಲಿ ಯಾರು ಶಿಕ್ಷಣ ಪರಿಣಿತರಿದ್ದಾರೆ, ಯಾರು ಒಂದು ಶಿಕ್ಷಣವನ್ನು ರೂಪಿಸಬೇಕಂತೇಳಿ ಇಚ್ಛಾಶಕ್ತಿ ಇದೆ ಅಂತವರನ್ನ ಪ್ರತಿ ಶಾಲೆಗೆ ನಿರ್ದೇಶಕರನ್ನಾಗಿಯೋ ಸಲಹೆಗಾರರನ್ನಾಗಿಯೋ ಅಥವಾ ಅಲ್ಲಿ ಅಧ್ಯಾಪಕರನ್ನಾಗಿಯೋ ನೇಮಕ ಮಾಡ್ತಾ ಹೋದಾಗ ಅವರು ಅಲ್ಲಿ ಒಂದು ದೊಡ್ಡ ಶೈಕ್ಷಣಿಕ ಪರಿಸರವನ್ನೇ ರೂಪಿಸಿಬಿಡ್ತಾರೆ. ಈ ತರದ ಪ್ರಯತ್ನಗಳು ಆಗಿದೆ. ಗಾಂಧೀಜಿ ಈ ತರದ ಪ್ರಯತ್ನಗಳು ಮಾಡ್ತಾ ಇದ್ರು ಅವರ ಸಬರಮತಿ ಆಶ್ರಮದಲ್ಲಿ. ರವೀಂದ್ರ ಠಾಗೂರು ಈ ತರದ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಈಗಲೂ ಕೂಡ ಕೆಲವರು ಈ ತರದ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಹೀಗೆ ಮಾಡುವುದರ ಮೂಲಕ ನಾವು ಖಂಡಿತ ಏನೊಂದು ಯುವ ಸಮುದಾಯ ಇದೆ ಅವರನ್ನ ಸೆಳಿಬಹುದು. ನಾವು ಈ ಶಾಲೆಯಲ್ಲಿ ಓದಬಹುದು. ಅದು ಕಲಿಕೆ ಅಂದ್ರೆ ಕೇವಲ ಒಂದು ಪಠ್ಯವನ್ನ ದಾಟಿಸೋದಲ್ಲ, ಇಡೀ ಒಂದು ಹಳ್ಳಿಯಲ್ಲಿ ಏನೆಲ್ಲ ಸೃಷ್ಟಿಯಾಗಿದೆ, ಅದು ಕೋಲಾಟ ಇರಬಹುದು, ಡಪ್ಪಿನಾಟ ಇರಬಹುದು, ಯಕ್ಷಗಾನ ಇರಬಹುದು, ಬಯಲಾಟ ಇರಬಹುದು, ಹಳ್ಳಿ ಹಾಡುಗಳಿರ್ಬಹುದು, ಹಳ್ಳಿಯ ಕೌಶಲ್ಯಗಳಿರ್ಬೋದು, ಅದೆಲ್ಲವನ್ನು ಕೂಡ ನಾವು ಕಲಿಸ್ತಾ ಹೋಗ್ಬೇಕು. ಹಾಗೆ ಕಲಿಸುವಾಗ ನೀವು ಪ್ರಾದೇಶಿಕ ಭಾಷೆಯನ್ನೇ ಬಳಸ್ಬೇಕು. ನೀವು ಬೇರೆ ಭಾಷೆಯನ್ನ ಅಲ್ಲಿ ಬಳಸ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದು ನಿಮ್ಮ ಭಾಷೆಯಲ್ಲಿ ಸೃಷ್ಟಿಯಾಗಿರುವಂತದ್ದು. ಹೀಗೆ ಒಂದು ಇಂಗ್ಲಿಷ್ ಭಾಷೆಯ ಜ್ಞಾನವನ್ನು, ಕನ್ನಡದ ಭಾಷೆಯ ಜ್ಞಾನವನ್ನು ಈ ಕನ್ನಡ ಶಾಲೆಗಳನ್ನ ಬಲಗೊಳಿಸಿ ಕೊಡ್ತಾ ಹೋದ್ರೆ ಖಂಡಿತ ಯುವ ಸಮುದಾಯ ಏನಾಗುತ್ತೆ ಅಂದ್ರೆ ಅದು ಕನ್ನಡ ಶಾಲೆಗಳಿಗೆ ಆಕರ್ಷಿತ ಆಗುತ್ತೆ, ಮತ್ತು ಕನ್ನಡದ ಬಗ್ಗೆ ಗೌರವ ಪ್ರೀತಿ ಬರುತ್ತೆ.
1: ಕೇಳುಗರೆ, ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜಶೇಖರ ಹಳೆಮನೆಯವರು ಮಾತಾಡ್ತಾ ಇದ್ರು. ಒಂದು ವಿರಾಮದ ಬಳಿಕ ಮತ್ತೆ ಮಾತುಕತೆ ಮುಂದುವರಿಯುತ್ತೆ. ಕೇಳ್ತಾ ಇರಿ ರೇಡಿಯೋ ನೀನಾದ 90.4 FM.

0: ವಿರಾಮದ ಬಳಿಕ ಮತ್ತೊಮ್ಮೆ ಎಲ್ಲ ಕೆಲವರಿಗೂ ಆತ್ಮೀಯವಾದ ನಮಸ್ಕಾರ. ಕನ್ನಡದ ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ಎಸ್ಡಿಎಂ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜಶೇಖರ ಹಳೆಮನೆಯವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಈಗ ಬೇರೆ ಭಾಷೆಗಳ ಪ್ರಭಾವದಿಂದ ನಮ್ಮ ಕನ್ನಡದ ಬಹಳ ಆಪ್ತ ಒಂದು ಪದಗಳು ಅದು ಮಾರ್ಪಾಡಾಗಿದೆ. ಅವುಗಳ ಮೂಲ ಸತ್ವವನ್ನೇ ಉಳಿಸಿಕೊಂಡು ಅದನ್ನ ಬಳಸುವ ಸಾಧ್ಯತೆ ಬಗ್ಗೆ ಸ್ವಲ್ಪ ಮಾತಾಡಬಹುದು.
1: ಇಲ್ಲ, ಇದು ಏನ್ ಗೊತ್ತಾ, ಯಾವುದೇ ಭಾಷೆ ಯಾವುದೇ ಕಾಲದಲ್ಲಿ ಶುದ್ಧವಾಗಿರಲ್ಲ. ಶುದ್ಧತೆ ಅನ್ನದೇ ಇಲ್ಲ ಭಾಷೆಗೆ. ಅದು ಏನೇನು ಹೊಸ ಹೊಸ ವಿಚಾರಗಳು ಬರುತ್ತೆ, ಹೊಸ ಹೊಸ ಚಿಂತನೆಗಳು ಬರುತ್ತೆ, ಹೊಸ ಹೊಸ ಸಂಶೋಧನೆಗಳಾಗುತ್ತೆ, ಪ್ರಯೋಗಗಳಾಗುತ್ತೆ, ಆ ಭಾಷೆಯನ್ನ ತನ್ನ ಭಾಷೆಯ ಜೊತೆಗೆ ಅದೇನು ಮಾಡುತ್ತೆ ಅಂದ್ರೆ ಸೇರಿಸ್ಕೊಳ್ತಾ ಹೋಗುತ್ತೆ. ಹಾಗೆ ಸೇರಿಸ್ಕೊಳ್ತಾ ಹೋಗುವುದರಿಂದ ಆ ಭಾಷೆಗೆ ನಷ್ಟ ಆಗೋದಿಲ್ಲ, ಆ ಭಾಷೆಯ ಶಬ್ದಕೋಶ ಹೆಚ್ಚಾಗ್ತಾ ಹೋಗುತ್ತೆ. ಬಹಳ ಸರಳವಾಗಿ ಹೇಳೋದಾದ್ರೆ, ಈಗ ಬಸ್ಸು ಅನ್ನುವಂತ ಒಂದು ಪದ ಇದೆ.
0: ಹೌದು,
1: ಕನ್ನಡದಲ್ಲಿ ಅದು ಪದ ಇರಲಿಲ್ಲ ಮೊದಲು. ಬಸ್ ಬಂದ ಮೇಲೆ ಅದು ಬಸ್ ಆಗಿರೋದು. ಅದು ಆಕ್ಚುಲಿ ಇಂಗ್ಲಿಷ್ ನ ಬಸ್, BUS. ಬಟ್ ನಾವೇನ್ ಮಾಡಿದೀವಿ, ಬಸ್ ಮಾಡಿದೀವಿ. ಈಗ ರೈಲ್ವೆ ಇರೋದನ್ನ ರೈಲು ಮಾಡಿದೀವಿ.
0: ಹೌದು,
1: ಕಾಲೇಜ್ ಅನ್ನೋದನ್ನ ಕಾಲೇಜು ಮಾಡಿದೀವಿ. ಹೀಗೆ ಈಗ ಫ್ರಿಡ್ಜು, ಟಿವಿ, ಮೊಬೈಲು, ಈ ಪದಗಳು ನಮ್ಗೆಲ್ಲ ಹೊಸದು. ಇವೆಲ್ಲ ಇಂಗ್ಲಿಷ್ ಪದಗಳೇ. ಆದ್ರೆ ಅದನ್ನ ಏನ್ ಮಾಡಿದೀವಿ ಅಂದ್ರೆ, ನಾವು ನಮ್ಮ ವ್ಯವಹಾರಕ್ಕಾಗಿ ನಮ್ಮ ಬದುಕಿಗಾಗಿ ಕನ್ನಡೀಕರಣಗೊಳಿಸಿಕೊಂಡಿದ್ದೇವೆ. ಇದರಿಂದ ಕನ್ನಡ ಏನು ಹಾಳಾಗೋದಿಲ್ಲ, ಕನ್ನಡಕ್ಕಿನ್ನಷ್ಟು ಏನಾಗುತ್ತೆ ಅಂದ್ರೆ ಹೊಸ ಶಬ್ದಗಳು ಸೇರ್ತಾ ಹೋಗುತ್ತೆ. ಹೀಗಾಗಿ ಯಾವುದೇ ಒಂದು ಹೊಸ ಭಾಷೆ, ಹೊಸ ಚಿಂತನೆಗಳು, ಆಲೋಚನೆಗಳು ಒಂದು ಭಾಷೆಯ ಜೊತೆಗೆ ಸೇರಿಕೊಂಡಾಗ ಆ ಭಾಷೆ ಬಲಗೊಳ್ಳುತ್ತೆ ಹೊರತು ಆ ಭಾಷೆ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಕನ್ನಡ ಭಾಷೆಯೇ ಅತ್ಯುತ್ತಮ ಉದಾಹರಣೆ. ಯಾಕಂದ್ರೆ ಎಲ್ಲ ಸವಾಲುಗಳನ್ನು ಎದುರಿಸಿ ಎದುರಿಸಿ ಅದು ಬೆಳ್ಕೊಂಡು ಬಂದಿರತಕ್ಕಂಥದ್ದು. ಹಿಂಗಾಗಿ ಕನ್ನಡ ಭಾಷೆಗೆ ಜೀರ್ಣಾಗ್ನಿಯ ಗುಣ ಇದೆ.
0: ಹೌದು,
1: ಜೀರ್ಣಾಗ್ನಿಯ ಗುಣ ಯಾವ್ದಕ್ಕಿರುತ್ತೋ ಅದು ಜೀವಂತವಾಗಿರುತ್ತೆ. ನೀವು ತಿಂದು ದರಗೋದೇ ಇಲ್ಲ ಅಂದ್ರೆ ಸತ್ತು ಹೋಗ್ತೀವಿ ನಾವು ಅಲ್ವಾ. ಕನ್ನಡ ಭಾಷೆ ಕೂಡ ಹಾಗೇನೆ, ಅದು ಎಲ್ಲವನ್ನ ಅರಗಿಸಿಕೊಳ್ಳುವ ಶಕ್ತಿ ಅದರಲ್ಲಿ ಇರೋದ್ರಿಂದ ಕನ್ನಡಕ್ಕೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ. ಅದು ಹೊಸ ಹೊಸ ಭಾಷೆಯನ್ನ ತನ್ನದನ್ನಾಗಿ ಮಾಡಿಕೊಂಡು ಇನ್ನಷ್ಟು ವಿಸ್ತರಿಸಿಕೊಳ್ಳುತ್ತೆ.
0: ಕನ್ನಡ ಭಾಷೆ, ನಾಡು ನುಡಿ, ಸಂಸ್ಕೃತಿಯ ಉನ್ನತಿಗೆ ಶ್ರಮಿಸಿದ ಕನ್ನಡ ಮನಸ್ಸುಗಳಿಗೆ ಪ್ರಶಸ್ತಿ ರೂಪದಲ್ಲಿ ಅವರನ್ನ ಗುರುತಿಸಲಾಗ್ತಾ ಇದೆ. ಆದ್ರೆ ಪ್ರಸ್ತುತ ದಿನದಲ್ಲಿ ಅರ್ಜಿ ಹಾಕಿ ಪಡೆದುಕೊಳ್ಳುವಂತ ಒಂದು ವ್ಯವಸ್ಥೆ ಸೃಷ್ಟಿಯಾಗಿದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ?
1: ಇಲ್ಲ, ಇದು ಬಹಳ ಸರಳವಾದದ್ದು. ಯಾರು ನಿಜವಾಗ್ಲೂ ಸೇವೆ ಸಲ್ಲಿಸಿದರೆ, ಯಾರು ನಿಸ್ವಾರ್ಥವಾಗಿ ಕೆಲಸ ಮಾಡಿದರೆ, ಯಾರು ಕನ್ನಡಕ್ಕೆ ಬೆವರರಿಸಿದರೆ, ದುಡಿದಿದ್ದಾರೆ, ಅಂಥವರನ್ನ ಗುರುತಿಸಿಯೇ ಪ್ರಶಸ್ತಿ ಕೊಡುವಂಥದ್ದು ಒಳ್ಳೆಯದು. ನೀವಿಲ್ಲ ಅರ್ಜಿ ಹಾಕಿ ನಿಮ್ಮನ್ನು ಪರಿಶೀಲನೆ ಮಾಡಿ ನಿಮಗೆ ಪ್ರಶಸ್ತಿ ಕೊಡ್ತೀವಿ ಅನ್ನುವಂಥದ್ದು ಅಷ್ಟು ಒಳ್ಳೆಯ ಮಾನದಂಡ ಏನಲ್ಲ. ಅದು ನಿಜವಾಗ್ಲೂ ಒಂದು ಸಮಿತಿ ಬೇಕಾದ್ರೆ ಮಾಡಲಿಕ್ಕೆ, ಸಾಹಿತ್ಯಕ್ಕೆ ಸಂಬಂಧಿಸಿದಾಗೆ, ರಂಗಭೂಮಿಗೆ ಸಂಬಂಧಿಸಿದಾಗೆ, ನಾಟಕಕ್ಕೆ ಸಂಬಂಧಿಸಿದಾಗೆ, ಸೇವೆಗೆ ಸಂಬಂಧಿಸಿದಾಗೆ, ಈ ಮೊದಲು ಯಾರ್ಯಾರು ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ ಅಥವಾ ಅದರಲ್ಲಿ ಯಾರು ಪರಿಣಿತರಿದ್ದಾರೆ, ಅವ್ರದ್ದೊಂದು ಸಮಿತಿಗಳನ್ನು ಮಾಡಿ ಆ ಸಮಿತಿಯವರು ಆಯ್ಕೆ ಮಾಡಿರ್ತಕ್ಕಂತಹ ಪಟ್ಟಿಗಳನ್ನು ಪರಿಶೀಲಿಸಿ ಬೇಕಾದ್ರೆ ಅವರಿಗೆ ಪ್ರಶಸ್ತಿ ಕೊಡೋದು ಒಳ್ಳೆಯದು. ಹಾಗೆ ಅರ್ಜಿ ಕರೆದು ಕೊಡುವಂಥದ್ದು ಏನಷ್ಟು ಒಳ್ಳೆಯದಲ್ಲ.
0: ಈ ಡಿಜಿಟಲ್ ಮಾಧ್ಯಮಗಳು ಕನ್ನಡದ ಭಾಷೆಯ ಬೆಳವಣಿಗೆಗೆ ಯಾವ ರೀತಿಯಾದಂತಹ ಸಹಕಾರಿಯಾಗಿದೆ, ಮತ್ತೆ ಯಾವ ರೀತಿಯಾದಂತಹ ಅವಕಾಶಗಳು ಸೃಷ್ಟಿಯಾಗಿದೆ, ಅದರ ಬಗ್ಗೆ ಸ್ವಲ್ಪ ಮಾತು.
1: ನಿಜವಾಗ್ಲೂ ಈ ಡಿಜಿಟಲ್ ಮಾಧ್ಯಮ, ಈ ಸಾಮಾಜಿಕ ಜಾಲತಾಣಗಳು, ತಂತ್ರಜ್ಞಾನಗಳು ಕನ್ನಡವೇನು ಹಾಳು ಮಾಡ್ತಾ ಇಲ್ಲ. ನಾನು ಯೋಚನೆ ಮಾಡುವಾಗಿ ನಿಜವಾಗ್ಲೂ ಕನ್ನಡವನ್ನು ಬೆಳೆಸ್ತಾನೆ ಇದ್ದಾವೆ. ಯಾಕೆ ಕನ್ನಡವನ್ನು ಬೆಳೆಸ್ತಾ ಇದ್ದಾವೆ ಅಂದರೆ, ಮೊದಲು ಕನ್ನಡವನ್ನು ನಾವು ಕೇವಲ ಪೆನ್ ಹಿಡ್ಕೊಂಡು ಒಂದು ಪುಸ್ತಕದಲ್ಲಿ ಬರಿತಾ ಇದ್ದೆವು. ಈಗ ಆ ಪ್ರಮೇಯ ಇಲ್ಲ. ಮತ್ತು ಯಾರು ಶಾಲೆಗೆ ಹೋಗಲಾರದವರು ಕೂಡ, ಕಲೀಲಾರದವರು ಕೂಡ ಕನ್ನಡ ಬಳಸುವಂಥದ್ದನ್ನು ಈಗ ಕಲ್ತ್ಕೊಂಡಿದ್ದಾರೆ.
0: ಹೌದು,
1: ಮತ್ತು ಪ್ರತಿಯೊಬ್ಬರು ಕೂಡ ಬರಹಗಾರರಾಗಿದ್ದಾರೆ, ಪ್ರತಿಯೊಬ್ಬರು ಕೂಡ ಓದುಗರಾಗಿದ್ದಾರೆ, ಪ್ರತಿಯೊಬ್ಬರು ಸಂವಹನ ಮಾಡುವಂಥ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ, ಪ್ರತಿಯೊಬ್ಬರು ತಮ್ಮ ಅಭಿಪ್ರಾಯವನ್ನು ಹೇಳುವಂಥ ಶಕ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇದರಿಂದ ಒಂದು ಕನ್ನಡ ಭಾಷೆ ಬೆಳೀತಾ ಇದೆಯೇ ಹೊರತು ಈ ನಾಶಂತರೂ ಆಗ್ತಾ ಇಲ್ಲ. ಯಾಕೆ ಬೆಳೀತಾ ಇದೆ ಅಂತಂದರೆ, ಹೆಚ್ಚು ಹೆಚ್ಚು ಈ ಡಿಜಿಟಲ್ ಮಾಧ್ಯಮದಲ್ಲಿ ಕನ್ನಡವನ್ನು ಮೊದಲಿಗಿಂತಲೂ ಬಳಸ್ತಾ ಇದ್ದೇವೆ ನಾವು. ಅಂಕಿ ಸಂಖ್ಯೆಗಳನ್ನೇ ನೋಡಿದರೆ ಮೊದಲಿಗಿಂತಲೂ ಹೆಚ್ಚು ಜನ ಕನ್ನಡವನ್ನು ತಮ್ಮ ಅಭಿವ್ಯಕ್ತಿಯ ಮಾಧ್ಯಮವನ್ನಾಗಿ ಮಾಡಿಕೊಂಡಿದ್ದಾರೆ. ನೀವು ಗಮನಿಸ್ತಾ ಹೋದರೆ ಈ ಫೇಸ್ಬುಕ್ ಆಯಿತು, ಟ್ವಿಟರ್ ಆಯಿತು, ವಾಟ್ಸಪ್ ಆಯಿತು, ಯಾರು ಇಂಗ್ಲೀಷ್ನಲ್ಲಿ ಬರೆಯೋದಿಲ್ಲ, 90% ಜನ ಕನ್ನಡದಲ್ಲೇ ಬರಿತಾ ಇದ್ದಾರೆ. ಹೀಗಾಗಿ ಕನ್ನಡ ಇದರಿಂದ ವೃದ್ಧಿ ಆಗುತ್ತೆ ಹೊರತು ಕನ್ನಡಕ್ಕೇನು ಇದರಿಂದ ಹಾನಿ ಇಲ್ಲ. ನಿಜವಾಗ್ಲೂ ಕನ್ನಡ ಒಂದು ದೊಡ್ಡ ಜಾಗೃತಿ ಪಡ್ಕೊಂಡು ವಿಕಾಸವಂತ ಇದೆ ನನ್ನ ಪ್ರಕಾರ.
0: ಈಗ ಕಾಲಕಾಲಕ್ಕೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲಾಗಿದೆ. ಈ ನಡುವೆ ಶಿಕ್ಷಣ ನೀತಿ ಕೂಡ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಇದು ಈ ಕನ್ನಡ ಭಾಷೆಯ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ?
1: ಅದೇ ಈಗ ಸಮಸ್ಯೆ ಏನು ಅಂದರೆ, ಇದೆಲ್ಲ ಬದಲಾವಣೆ ಆಗಬೇಕು, ಹೊಸ ಹೊಸ ಸಂಶೋಧನೆಗಳು, ಅನ್ವೇಷಣೆಗಳು ಏನು ಜಗತ್ತಿನಲ್ಲಿ ಸೃಷ್ಟಿಯಾಗುತ್ತೆ ಅದೆಲ್ಲವೂ ನಮ್ಮ ಕನ್ನಡಕ್ಕೆ ಬರಬೇಕು. ಬಟ್ ಹೀಗೆ ರೂಪಿಸುವಾಗ ಏನು ಮಾಡ್ತಾರೆ ಅಂದರೆ, ಅಲ್ಲಿ ಕನ್ನಡಕ್ಕೆ ಅವರು ಆದ್ಯತೆಯನ್ನು ಕೊಡೋದಿಲ್ಲ. ಕನ್ನಡಕ್ಕೆ ಆದ್ಯತೆಯನ್ನು ಕೊಡೋದಿಲ್ಲ ಅಂದ್ರೆ, ಈಗ ಉದಾಹರಣೆಗೆ ಮೆಡಿಕಲ್ ಓದ್ಲಿಕ್ಕೆ ನೀಟ್ ಅಂತ ಒಂದು ಪರೀಕ್ಷೆ ಮಾಡ್ತಾರೆ, ಇಂಜಿನಿಯರ್ ಹೋಗ್ಲಿಕ್ಕೆ ಸಿಇಟಿ ಅಂತ ಒಂದು ಪರೀಕ್ಷೆ ಮಾಡ್ತಾರೆ, ಮಾಡ್ಲಿ, ಅಲ್ಲಿ ಕನ್ನಡಕ್ಕೆ ಏನು ಬೆಲೆನೇ ಇಲ್ಲ. ನೀವು ಹಾಗೆ ಪರೀಕ್ಷೆ ಮಾಡುವಾಗ ಕನ್ನಡಕ್ಕೂ ಕೂಡ ಅಲ್ಲಿ ಆದ್ಯತೆ ಕೊಡ್ಬೇಕು. ನೀವು ಕನ್ನಡ ಭಾಷೆಯಲ್ಲಿ ಇಷ್ಟು ಮಾರ್ಕ್ ತಗೊಂಡ್ರೆ ಮಾತ್ರ ನೀನು ಇಂಜಿನಿಯರ್ ಆಗ್ಲಿಕ್ಕೆ ಅರ್ಹ, ನೀನು ವೈದ್ಯನಾಗ್ಲಿಕ್ಕೆ ಅರ್ಹ ಅಂತ ಒಂದು ಕಾನೂನನ್ನ ಈ ಶಿಕ್ಷಣ ನೀತಿಯಲ್ಲಿ ಸೇರಿಸಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಎಲ್ಲರೂ ಕಡ್ಡಾಯವಾಗಿ ಕನ್ನಡವನ್ನ ಓದ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ನಾವೇನೀಗ ರೂಪಿಸ್ತಾ ಇದ್ದೀವಿ ಅದನ್ನ ಸುಮ್ಮನೆ ಒಂದು ಕನ್ನಡ ಇದೆ ಆ ಕನ್ನಡವನ್ನು ಅವರಿಗೆ ಕಲಿಸ್ಬೇಕಂತ ಯೋಚನೆ ಮಾಡ್ತಾ ಇದ್ದೇವೆ ಹೊರತು ಅದನ್ನು ಒಟ್ಟು ಒಂದು ಕನ್ನಡದ ಸ್ಮಿತಿಯಾಗಿ ಕನ್ನಡವನ್ನು ಅವರು ಒಂದು ಜೀವನ್ಮರಣದ ಪ್ರಶ್ನೆಯಾಗಿ ಸ್ವೀಕರಿಸುವ ಹಾಗೆ ನಾವು ಯೋಜನೆಗಳನ್ನು ರೂಪಿಸ್ತಾ ಇಲ್ಲ. ಹೀಗಾಗಿ ಯೋಜನೆಗಳನ್ನು ರೂಪಿಸ್ತಕ್ಕಂಥ ಎಲ್ಲ ನಮ್ಮ ಶಿಕ್ಷಣ ತಜ್ಞರು, ಸಮಾಜಶಾಸ್ತ್ರಜ್ಞರು, ಮನಃಶಾಸ್ತ್ರಜ್ಞರು ಯೋಚನೆ ಮಾಡಬೇಕಾದ್ದೇನು ಅಂತಂದರೆ, ಯಾರ್ಯಾರು ಕಲಿತಾ ಇದ್ದಾರೆ ಅವರು ಎಲ್ಲರೂ ಕಡ್ಡಾಯವಾಗಿ ಕನ್ನಡವನ್ನು ಕಲಿಲೇಬೇಕು ಅನ್ನುವಂಥ ಒಂದು ನೀತಿಯನ್ನ ಶಿಕ್ಷಣದಲ್ಲಿ ತರಬೇಕಾಗಿದೆ. ಈ ಕರ್ನಾಟಕದಲ್ಲಿ ಹೊರ ರಾಜ್ಯಗಳಿಂದ ತುಂಬಾ ಜನ ಬರ್ತಾರೆ ಕಲೀಲಿಕ್ಕೆ. ಆ ಹೊರ ರಾಜ್ಯದಿಂದ ಬರತಕ್ಕಂಥವ್ರು ಎಲ್ಲರೂ ಕಡ್ಡಾಯವಾಗಿ ಕನ್ನಡವನ್ನು ಕಲೀಲೇಬೇಕಂತ ಕಾನೂನು ಮಾಡಲೇಬೇಕು. ಯಾಕಂದ್ರೆ ಒಂದು ಭಾಷೆಯನ್ನು ಕಲಿಯೋದೇನು ಕಷ್ಟ ಅಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಕನ್ನಡಿಗರಿಗೊಂದು ಅಭಿಮಾನ ಬರುತ್ತೆ, ಓ ನಮ್ಮ ಭಾಷೆಯನ್ನು ಕೂಡ ಎಲ್ಲರೂ ಕಲಿತಾ ಇದ್ದಾರೆ ಅನ್ನುವಂಥ ಒಂದು ಶಕ್ತಿ ಬರುತ್ತೆ. ಅವಾಗ ಒಂದು ಕನ್ನಡ ವಾತಾವರಣ ಬೆಳೀತಾ ಹೋಗುತ್ತೆ. ಶಿಕ್ಷಣ ರೂಪಿಸ್ತಕ್ಕಂಥವ್ರು ಈ ಥರ ಒಂದು ಯೋಚನೆಯನ್ನು ಮಾಡಲೇಬೇಕು ಅಂತ ನನಗೆ ಅನಿಸುತ್ತೆ. ಬರಗೂರವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಾಗ ಈ ಥರದ್ದೊಂದು ಯೋಚನೆ ಮಾಡಿದರು, ಅದು ಕೂಡ ಒಂದು ದೊಡ್ಡ ಮಟ್ಟದ ಪರಿಣಾಮ ಏನು ಬೀರಲಿಲ್ಲ. ಸುಮ್ಮನೆ ಅದಕ್ಕೆ ಪರೀಕ್ಷೆ ಇಲ್ಲ ಅಂತೇಳಿ ಒಂದು ಟೆಕ್ಸ್ಟ್ ಬುಕ್ ಮಾಡಿದ್ರು ಅಷ್ಟೇ, ಯಾರು ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಬಟ್ ಅದನ್ನು ಗಂಭೀರವಾಗಿ ಪರಿಗಣಿಸುವ ಹಾಗೆ ನಾವು ಶಿಕ್ಷಣದಲ್ಲಿ ಒಂದು ನೀತಿಯನ್ನು ತರಬೇಕು.
0: ಈ ಶೈಕ್ಷಣಿಕ ವಲಯದಲ್ಲಿ ತ್ರಿಭಾಷಾ ಸೂತ್ರ ಬಹಳ ಪರಿಣಾಮಕಾರಿ ಎನ್ನುವ ಮಾತಿದೆ.
1: ಇಲ್ಲ, ಈ ತ್ರಿಭಾಷಾ ನೀತಿ ಬೇಕು. ಯಾಕಂದ್ರೆ ನಮಗೆ ಜಗತ್ತಿನ ಜೊತೆಗೆ ಮಾತಾಡ್ಲಿಕ್ಕೆ ಇಂಗ್ಲಿಷ್ ಬೇಕು, ಭಾರತದ ಜೊತೆಗೆ ಮಾತಾಡ್ಲಿಕ್ಕೆ ಹಿಂದಿ ಬೇಕು, ಕರ್ನಾಟಕದ ಜೊತೆ ಮಾತಾಡ್ಲಿಕ್ಕೆ ಕನ್ನಡ ಬೇಕು. ಈ ಮೂರು ಭಾಷೆಗಳನ್ನ ಕಲಿಸುವ ವಾತಾವರಣವನ್ನು ನಾವು ಶಾಲೆಗಳಲ್ಲಿ ತರಲೇಬೇಕು. ಯಾಕಂದ್ರೆ ಒಂದು ಮಗು ಏಕಕಾಲಕ್ಕೆ ಮೂರು ಭಾಷೆಯನ್ನು ಕಲಿಯುವ ಶಕ್ತಿ ಇದೆ ಅದಕ್ಕೆ. ಅದಕ್ಕೆ ಮಾನಸಿಕವಾಗಿ ಬೌದ್ಧಿಕವಾಗಿ ಯಾವ ತೊಂದರೆಗಳು ಆಗೋದಿಲ್ಲ. ಮತ್ತು ಸ್ವಾತಂತ್ರ್ಯ ಬಂದ ನಂತರ ಈ ತ್ರಿಭಾಷಾ ಸೂತ್ರವನ್ನೇ ನಾವು ಶಿಕ್ಷಣದಲ್ಲಿ ಅಳವಡಿಸಿಕೊಂಡು ಬಂದಿದ್ದೇವೆ.
0: ಹೌದು,
1: ಮುಂದೆ ಕೂಡ ಇದು ಇರಬೇಕು. ಇದ್ದಾಗ ಖಂಡಿತ ಒಳ್ಳೇದಾಗುತ್ತೆ ಮಕ್ಕಳಿಗೆ.
0: ಕನ್ನಡದ ಬಗ್ಗೆ ನಾವು ಸಾಕಷ್ಟು ಮಾತಾಡ್ತಾ ಹೋದ್ವಿ. ಕೊನೆಯದಾಗಿ ಕೇಳೋದಾದ್ರೆ ಕನ್ನಡ ಭಾಷೆಯ ಉಳಿವಿಗೆ, ಅದರ ಸಂರಕ್ಷಣೆಗೆ ನಾವೇನ್ ಮಾಡಬಹುದು?
1: ಕನ್ನಡ ಜನತೆಯಲ್ಲಿ ಒಂದು ವಿನಂತಿ ಏನಂದ್ರೆ, ಆದಷ್ಟು ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗಳಿಗೆ ಕಳಿಸ್ಬೇಕು. ಕನ್ನಡ ಶಾಲೆಗಳನ್ನು ಬಲಗೊಳಿಸಲಿಕ್ಕೆ ಆಡಳಿತದ ಮೇಲೆ ಒತ್ತಡ ತರಬೇಕು. ಮತ್ತು ಈ ಇಂಗ್ಲಿಷ್ ಶಾಲೆಗಳ ಒಂದು ವ್ಯಾಪಾರೀಕರಣವನ್ನು, ಇಂಗ್ಲಿಷ್ ಶಾಲೆಗಳ ಒಂದು ಏಕತ್ವ ನೀತಿಯನ್ನು, ಸರ್ವಾಧಿಕಾರ ನೀತಿಯನ್ನು, ಬೇಕಾಬಿಟ್ಟಿ ಮಕ್ಕಳನ್ನು ದುಡಿಸಿಕೊಳ್ಳುವ ನೀತಿಯನ್ನು, ಮನಸೇಚ್ಛೆ ಮಕ್ಕಳನ್ನು ರೂಪಿಸುವ ನೀತಿಯನ್ನು ನಾವು ತಿರಸ್ಕಾರ ಮಾಡಲೇಬೇಕು. ನಾವು ನಮ್ಮ ಇಂಗ್ಲಿಷ್ ಶಾಲೆಗಳನ್ನು ನಡೆಸ್ತಕ್ಕಂಥ ಏನು ಶಿಕ್ಷಣ ರೂವಾರಿಗಳಿದ್ದಾರೆ, ಅವರು ಇಂಗ್ಲಿಷ್ಗೆ ಎಷ್ಟು ಮಹತ್ವ ಕೊಡ್ತಾ ಇದ್ದಾರೆ ಅಷ್ಟೇ ಮಹತ್ವವನ್ನು ಕನ್ನಡಕ್ಕೆ ಕೊಟ್ಟು ಕನ್ನಡ ಶಾಲೆಗಳನ್ನು ನಿರ್ಮಾಣ ಮಾಡಿ ಮಕ್ಕಳಿಗೆ ಕಲಿಸುವ ಪ್ರಯತ್ನ ಮಾಡಬೇಕು. ಅದನ್ನು ನಾವು ಕನ್ನಡಿಗರು ಒತ್ತಾಯ ಮಾಡಬೇಕು. ಒಂದು, ಕನ್ನಡ ಶಾಲೆಗಳನ್ನು ಬಲಗೊಳಿಸಬೇಕು. ಎರಡನೇದು, ಏನು ಇಂಗ್ಲಿಷ್ ಶಾಲೆಗಳು ಇದ್ದಾವೆ, ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾವೆ, ಅವರು ಇಂಗ್ಲಿಷ್ಗೆ ಎಷ್ಟು ಪ್ರಾಧಾನ್ಯತೆ ನೀಡಿ ತಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸ್ತಾ ಇದ್ದಾರೆ, ಕನ್ನಡಕ್ಕೂ ಅಷ್ಟೇ ಪ್ರಾಧಾನ್ಯತೆಯನ್ನು ನೀಡಿ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸಬೇಕು. ಮುಖ್ಯವಾಗಿ ಶುಲ್ಕದ ಮೇಲೆ ನಿಯಂತ್ರಣ ಇರಬೇಕು. ಒಂದು LKG ಓದಲಿಕ್ಕೆ 1 ಲಕ್ಷ 2 ಲಕ್ಷ ನೀವು ಶುಲ್ಕ ನೀಡ್ತೀರಿ, ಶುಲ್ಕ ಕೊಡಬೇಕು, ಅದಕ್ಕೆ ಯಾವುದೇ ರೀತಿ ನೀತಿ ನಿಯಮಗಳಿಲ್ಲ. ನೀವು ಇಂಥದೇ ಟೈ ಹಾಕಿಕೊಳ್ಬೇಕು, ಇಂಥದೇ ಬೂಟ್ ಹಾಕಿಕೊಳ್ಬೇಕು, ಇಂಥದೇ ಬಟ್ಟೆ ಹಾಕಿಕೊಳ್ಬೇಕು, ಹಿಂಗೇ ಕೂತ್ಕೊಳ್ಬೇಕು, ಹಿಂಗೇ ನಿಂತ್ಕೊಳ್ಬೇಕು, ಹೀಗೇ ಇರಬೇಕು ಅನ್ನುವಂಥ ಏನಿದು ಒತ್ತಡಗಳಿದೆ, ಆ ಒತ್ತಡಗಳಿಂದ ನಿಜವಾಗ್ಲೂ ಮಕ್ಕಳು ಕುಬ್ಜರಾಗ್ತಾ ಇದ್ದಾರೆ, ಮಾನಸಿಕರಾಗ್ತಾ ಇದ್ದಾರೆ, ಬೌದ್ಧಿಕ ಮಟ್ಟ ಬೆಳೀತಾ ಇಲ್ಲ, ವ್ಯಸನಿಗಳಾಗ್ತಾ ಇದ್ದಾರೆ, ಇದೆಲ್ಲವೂ ತಪ್ಪಬೇಕು. ಮಕ್ಕಳು ಸದೃಢವಾಗಿ ಬೆಳಿಬೇಕು ಅಂತಂದ್ರೆ ನಮ್ಮ ಕನ್ನಡ ನಾಗರಿಕರೇನಿದ್ದಾರೆ, ಪ್ರಜೆಗಳೇನಿದ್ದಾರೆ, ಈ ಕುರಿತು ಗಂಭೀರವಾಗಿ ಯೋಚನೆ ಮಾಡಿ ಒಂದು ಕನ್ನಡವನ್ನ, ಕನ್ನಡ ಸ್ಮಿತಿಯನ್ನ, ಕನ್ನಡ ಸಂಸ್ಕೃತಿಯನ್ನ ಬೆಳೆಸುವ ಒತ್ತಡವನ್ನು ಆಡಳಿತದ ಮೇಲೆಯೂ ತರಬೇಕು ಮತ್ತು ಶಿಕ್ಷಣ ಸಂಸ್ಥೆಗಳ ಮೇಲೆ ತರಬೇಕು. ಆದಷ್ಟು ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಕಳಿಸುವಂತ ಪ್ರಯತ್ನವನ್ನ
0: ಮಾಡಬೇಕು.
1: ಅವಾಗ ಖಂಡಿತ ಒಂದು ಕನ್ನಡವೂ ಬೆಳೆಯುತ್ತೆ, ಕನ್ನಡ ಜನನೂ ಬೆಳೀತಾರೆ, ಕನ್ನಡ ಸಂಸ್ಕೃತಿಗೂ ಒಂದು ಆದ್ಯತೆ ಸಿಗುತ್ತೆ, ಕನ್ನಡಕ್ಕೂ ಕೂಡ ಒಂದು ಅಸ್ಮಿತೆ ಸಿಗುತ್ತೆ.
0: ಕನ್ನಡದ ಉಳಿವಿಗೆ ನಾವು ಹೆಚ್ಚು ಶ್ರಮ ಪಡಬೇಕಾಗಿಲ್ಲ, ಬದಲಾಗಿ ಭಾಷೆಯನ್ನು ನಿತ್ಯ ಬಳಸುವುದು ಮತ್ತು ಅಂತಹ ಚಟುವಟಿಕೆಗಳಲ್ಲಿ ನಿತ್ಯ ನಾವು ತೊಡಗಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಕನ್ನಡದ ಭಾಷೆ ಅದರ ಕಂಪು ಇನ್ನಷ್ಟು ಎಲ್ಲೆಡೆ ಬೀರುತ್ತೆ ಅನ್ನುವಂತಹ ಮಾತನ್ನು ಹೇಳುತ್ತಾ ಇಷ್ಟು ಹೊತ್ತು ಕನ್ನಡ ಭಾಷೆ ಮತ್ತು ಸಾಹಿತ್ಯ ಹಾಗೂ ಶಿಕ್ಷಣ ವ್ಯವಸ್ಥೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ತಮ್ಮ ಅಂತರಾಳದ ಮಾತುಗಳನ್ನು ಹಂಚಿಕೊಂಡಿದ್ದೀರಿ ಸರ್. ನಮ್ಮ ರೇಡಿಯೋ ನಿನಾದದ ಪರವಾಗಿ ನಿಮಗೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು.
1: ಧನ್ಯವಾದಗಳು.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಸಂಗೀತ ಸೌರವ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಸಂತೋಷ್ ಪಿಕ್ಕಡವ. ಇಂದಿನ ಕಾರ್ಯಕ್ರಮದಲ್ಲಿ ಹೃದಯ ಗೀತೆ ಚಿತ್ರದ ಗೀತೆಗಳನ್ನು ಕೇಳೋಣ. ಈ ಗೀತೆಗಳಿಗೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ, ಮೊದಲ ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಎಂ ಎನ್ ವ್ಯಾಸರಾವ್.

ಇದುವರೆಗೆ ಹೃದಯ ಗೀತೆ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ

ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾಂಸಮುಕ್ತ ಊರು, ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
0: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಈ ಕಾರ್ಯಕ್ರಮ ಪ್ರಸಾರ. ಇಂದಿನ ಜಾಗೃತಿ ಕಾರ್ಯಕ್ರಮ ಡಿಜಿಟಲ್ ಶಾಪಿಂಗ್.
2: ಹಾಯ್ ರಚನಾ.
3: ಹಾಯ್ ಮೋನಿಕಾ. ಮೊನ್ನೆ ತಾನೇ ನನ್ನ ಫ್ರೆಂಡ್ ವಾಟ್ಸ್ಆಪ್ ನಂಬರ್ಗೆ ಹೊಸ ಆಫರ್ ಬಗ್ಗೆ ಲಿಂಕ್ ಬಂದಿತ್ತು. ಅದನ್ನ ನನಗೆ ನನ್ನ ಫ್ರೆಂಡ್ ಫಾರ್ವರ್ಡ್ ಮಾಡಿದ್ಲು. ನನಗೂ ಕೂಡ ಆಫರ್ ನೋಡಿ ತುಂಬಾ ಖುಷಿ ಆಯ್ತು ಕಣೆ. ಅದು ಕೂಡ ದುಬಾರಿ ಬೆಲೆಯ ಮೊಬೈಲ್ ಕಡಿಮೆ ಬೆಲೆಗೆ ಸಿಗುತ್ತಂತೆ. ನನ್ನ ಫೋನ್ ಈಗಾಗಲೇ ಬಿದ್ದು ಡಿಸ್ಪ್ಲೇ ಹೋಗಿತ್ತಲ್ವಾ, ಅದಕ್ಕೆ ಅಪ್ಪನ ಹತ್ರ ಹಣ ಕೇಳಿ ಹೊಂದಿಸ್ತಾ ಇದ್ದೆ. ಇವತ್ತು ಆನ್ಲೈನ್ ಪೇ ಮಾಡಿ ಆಫರ್ ಬುಕ್ ಮಾಡ್ಬೇಕಂತ ಅನ್ಕೊಂಡಿದೀನಿ.
2: ನೋಡು, ಈ ಆಫರ್ ನೋಡಿದ್ರೆ ನಿಜವಾಗಿಯೂ ಮೋಸದ ಜಾಲ ಅಂತ ಹೇಳಿ ಅನಿಸ್ತಿದೆ. ಇದ್ರ ಬಗ್ಗೆ ನನಗೂ ಸರಿಯಾಗಿ ಮಾಹಿತಿ ಇಲ್ಲ. ಅಂದ್ಹಾಗೆ ಇವತ್ತು ನಮ್ಮ ಗ್ರಾಮಕ್ಕೆ SDM ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದವರು ಆನ್ಲೈನ್ ಶಾಪಿಂಗ್ ಬಗ್ಗೆ ಮಾಹಿತಿ ಕೊಡ್ತಾರಂತೆ. ಅಲ್ಲಿಗೆ ಹೋಗಿ ಅವರ ಮಾಹಿತಿ ಕೇಳಿ ನಂತರ ಆಫರ್ ಬುಕ್ ಮಾಡು.
3: ಓ, ತುಂಬಾ ಜನ ಸೇರಿದ್ದಾರೆ ನೋಡು. ಗೆಸ್ಟ್ ಕೂಡ ಬಂದಿದ್ದಾರೆ. ಬಾ, ಇಲ್ಲಿ ಕೂರೋಣ.
4: ಆತ್ಮೀಯ ಗ್ರಾಮಸ್ಥರೇ, ನಮ್ಮ ಊರಿಗೆ ನೆಟ್ವರ್ಕ್ ಮತ್ತು ಇಂಟರ್ನೆಟ್ ಸಂಪರ್ಕ ಆದ್ಮೇಲೆ ತುಂಬಾ ಮಂದಿ ಆನ್ಲೈನ್ ಮೂಲಕ ಶಾಪಿಂಗ್ ಮಾಡ್ತಾ ಇದ್ದಾರೆ. ಆದ್ರೆ ಆನ್ಲೈನ್ ಮೂಲಕ ನಾವು ಶಾಪಿಂಗ್ ಮಾಡಬೇಕಾದ್ರೆ ತುಂಬಾ ಎಚ್ಚರ ವಹಿಸಬೇಕು. ಆನ್ಲೈನ್ ಶಾಪಿಂಗ್ ಬಗ್ಗೆ ನಮಗೆ ಮಾಹಿತಿ ಕೊಡ್ಲು ಇವತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರಾದ ಶೈಲೇಶ್ ಸರ್ ಅವರು. ಅವರಲ್ಲಿ ನಮ್ಮ ಗ್ರಾಮಸ್ಥರಿಗೆ ಆನ್ಲೈನ್ ಶಾಪಿಂಗ್ ಬಗ್ಗೆ ಮಾಹಿತಿ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
5: ಶೈಲೇಶ್ ಕುಮಾರ್ ಅಂತ, ಕಂಪ್ಯೂಟರ್ ಸೈನ್ಸ್ HOD ಆಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಿಮ್ಮೊಂದಿಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಬೇಕು ಅಂತೇಳಿ ಅನಿಸ್ತಾ ಇದೆ. ಆ ವಿಷಯ ಏನಂದ್ರೆ, ಎಲ್ಲರೂ ಕೂಡ ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ದೀರಿ ಮತ್ತು ಈಗಿನ ಜನರೇಷನ್ ಎಲ್ಲಾ ಶಾಪಿಂಗ್ಗಳನ್ನು ಆನ್ಲೈನ್ ಅಲ್ಲೇ ಮಾಡ್ತಾ ಇದೆ. ಆದ್ರೆ ಈ ಆನ್ಲೈನ್ ಶಾಪಿಂಗ್ ಮಾಡುವಾಗ ತುಂಬಾ ಸಮಸ್ಯೆಗಳು ಎದುರಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಆನ್ಲೈನ್ ಶಾಪಿಂಗ್ 99.9% ಡಿಪೆಂಡ್ ಆಗಿರುವಂತದ್ದು ಇಂಟರ್ನೆಟ್ ಮೇಲೆ. ಈ ಇಂಟರ್ನೆಟ್ ಅಲ್ಲಿ ನಮ್ಮ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ನಾವು ಹಾಕ್ತೇವೆ. ಆ ಇನ್ಫಾರ್ಮೇಶನ್ ಗಳು ಎಷ್ಟು ಸೇಫ್ ಅಂತ ಹೇಳುವಂತದ್ದು ಕ್ವಶನ್ ಮಾರ್ಕ್ ಆಗಿದೆ. ಇಂಟರ್ನೆಟ್ ಅಂತ ಹೇಳಿದ ಕೂಡಲೇ ಅಲ್ಲಿ ಹ್ಯಾಕರ್ಸ್ ಇರ್ತಾರೆ ಅಥವಾ ಸೈಬರ್ ಕ್ರಿಮಿನಲ್ಸ್ ಇರ್ತಾರೆ. ಅವರು ನಮ್ಮ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ಕದಿಯುವಂತ ಚಾನ್ಸಸ್ ತುಂಬಾ ಇದೆ. ಅಂತ ಸಿಚುವೇಶನ್ ಅಲ್ಲಿ ಆನ್ಲೈನ್ ಶಾಪಿಂಗ್ ಮಾಡುವಾಗ ನಾವು ಏನೆಲ್ಲ ಎಚ್ಚರಿಕೆಗಳನ್ನ ತಕೊಳ್ಬೇಕು ಅಂತ ಹೇಳುವುದರ ಬಗ್ಗೆ ನಾನು ಕೆಲವು ಮಾಹಿತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಕಲಿ ವೆಬ್ಸೈಟ್ಗಳಿಗೆ ನಾವು ಅವರ ಜಾಹೀರಾತುಗಳಿಗೆ ಆಕರ್ಷಣೆಗೆ ಒಳಪಟ್ಟು ಅವರು ಯಾವ್ದನ್ನ ಆಫರ್ ಮಾಡ್ತಿದ್ದೇವೆ ಅದು ಜೆನ್ವಿನ್ ಅಂತ ಹೇಳುವಂತದ್ದು ನೋಡೋದೇ ಇಲ್ಲ. ಈ ತರ ಶಾಪಿಂಗ್ ಮಾಡಿದಾಗ ನಮ್ಮೆಲ್ಲ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ಸ್ ಗಳನ್ನು ನಾವು ಅವರೊಟ್ಟಿಗೆ ಹಂಚಿಕೊಂಡು ಬಿಡ್ತೇವೆ. ಅದು ಕ್ರಿಮಿನಲ್ಸ್ನಾಗೆ ನಾವಾಗಿ ಕೊಟ್ಟಿರುವಂತ ಇನ್ಫಾರ್ಮೇಶನ್ಸ್ ಆಗಿರ್ತದೆ. ಹಾಗಾಗಿ ಅವರಿಗೆ ತುಂಬಾ ಸುಲಭದಲ್ಲಿ ನಮ್ಮನ್ನ ಮೋಸ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಾವು ಯಾವ ವೆಬ್ಸೈಟ್ ಇಂದು ಅಡ್ರೆಸ್ ಇದೆ ಅದು ಜೆನ್ವಿನ್ ಅಂತ ಹೇಳುವಂತದ್ದು ಫಸ್ಟ್ ಆಫ್ ಆಲ್ ನಾವು ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ನಂಬರ್ ಒನ್, ನಾವು ಫೇಕ್ ಅಥವಾ ನಕಲಿ ವೆಬ್ಸೈಟ್ ಗಳನ್ನ ವಿಸಿಟ್ ಮಾಡೋದನ್ನು ತಪ್ಪಿಸಿಕೊಳ್ಬೇಕು. ನಾವು ಅಡ್ರೆಸ್ ಗಳನ್ನ ಪುನಃ ಪುನಃ ನೋಡ್ಕೊಂಡಿರ್ಬೇಕು. ನಾವು ಶಾಪಿಂಗ್ ಮಾಡುವಾಗ ಮೊದಲನೇದಾಗಿ ನಾವು ನೋಡಬೇಕಾದದ್ದು ಆ ವೆಬ್ಸೈಟ್ ಜೆನ್ವಿನ್ ಹೌದಾ ಅಲ್ವಾ ಅಂತೇಳುವಂಥದ್ದು. ಸೆಕೆಂಡ್ ಆಗಿ ನಮ್ಮನ್ನು ಹೇಗೆ ಮೋಸ ಮಾಡ್ತಾರೆ ಅಂತೇಳಿದರೆ, ನಮಗೆ ಕೆಲವು ಮೆಸೇಜ್ಗಳನ್ನು ಕಳಿಸ್ತಾರೆ. ಈ ಥರ ಮೆಸೇಜ್ಗಳನ್ನು ಕಳಿಸುವಂಥ ಒಂದು ಕ್ರಿಮಿನಲ್ಸ್ ಆಕ್ಟಿವಿಟಿಯನ್ನು ಫಿಶಿಂಗ್ ಅಂತೇಳಿ ಕರೀತೇವೆ. ಅಂದರೆ ಅವರು ನಮಗೆ ಗಾಳ ಹಾಕ್ತಾ ಇರ್ತಾರೆ, ಆ ಗಾಳದಲ್ಲಿ ಏನೋ ಒಂದು ಅಟ್ರಾಕ್ಟಿವ್ ಆದ ಒಂದು ಮೆಸೇಜ್ ಇರ್ತದೆ. ಫಾರ್ ಎಕ್ಸಾಂಪಲ್, ನಿಮಗೆ ಐಫೋನ್ ಗೆದ್ದಿದ್ದೀರಿ ನೀವು, ಆ ಐಫೋನ್ ನಿಮಗೆ ಬೇಕು ಅಂತಾದರೆ ಪುನಃ ಈ ಯಾವುದಾದ್ರೂ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಮೆಸೇಜ್ ಬಂದಿರ್ತದೆ. ಅಥವಾ ನೀವು ಯಾವುದೋ ಒಂದು ಆರ್ಡರ್ ಮಾಡಿರ್ತೀರಿ, ನಿಮ್ಮ ಆರ್ಡರ್ ಕ್ಯಾನ್ಸಲ್ ಆಗಿದೆ, ಈ ಆರ್ಡರ್ ನಿಮಗೆ ಪುನಃ ಬೇಕು ಅಂತ ಹೇಳಿದರೆ ನೀವು ಪುನಃ ನಮ್ಮ ವೆಬ್ಸೈಟಿಗೆ ವಿಸಿಟ್ ಮಾಡಿ ಅಥವಾ ಈ ಕೆಳಗಿನ ಲಿಂಕನ್ನು ಕ್ಲಿಕ್ ಮಾಡಿ ಅಂತೇಳಿ ಹೇಳ್ತಾರೆ. ಈ ಥರದ ಮೆಸೇಜ್ಗಳಿಗೆ ನಾವು ಫಿಶಿಂಗ್ ಮೆಸೇಜಸ್ ಅಂತೇಳಿ ಕರಿತೇವೆ. ನಾವಾಗಿ ಅವರ ಬಲೆಗೆ ಹೋಗಿ ಸಿಕ್ಕಿಬೀಳುವಂಥದ್ದು, ಅವರ ಗಾಳಕ್ಕೆ ನಾವು ಸಿಕ್ಕಿಬೀಳುವಂಥದ್ದು. ನಾವು ಏನು ಮಾಡ್ಬೋದು ಅಂತ ಹೇಳಿದರೆ, ನಮಗೆ ಬಂದಿರುವಂಥ ಮೆಸೇಜ್ ಜೆನ್ವಿನ್ ಹೌದಾ ಅಲ್ವಾ ಅಂತೇಳುವಂಥದ್ದು ನಾವು ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಮೂರನೇದಾಗಿ ನಾವು ಮಾಡುವಂಥ ದೊಡ್ಡ ತಪ್ಪು ಅಂತೇಳಿದರೆ, ಅತಿ ಕಡಿಮೆ ಬೆಲೆಯ ಆಫರ್ಗಳ ಅಡ್ವರ್ಟೈಸ್ಮೆಂಟ್ಗಳು. ನಮ್ಗೆ ಗೊತ್ತಿರ್ತದೆ ಅಷ್ಟು ಕಮ್ಮಿಗೆ ಆ ಪ್ರಾಡಕ್ಟ್ ಸಿಗಲಿಕ್ಕೆ ಚಾನ್ಸೇ ಇಲ್ಲ ಅಂತೇಳುವಂಥದ್ದು. ಆದರೆ ನಾವು ಏನು ಮಾಡ್ತೇವೆ ಅಂತೇಳಿದರೆ, ನಮ್ಗೆ ಒಂದು ಕ್ಷಣ ಇಷ್ಟು ಕಮ್ಮಿಗೆ ಸಿಕ್ಕಿದಲ್ಲ, ನಾವು ತಗೊಂಡು ಬಿಡೋಣ ಅಂತೇಳಿ ಅನ್ನಿಸಿಬಿಡ್ತದೆ. ಅದು ಐಫೋನ್ ಬೇಕು ಅಂತೇಳುವಂಥ ಒಂದು ಆಸೆ, ಆಸೆ ಪೂರೈಸಲಿಕ್ಕಾಗಿ ಅವರ ಬಲೆಗೆ ನಾವು ಬಿಟ್ಟಿರ್ತೇವೆ. ಅದೇ ಥರ ಕೆಲವೊಮ್ಮೆ ಏನು ಮಾಡ್ತಾರೆ ಅಂತೇಳಿದರೆ, ಅಡ್ವಾನ್ಸ್ ಪೇಮೆಂಟ್ ಮಾಡಿ ಈ ಪ್ರಾಡಕ್ಟ್ ನಿಮಗೆ ತುಂಬ ಕಮ್ಮಿಗೆ ನಾವು ಕೊಡ್ತೇವೆ ಅಂತೇಳುವಂಥ ಜಾಹೀರಾತುಗಳನ್ನು ಹಾಕ್ತೇವೆ. ಆ ಥರದ ಆಫರ್ಗಳ ಹಿಂದೆ ನಾವು ಹೋಗದೆ ಇರುವುದು ತುಂಬ ಒಳ್ಳೆಯದು. ಇನ್ನೊಂದು ಕ್ಯಾಶ್ ಆನ್ ಡೆಲಿವರಿ ಫ್ರಾಡ್ ಅಂತ ಹೇಳುವಂಥದ್ದು ನಡೀತಾ ಇರ್ತದೆ ಆನ್ಲೈನ್. ಇದರಲ್ಲಿ ಕ್ಯಾಶ್ ಆನ್ ಡೆಲಿವರಿ ಅಂತೇಳಿದರೆ, ನಿಮಗೆ ಪ್ರಾಡಕ್ಟ್ಗಳನ್ನು ಕಳಿಸಿಕೊಡ್ತೇವೆ, ನೀವು ಅದನ್ನು ಆಮೇಲೆ ತಗೊಳ್ಳಿ ಅಂತೇಳಿ ನಿಮ್ಮ ಮನೆ ಬಾಗಿಲಿಗೆ ಪ್ರಾಡಕ್ಟ್ಗಳನ್ನು ಕಳಿಸ್ತಾರೆ, ನಾವು ಹಣ ಕೊಟ್ಟು ಆ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡ್ತೇವೆ. ಬಟ್ ಅಲ್ಲಿ ನಕಲಿ ವಸ್ತುಗಳೇ ಇದ್ದಿರ್ತದೆ. ನೀವು ಫೋನ್ ಆರ್ಡರ್ ಮಾಡಿದರೆ ಸೋಪ್ ಬಾಕ್ಸ್ ಬರುವಂಥದ್ದು, ಅಥವಾ ಬೇರೆ ಯಾವುದೋ ಒಂದು ಪ್ರಾಡಕ್ಟ್ಗಳನ್ನು ಆರ್ಡರ್ ಮಾಡಿದರೆ ಅದರದ್ದು ನಕಲಿ ಪ್ರಾಡಕ್ಟ್ ನಿಮ್ಮ ಮನೆಗೆ ತಲುಪುವಂಥದ್ದು, ಈ ಥರ ಇರುವಾಗ ಕ್ಯಾಶ್ ಆನ್ ಡೆಲಿವರಿ ಅಂತೇಳಿ ಇದ್ದರೆ, ನೀವು ಆ ಪರ್ಟಿಕ್ಯುಲರ್ ಪರ್ಸನ್ ಡೆಲಿವರಿ ಯಾರು ಮಾಡ್ತಾ ಇದ್ದಾರೆ ಅವರ ಎದುರು ಆ ಬಾಕ್ಸನ್ನು ಓಪನ್ ಮಾಡಿ ಅದರಲ್ಲಿರುವಂಥ ವಸ್ತು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತೇಳುವಂಥದ್ದು ಚೆಕ್ ಮಾಡಿ ನೀವು ಅದನ್ನು ಪರ್ಚೇಸ್ ಮಾಡಬೇಕಾಗ್ತದೆ. ಅದು ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದರೆ ಆಗಲೇ ರಿಟರ್ನ್ ಮಾಡಿ ಯಾವುದೇ ಪೇಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಇನ್ನೊಂದು, ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ನಾವು ಆದಷ್ಟು ಆನ್ಲೈನ್ ಶಾಪಿಂಗ್ ಸೈಟ್ಗಳಿಗೆ ನಮ್ಮ ಇನ್ಫಾರ್ಮೇಷನ್ಸ್ಗಳನ್ನು ಕೊಡದೇ ಇರುವುದು ತುಂಬ ಒಳ್ಳೆಯದು. ಫಿನಾನ್ಷಿಯಲ್ ಇನ್ಫಾರ್ಮೇಷನ್ಸ್ಗಳು, ನಿಮ್ಮ ಅಕೌಂಟಲ್ಲಿ 500 ರೂಪಾಯಿ ಇರ್ಬೋದು, ಆ 500 ರೂಪಾಯಿ ಇದ್ದು ನೀವು ಧೈರ್ಯದಲ್ಲಿ ಇದ್ದರೆ ಸಾಕಾಗೋದಿಲ್ಲ. ಅವರಿಗೆ ನಿಮ್ಮ ಇನ್ಫಾರ್ಮೇಷನ್ಸ್ ಸಿಕ್ಕಿದ್ರೆ ಅವ್ರು ಏನು ಮಾಡ್ಬೋದು ಅಂತೇಳಿ, ನಿಮ್ಮ ಹೆಸರಲ್ಲಿ ತುಂಬ ದೊಡ್ಡದ ಅಮೌಂಟಿನ ಒಂದು ಲೋನ್ ಮಾಡ್ಬೋದು, ಆ ಲೋನ್ ನಿಮಗೆ ಕಟ್ಟಲಿಕ್ಕೆ ಬರ್ತದೆ. ಹಾಗಾಗಿ ನಿಮ್ಮ ಇನ್ಫಾರ್ಮೇಷನ್ಸ್ಗಳನ್ನು, ನಿಮ್ಮ ಕ್ರೆಡಿಟ್ ಕಾರ್ಡ್ ಆಗಿರಲಿ ಡೆಬಿಟ್ ಕಾರ್ಡ್ ಆಗಿರಲಿ ಅಥವಾ ಅದರ್ ಇನ್ಫಾರ್ಮೇಷನ್ಸ್ಗಳನ್ನು ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ಗಳಿಗೆ ಕೊಡುವ ಮೊದಲು ಎರಡು ಬಾರಿ ಆಲೋಚನೆ ಮಾಡಿ. ಒಂದು ಮಟ್ಟಿಗೆ ನಿಮಗೆ ಯಾವುದಾದ್ರೂ ಒಂದು ಬೇಕು ಅಂತ ಹೇಳಿದರೆ, ಯಾವುದೋ ಒಂದು ಪ್ರಾಡಕ್ಟ್ ಬೇಕು, ಅದು ತುಂಬ ದೊಡ್ಡ ಅಮೌಂಟಿನ ಪ್ರಾಡಕ್ಟ್ ಅಂತೇಳಿ ಆಗಿದ್ದರೆ, ನಾವು ಕ್ಯಾಶ್ ಆನ್ ಡೆಲಿವರಿಗೆ ಹೋಗಿದ್ರೆ ಒಳ್ಳೆಯದು. ನಾವು ಮೊದಲೇ ಹಣ ಪೇಮೆಂಟ್ ಮಾಡಿ ವಸ್ತುಗಳನ್ನು ಪರ್ಚೇಸ್ ಮಾಡುವ ಬದಲು ಕ್ಯಾಶ್ ಆನ್ ಡೆಲಿವರಿಗೆ ಹೋಗಿ ಅಂಥ ಸಿಚುವೇಶನ್ಗಳಲ್ಲಿ ನಾವು ಪ್ರಾಡಕ್ಟ್ ಬಂದ ನಂತರ, ಪ್ರಾಡಕ್ಟನ್ನು ನೋಡಿದ ನಂತರ ನಾವು ಅದಕ್ಕೆ ಹಣವನ್ನು ಪಾವತಿಸಿದರೆ ಸಾಕಾಗ್ತದೆ. ಸೊ ಇಷ್ಟೆಲ್ಲ ಮಾಡಿದ ನಂತರ ಕೂಡ ನಮಗೆ ಮೋಸ ಆಗಿದೆ, ವಂಚನೆ ಆಗಿದೆ, ನಾವೇನು ಮಾಡ್ಬೋದು? ತುಂಬ ಸುಲಭ. ಗವರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡಿದೆ ಅಂತೇಳಿದರೆ, ಈಗ ಸೈಬರ್ ಸೆಕ್ಯೂರಿಟಿ ಅಂತ ಹೇಳುವಂಥದ್ದು ತುಂಬ ಪ್ರಿಕಾಷನರಿ ಮೆಷರ್ಸ್ಗಳನ್ನು ತಗೊಳ್ತಾ ಇದ್ದಾರೆ. ನಿಮ್ಮ ಹೆಲ್ಪಿಗೆ ಅವರು ಬೇರೆ ಬೇರೆ ಥರದ ಹೆಲ್ಪ್ಲೈನ್ಗಳನ್ನು ಅವರು ಓಪನ್ ಮಾಡಿದ್ದಾರೆ. ಗವರ್ಮೆಂಟ್ ಆಫ್ ಇಂಡಿಯಾದ ಒಂದು ನಂಬರ್ ಇದೆ, 1930 ಅಂತ ಹೇಳುವಂಥದ್ದು. ಇದು ತುಂಬ ಫ್ರೀಯಾಗಿ ನಾವು ಮಾಡಬಹುದಾದ ಒಂದು ಫೋನ್ ನಂಬರ್. ನಿಮಗೆ ಈ ಥರದ ಯಾವುದಾದ್ರೂ ವಂಚನೆ ಆಗಿದ್ದರೆ ಖಂಡಿತ ಅವರಿಗೆ ಕಾಲ್ ಮಾಡಿ, 1930 ಅಂತ ಹೇಳುವಂಥ ನಂಬರ್ಗೆ ಕಾಲ್ ಮಾಡಿ, ಅವರು ನಿಮ್ಮ ಹತ್ರ ಡೀಟೇಲ್ಸ್ಗಳನ್ನು ತಗೊಳ್ತಾರೆ, ನಿಮಗೆ ತುಂಬ ಹೆಲ್ಪ್ ಮಾಡ್ತಾರೆ. ಸೈಬರ್ ಕ್ರೈಮ್ .gov.in ಅಂತ ಹೇಳುವಂಥದ್ದು ಒಂದು ವೆಬ್ಸೈಟ್ ಇದೆ, ನಿಮ್ಮ ಕಂಪ್ಲೇಂಟ್ಗಳನ್ನು ಹಾಕ್ಲಿಕ್ಕಾಗಿ ಇರುವಂಥ ಒಂದು ವೆಬ್ಸೈಟ್. ಆ ವೆಬ್ಸೈಟ್ಗೆ ಹೋಗಿ ನಿಮ್ಮ ಕಂಪ್ಲೇಂಟ್ ಮಾಡಿ, ಖಂಡಿತವಾಗಿ ಕೂಡ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಇಷ್ಟು ಸದ್ಯಕ್ಕೆ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕಾದದ್ದು. ಧನ್ಯವಾದಗಳು.
4: ಇಷ್ಟು ಹೊತ್ತು ನಮಗೆ ಮಾಹಿತಿ ನೀಡಿದ ಸರ್, ನಿಮಗೆ ತುಂಬ ಹೃದಯದ ಧನ್ಯವಾದಗಳು.
2: ರಚನಾ, ಶೈಲೇಶ್ ಸರ್ ಅವರು ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ರು ಅಲ್ವಾ? ಈಗ ಹೇಳು, ನಿಂಗೆ ಬಂದ ಆಫರ್ ಕ್ಲಿಕ್ ಮಾಡ್ತೀಯಾ?
6: ಅಯ್ಯೋ ಖಂಡಿತ ಇಲ್ಲಪ್ಪ, ಇವತ್ತು ನಾನು ಈ ಮಾಹಿತಿ ಕಾರ್ಯಕ್ರಮಕ್ಕೆ ಬರದೇ ಇರ್ತಿದ್ರೆ ನನ್ನ ದುಡ್ಡೆಲ್ಲ ಹೋಗ್ತಿತ್ತು. ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದ ನಿನ್ಗೆ ತುಂಬಾ ಥ್ಯಾಂಕ್ಸ್ ಕಣೆ.
2: ಆಯ್ತಾಯ್ತು, ಈಗ ಹೊರಡೋಣ, ಮತ್ತೆ ಎಲ್ಲ ಫ್ರೆಂಡ್ಸ್ಗೂ ಈ ಮಾಹಿತಿ ತಿಳಿಸೋಣ.
0: ಇದುವರೆಗೆ ಡಿಜಿಟಲ್ ಶಾಪಿಂಗ್ ಕುರಿತ ಜಾಗೃತಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಪ್ರಸಾರವಾಯಿತು. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
0: ನಲ್ಮೆಯ ಕೇಳುಗರಿಗೆ ಆತ್ಮೀಯ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ವಿಕೆ ಕಡಬ ನಿಮ್ಮೊಂದಿಗೆ.
1: ಉಜಿರೆಯ ನೆಲದಿಂದ ಜಪಾನಿನ ಗಗನಕ್ಕೆ ಯಕ್ಷಗಾನದ ಕೀರ್ತಿ ಹಾರಿದೆ.
0: ಸಾಂಸ್ಕೃತಿಕ ನೆಲೆಯಾದ ಉಜಿರೆಯಿಂದ ಆರಂಭವಾದ ಈ ಪಯಣ ಇಂದು ವಿಶ್ವದ ಗಮನ ಸೆಳೆದಿರುವ ಜಪಾನ್ ದೇಶದವರೆಗೆ ತಲುಪಿದೆ. ಇದು ಕೇವಲ ವಿದೇಶ ಪ್ರವಾಸವಲ್ಲ, ಬದಲಾಗಿ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಮತ್ತು ಯಕ್ಷಗಾನದ ವೈಭವವನ್ನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪರಿಚಯಿಸಿದ ಹೆಮ್ಮೆಯ ಪಯಣ. ಹೌದು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಕೀರ್ತಿಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದಿರುವ ಈ ತಂಡ ಜಪಾನ್ನಲ್ಲಿ ಯಕ್ಷಗಾನ ಪ್ರದರ್ಶನ ನೀಡಿ ಕಾಲೇಜಿನ ಹೆಸರನ್ನ ಮತ್ತಷ್ಟು ಎತ್ತರಕ್ಕೇರಿಸಿದೆ. ಈ ಸಾಧನೆ ಕಾಲೇಜಿಗೆ ಮಾತ್ರವಲ್ಲ, ನಮ್ಮ ಊರು, ನಮ್ಮ ಜಿಲ್ಲೆಗೆ ಹೆಮ್ಮೆಯ ವಿಷಯವೂ ಹೌದು. ಇಂದು ಈ ವಿಶೇಷ ಕಾರ್ಯಕ್ರಮದಲ್ಲಿ ಜಪಾನ್ ಪ್ರವಾಸದ ಅನುಭವಗಳು, ಅಲ್ಲಿನ ಸಂಸ್ಕೃತಿ, ಜನರ ಆತಿಥ್ಯ, ಯಕ್ಷಗಾನಕ್ಕೆ ದೊರೆತ ಮೆಚ್ಚುಗೆ ಹಾಗೂ ಈ ಪಯಣದ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ರೇಡಿಯೋ ನಿನಾದ 90.4 FM ಸ್ಟುಡಿಯೋದಲ್ಲಿ ನಮ್ಮೊಂದಿಗಿದ್ದಾರೆ ಎಸ್ಡಿಎಂ ಕಾಲೇಜಿನ ವಾಣಿಜ್ಯ ವಿಭಾಗದ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಮಾಲಿನಿ ಅಂಚನ್ ಅವರು. ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ತೆ ಸರ್.
0: ಅದೇ ರೀತಿ ಎಸ್ಡಿಎಂ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ದ್ವಿತೀಯ BA ವಿದ್ಯಾರ್ಥಿನಿ ಸಂಜನಾ ಅವರು ಇದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ನಮಸ್ತೆ ಸರ್.
0: ಅದೇ ರೀತಿ ಎಸ್ಡಿಎಂ ಕಾಲೇಜಿನ ತೃತೀಯ BCOM ನ ವಿದ್ಯಾರ್ಥಿನಿ ಸಿಂಚನಾ ಅವರಿದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ನಮಸ್ತೆ ಸರ್.
0: ಉಜಿರೆಯಿಂದ ಜಪಾನ್ ವರೆಗೆ ಸಾಗಿದ ಈ ಸಾಂಸ್ಕೃತಿಕ ಪಯಣದ ಅನುಭವಗಳನ್ನ ಅವರ ಮಾತಲ್ಲೇ ಕೇಳಿ

0: ನಮ್ಮ ಮಲಿನ್ ಮೇಡಮ್ ಅವರಿಗೆ ಜಪಾನಿಗೆ ಹೋಗುವ ಅವಕಾಶ ಹೇಗೆ ಸಿಕ್ಕಿತು, ಇದರ ಬಗ್ಗೆ ಸ್ವಲ್ಪ ಹೇಳಿ.
1: ಜಪಾನಿಗೆ ಹೋಗ್ಬೇಕು ಅನ್ನುವ ಒಂದು ಮಾಹಿತಿಯನ್ನು ನನಗೆ ಮೊತ್ತ ಮೊದಲಾಗಿ ನೀಡಿದವರು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪಿ ವಿಶ್ವನಾಥ್ ಸರ್. ಇವರು ನನ್ನನ್ನು ಹೇಗೆ ಆಯ್ಕೆ ಮಾಡಿದ್ದು ಅಂತ ಹೇಳಿದ್ರೆ, ನನಗಿಂತ ಮುಂಚೆ ನಮ್ಮ ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳಾದ ಸಂಜನಾ ಮತ್ತೆ ಸಿಂಚನಾ ಇವರು ಆಯ್ಕೆಯಾಗಿದ್ರು. ಸಿಂಚನ ಅವರು ಭಾಗವತಿಕೆಗೆ, ಸಂಜನ ಅವರು ಡಾಕ್ಯುಮೆಂಟೇಷನ್ಗೆ ಅನ್ನುವ ನೆಲೆಯಲ್ಲಿ ಅವರು ಆಯ್ಕೆಯಾಗಿದ್ರು. ಆದ್ರೆ ಇಲ್ಲಿ ನಮ್ಮ ಕಾಲೇಜಿನ ಒಂದು ಸಂಸ್ಕೃತಿ ಏನಂದ್ರೆ, ಅಥವಾ ಪರಂಪರೆ ಏನಂದ್ರೆ, ನಮ್ಮ ಕಾಲೇಜಿನಿಂದ ಯಾವುದೇ ವಿದ್ಯಾರ್ಥಿಗಳನ್ನ ಯಾವುದೇ ಸ್ಪರ್ಧೆಗಾಗ್ಲಿ ಅಥವಾ ಯಾವುದೇ ಕಾರ್ಯಕ್ರಮಕ್ಕಾಗ್ಲಿ ನಮ್ಮ ಕಾಲೇಜಿನಿಂದ ಕಳಿಸಿಕೊಡುವಾಗ ಅಲ್ಲಿ ಒಬ್ರು ಉಪನ್ಯಾಸಕರು ಇರಲೇಬೇಕು. ಇದು ಒಂದು ಕಾರಣ. ಎರಡನೇದೇನಂತ ಹೇಳಿದ್ರೆ, ಆಯ್ಕೆಗೊಂಡಂತಹ ವಿದ್ಯಾರ್ಥಿನಿಯರ ಹೆತ್ತವರು ಕೂಡ ಯಾರಾದ್ರೂ ಅಲ್ಲಿ ಉಪನ್ಯಾಸಕರು ಮಕ್ಕಳ ಜೊತೆಗೆ ಹೋಗುವುದಾದ್ರೆ ನಮ್ಮದು ಅಭ್ಯಂತರ ಇಲ್ಲ ಎನ್ನುವುದಾಗಿ ಕಾಲೇಜಿಗೆ ತಿಳಿಸಿದ್ರು. ಈ ಎರಡು ಕಾರಣ ಉಪನ್ಯಾಸಕರನ್ನ ಆಯ್ಕೆ ಮಾಡಬೇಕು ಅನ್ನುವ ಒಂದು ವಿಷಯಕ್ಕೆ ಬಂತು. ಆದ್ರೆ ಯಾರು ಅನ್ನೋದಾಗಿ ಆಲೋಚನೆ ಮಾಡಿದಾಗ, ಬಹುಶಃ ಜಪಾನಿನವರ ಬೇಡಿಕೆಯಾಗಿತ್ತು, ಕಲಾವಿದೆಯಾಗಿರಬೇಕು, ಯಕ್ಷಗಾನ ಕಲಾವಿದರಾಗಿರಬೇಕು. ನಾನು ಸ್ವತಃ ಯಕ್ಷಗಾನ ಕಲಾವಿದೆಯಾದದ್ರಿಂದ, ಹವ್ಯಾಸಿ ಕಲಾವಿದೆಯಾದದ್ರಿಂದ ನನಗೆ ಈ ಅವಕಾಶ ಹುಡುಕಿ ಬಂತು.
0: ಸಂಜನಾ ಅವರಿಗೆ ಈ ಜಪಾನ್ಗೆ ಹೋಗ್ಬೇಕು ಅನ್ನುವಂತ ಸುದ್ದಿ ತಿಳಿದಾಗ ನಿಮ್ಗೆ ಏನನ್ಸಿತು?
2: ನಮ್ಗೆ ಆಕ್ಚುಲಿ ಫಸ್ಟ್ ಟೈಮ್ ಕೇಳಿದಾಗ ತುಂಬಾ ಶಾಕ್ ಆಯ್ತು. ಅಂದ್ರೆ ಯಾಕಂದ್ರೆ ಇಲ್ಲೇ ರೇಡಿಯೋ ನಿನಾದದಲ್ಲಿ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಂಟರ್ವ್ಯೂ ಮಾಡಿದ್ವಿ, ಏನು ಪ್ರಿಪರೇಷನ್ ಇಲ್ಲದೆ. ಅದರಿಂದ ಚಾನ್ಸ್ ಸಿಕ್ಕಿತ್ತು ಹೀಗೆ ಜಪಾನಿಗೆ ಸಡನ್ ಆಗಿ ಹೋಗೋದಂದ್ರೆ ಸ್ವಲ್ಪ ಶಾಕ್ ಆಗಿ ಖುಷಿ ಕೂಡ ಆಯ್ತು. ಯಾಕಂದ್ರೆ ಜಪಾನ್ ತುಂಬಾ ಡೆವಲಪ್ಡ್ ಕಂಟ್ರಿ, ಆ ಕಂಟ್ರಿಗೆ ಹೋಗೋದಂದ್ರೆ ಅದು ನಮ್ಮ ಲಕ್ ಕೂಡ ಅನ್ಬೋದು. ಸೊ ತುಂಬಾ ಖುಷಿ ಆಯ್ತು ಕೇಳಿದಾಗ.
0: ಸಿಂಚನಾ ಅವರಿಗೆ,
3: ಆಕ್ಚುಲಿ ಫಸ್ಟ್ ಗೆ ಕೇಳುವಾಗ ನಂಗೆ ಸಮಯ ನಂಬಲಿಕ್ಕೆ ಆಗ್ಲಿಲ್ಲ. ಮತ್ತೆ ಫಸ್ಟ್ ಗೆ ಅರುಣ್ ಸರ್ ನಂಗೆ ಹೇಳಿದ್ರು ಹೀಗೆ ಸೆಲೆಕ್ಟ್ ಆಗಿದ್ರಿ ಅಂತ. ಅಮ್ಮ ಆಗೊಮ್ಮೆ ಬಯಸ ಆಯ್ತು, ಯಾಕಂದ್ರೆ ಸಡನ್ ಒಮ್ಮೆ ನಾವು ಜಸ್ಟ್ ದೂರ ದೂರ ಟ್ರಾವೆಲ್ ಮಾಡಿದವಳಲ್ಲ. ಸೊ ಸಡನ್ ಜಪಾನ್ ಅಂತ ಹೇಳುವಾಗ ಏನೋ ಬಯಸ ಆಯ್ತು, ಮತ್ತೆ ಖುಷಿ ಸಹ ಆಯ್ತು.
0: ಜಪಾನೀಸ್ ಬಗ್ಗೆ ಬರೀ ಗೂಗಲ್ ಅಲ್ಲಿ ಮತ್ತೆ ಪುಸ್ತಕದಲ್ಲಿ ಅಷ್ಟೇ ಓದಿದ್ವಿ, ಬಟ್ ರಿಯಾಲಿಟಿ ನಿಮ್ಗೆ ಒಂದು ನೈಜ ಅನುಭವ ಆಯ್ತು. ಈಗ ವಿಮಾನ ಜರ್ನಿ, ಅದ್ರ ಬಗ್ಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡುದಾದ್ರೆ.
2: ನಾನು ಆಲ್ರೆಡಿ ಡೊಮೆಸ್ಟಿಕ್ ಟ್ರಾವೆಲ್ ಮಾಡಿದ್ದೆ, ಇಂಟರ್ನ್ಯಾಷನಲ್ ಇದು ಫಸ್ಟ್ ಟೈಮ್. ಸೊ ಇಮಿಗ್ರೇಷನ್ ಅಲ್ಲೆಲ್ಲ ನಾವು ಸ್ವಲ್ಪ ಇನ್ನು ಕೇರ್ಫುಲ್ ಆಗಿ ಏನೇನೆಲ್ಲ ರೆಡಿ ಇಟ್ಕೋಬೇಕಂತ ಮುಂಚೆನೆ ತುಂಬಾ ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ. ತುಂಬಾ ಪ್ರಿಪರೇಷನ್ ಇತ್ತು, ಮತ್ತೆ ತುಂಬಾ ಎಫರ್ಟ್ಸ್ ಕೂಡ ಇತ್ತು. ವೀಸಾ ಪ್ರಾಸೆಸ್ಗಂತೂ ನಾವು ಕಮ್ಮಿ ಓಡಾಡಿಲ್ಲ. ನಾವು ಇಲ್ಲಿಂದ ಬ್ಯಾಂಗ್ಳೂರಿಂದ ಚೆನ್ನೈ, ಚೆನ್ನೈಯಿಂದ ಬ್ಯಾಂಗ್ಳೂರ್, ಎಲ್ಲ ಜೂನ್ 2nd ಇಂದ ನಮ್ದು ಕಂಟಿನ್ಯೂಸ್ ಟ್ರಾವೆಲ್ ಆಗಿದೆ. ಜೂನ್ 10th ನಾವು ಜಪಾನಿಗೆ ಬಿಟ್ಟಿದ್ದು, ಬಟ್ ಜೂನ್ 2nd ಇಂದ ನಾವು ಬ್ಯಾಂಗ್ಳೂರ್, ಚೆನ್ನೈ, ಉಜಿರೆ, ಮ್ಯಾಂಗ್ಳೂರ್ ಎಲ್ಲ ಕಡೆ ಸುತ್ತಿ ಕೊನೆಗೆ ವೀಸಾಗಂತ ನಮ್ಗೆ ವೀಸಾ ಸಿಕ್ಕಿದೆ ಜೂನ್ 10th. ಜೂನ್ 10th ವೀಸಾ ಇಟ್ಕೊಂಡಿದ್ದು, ಏರ್ಪೋರ್ಟಿಗೆ ಓಡಿದ್ದು.
1: ಇಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಯೇ ಸ್ವಲ್ಪ ನಮ್ಗೆ ಆ ವೀಸಾ ಅದು ಆಫೀಸ್ ಅಲ್ಲಿ ಇದ್ದದ್ರಿಂದ ತುಂಬಾ ನಮ್ಗೆ ಹೆಲ್ಪ್ ಆಯ್ತು. ಅದನ್ನು ತಗೊಂಡ್ ಬರ್ಲಿಕ್ಕೆ ಅರಸಾಹಸ ಇತ್ತು. ಅಂದ್ರೆ ನಾವು ಬೆಳಗ್ಗೆ ನಾವು ಹೋಗಿ ಅಲ್ಲಿಂದ ಕಲೆಕ್ಟ್ ಮಾಡಿ ಮತ್ತೆ ಏರ್ಪೋರ್ಟಿಗೆ ಹೋಗ್ಬೇಕಿತ್ತು. ಆ ಸಂದರ್ಭದಲ್ಲಿ ನಮ್ಮ ಸಂಜನನವರ ಪೇರೆಂಟ್ಸ್ ತುಂಬಾನೇ ನಮ್ಗೆ ಸಹಾಯ ಮಾಡಿದ್ರು. ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆ ಕೂಡ, ನಮ್ಮ ಸಂಸ್ಥೆಯ ಹೆಚ್ಚಿನವರು, ಈಗ ಪೂರಣ್ ಸರ್ ಇರ್ಬೋದು, ಅವರ ಪರಿಚಯದಲ್ಲಿ ಇದ್ದಂತಹ ವ್ಯಕ್ತಿಗಳಿಂದ, ಎಲ್ಲರಿಂದ ಕೂಡ ನಮ್ಗೆ ಇದಕ್ಕೆ ಒಂದು ಸಹಾಯ ಇತ್ತು.
0: ನಿಮ್ಮ ವಿಮಾನ ಜರ್ನಿ ಬಗ್ಗೆ?
1: ಇದು ನನ್ನ ಪ್ರಥಮ ವಿಮಾನ ಜರ್ನಿ. ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಎರಡನ್ನು ಒಂದೇ ಸಮಯದಲ್ಲಿ ಅನುಭವಿಸುವ ಬಹುಶಃ ಏನು ಅವಕಾಶ ನನಗೆ ಸಿಕ್ಕಿತ್ತು. ಅದೇ ಅಂದ್ಕೊಳ್ತಿದ್ದೆ, ತುಂಬಾ ಖುಷಿ ಆಯ್ತು. ಒಳ್ಳೆ ರೀತಿಯ ಫುಡ್, ಒಳ್ಳೆಯ ರೀತಿಯ ಒಂದು ಸೌಕರ್ಯ ಅದರಲ್ಲಿ ಇತ್ತು. ತುಂಬಾ ಒಳ್ಳೆಯ ಪಯಣ ಆಯ್ತು.
0: ಸಿಂಚನಾ ಅವರಿಗೆ?
3: ನಂಗೆ ಸಹ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಫ್ಲೈಟ್ ಅಲ್ಲಿ. ತುಂಬಾ ಖುಷಿ ಆಯ್ತು.
0: ಗಗನ ಸಖಿಯರೆಲ್ಲ ಮಾತಾಡಿದ್ರು,
3: ಫುಡ್ ಮತ್ತೆ ಎಲ್ಲ ಸಹ ಫೆಸಿಲಿಟೀಸ್ ಎಲ್ಲ ತುಂಬಾ ಚಂದ ಆಯ್ತು, ಖುಷಿ ಆಯ್ತು.
0: ಈಗ ನೀವು ನಮ್ಮ ಇಲ್ಲಿ ಮಂಗಳೂರಿನಿಂದ ನೀವು ಜಪಾನಿಗೆ ಹೋದ್ರಿ, ಅಲ್ಲಿ ರೀಚ್ ಆದ್ರಿ, ರೀಚ್ ಆಗುವಾಗ ಆ ಒಂದು ವಾತಾವರಣದ ಬಗ್ಗೆ ಹೇಳುದಾದ್ರೆ ಮೇಡಮ್ ಅವರು.
1: ಹೌದು, ಅಲ್ಲಿ ನಕರಸ ಮೇಡಮ್ ನಮ್ಮನ್ನು ತುಂಬಾ ಆತ್ಮೀಯವಾಗಿ ಗೌರವದಿಂದ ನಮ್ಮನ್ನು ಬರಮಾಡಿಕೊಂಡ್ರು. ಹೇಗೆ ಬರಮಾಡಿಕೊಂಡ್ರು ಅಂತ ಹೇಳಿದ್ರೆ, ಒಂದು ಅವರ ಮಗಳೆ ಮಾಡಿರುವಂತ ಒಂದು ಚಿತ್ರ, ವೆಲ್ಕಮ್ ಟು ಜಪಾನ್ ಅಂತ ಬರೆದಂತ ಸೈನ್ ಬೋರ್ಡ್ ಇಟ್ಕೊಂಡು ನಮ್ಗೆ ಅವರು ತುಂಬಾ ಒಳ್ಳೆ ರೀತಿಯಿಂದ ಸ್ವಾಗತ ಮಾಡಿದ್ರು. ಅದು ಬಹಳ ಖುಷಿ ಕೊಟ್ಟಿತ್ತು ನಮ್ಗೆ. ಹೌದು.
2: ಫಸ್ಟ್ ಆಫ್ ಆಲ್ ಜಪಾನಿಗೆ ಕಾಲಿಟ್ಟ ತಕ್ಷಣ ಡಿಫ್ರೆನ್ಸ್ ಗೊತ್ತಾಯ್ತು, ಇಂಡಿಯನ್ ಏರ್ಪೋರ್ಟ್ಸಿಗೂ ಜಪಾನ್ ಏರ್ಪೋರ್ಟ್ಸಿಗೂ. ಅಲ್ಲಿ ಇಟ್ಟ ತಕ್ಷಣ ಇಷ್ಟು ಸೈಲೆಂಟ್ ಆಗಿ ಎಲ್ಲ ಪೀಸ್ಫುಲ್ ಆಗಿ ಅವರವರ ಕೆಲಸವನ್ನು ಅವರವರ ಮಾಡಿಕೊಂಡು ಎಲ್ಲ ಡಿಸಿಪ್ಲಿನ್ಡ್ ಆಗಿ ಅವರವ್ರ ಕೆಲಸ ಮಾಡ್ಕೋತಾ ಇದ್ರು. ಮತ್ತೆ ನಮ್ಗೆ ಎಲ್ಲಿ ಕೂಡ ಅರ್ಜೆಂಟ್ ಆಗಿ ಹೋಗ್ಬೇಕು, ಅರ್ಜೆಂಟ್ ಆಗಿ ಇದು ಮಾಡ್ಬೇಕಂತ ಇರಲಿಲ್ಲ. ಆರಾಮಾಗಿ ನಾವು ನಮ್ಮ ಕೆಲಸನ ಮಾಡಿಕೊಂಡು ಇಮಿಗ್ರೇಷನ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಆಚೆ ಹೋದ ತಕ್ಷಣ ಅವರು ಬೋರ್ಡ್ ಇಟ್ಕೊಂಡು ಬಂದರು ವೆಲ್ಕಮ್ ಟು ಜಪಾನ್ ಅಂತ. ಅದು ನೋಡಿ ತುಂಬ ಖುಷಿ ಆಯಿತು
0: ನಮಗೆ.
3: ಅದೇ ನಮಗೆ ಫಸ್ಟ್ ಟೈಮ್ ಜಪಾನಿಗೆ ಕಾಲಿಟ್ಟಾಗ ಅಟ್ಮಾಸ್ಫಿಯರ್ ನಮಗೆ ಫುಲ್ ಡಿಫ್ರೆಂಟ್, ಇಂಡಿಯಾ ಬೇರೆನೆ, ಅಲ್ಲಿ ಒಂಥರ ಬೇರೆನೆ. ಸಿಟೀಸ್ ಆಗಿರ್ಬೋದು, ಏರ್ಪೋರ್ಟ್ ಅಲ್ಲಿ ಅವ್ರ ಸಂಜನಾ ಅವ್ರು ಹೇಳಿದಂಗೆ ಫುಲ್ ಡಿಸಿಪ್ಲಿನ್ಡ್, ಮತ್ತೆ ಫುಲ್ ಒಂಥರ ಸೈಲೆನ್ಸ್, ಜನಗಳು ಅವರವರದ್ದೇ ಕೆಲಸಗಳಲ್ಲಿ ಇದು ಮಾಡಿಕೊಂಡು.
0: ಮೇಡಮ್, ಹಾಗೀಗ ಕಲೆಗೆ ಭಾಷೆ ಮಿತಿ ಇಲ್ಲ ಅಂತ ಹೇಳ್ತಾರೆ.
1: ಖಂಡಿತ.
0: ಮತ್ತೆ ಸಂಸ್ಕೃತಿಗೆ ಗಡಿಗಳಿಲ್ಲ ಅಂತ ಹೇಳ್ತಾರೆ. ನೀವು ಇಲ್ಲಿಯ ಯಕ್ಷಗಾನವನ್ನ ಅಲ್ಲಿ ಪರಿಚಯ ಮಾಡ್ಲಿಕ್ಕೋಸ್ಕರ ಒಂದು ತಂಡದಲ್ಲಿ ಹೋದ್ರಿ, ಯಾವ ಪ್ರದರ್ಶನವನ್ನು ಕೊಟ್ರಿ, ಮತ್ತೆ ಅಲ್ಲಿಯ ಒಂದು ಕಾರ್ಯಕ್ರಮದ ರೂಪುರೇಷೆಗಳು ಹೇಗಿತ್ತು, ಇದರ ಬಗ್ಗೆ ಸ್ವಲ್ಪ ನಮ್ಮ ಕೆಲವರಿಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ.
1: ನಾವು ಜಪಾನಿನಲ್ಲಿ ಯಾವ ರೀತಿಯ ಯಕ್ಷಗಾನ ಪ್ರದರ್ಶನ, ಯಾವ ಪ್ರಸಂಗವನ್ನ ಪ್ರದರ್ಶಿಸಬೇಕು ಅನ್ನೋದು ಮೊದಲೇ ನಿಗದಿಯಾಗಿತ್ತು. ಎರಡು ಪ್ರಸಂಗವನ್ನ ನಾವಲ್ಲಿ ಪ್ರದರ್ಶಿಸಬೇಕಿತ್ತು, ಒಂದು ಕಂಸವಧೆ, ಇನ್ನೊಂದು ರಾವಣವಧೆ. ರಾವಣವಧೆಯಲ್ಲಿ ನಾನು ರಾವಣ ಪಾತ್ರವನ್ನ ನಿರ್ವಹಿಸಿದೆ, ರಾಮನ ಪಾತ್ರವನ್ನ ನಮ್ಮ ಸಿಂಚನ್ ಅವರು ನಿರ್ವಹಿಸಿದ್ರು. ಇನ್ನೊಂದು ಪ್ರಸಂಗ ಕಂಸವಧೆಯಲ್ಲಿ ನಾನು ಕಂಸನ ಪಾತ್ರವನ್ನ ನಿರ್ವಹಿಸಿದ್ರೆ ನಮ್ಮ ಸಂಜನ್ ಅವರು ಕೃಷ್ಣನ ಪಾತ್ರವನ್ನ ನಿರ್ವಹಿಸಿದ್ರು. ಇಲ್ಲಿ ನಮಗೆ ಮೊದಲ ದಿವಸ ನಾವು ಟೋಕಿಯೋದಲ್ಲಿ ಯಕ್ಷಗಾನ ವೇಷವನ್ನ ಧರಿಸಿ ಪ್ರದರ್ಶನ ಏನು ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಯಾವುದೇ ರೀತಿಯ ಪ್ರದರ್ಶನವನ್ನ ಇಟ್ಟಿರಲಿಲ್ಲ, ಬದಲಾಗಿ ನಾವು ಯಕ್ಷಗಾನದ ಬಗ್ಗೆ ಅವರಿಗೆ ತಿಳಿಸಬೇಕಿತ್ತು. ಯಕ್ಷಗಾನದ ಪರಂಪರೆ ಏನು, ಯಕ್ಷಗಾನದಲ್ಲಿ ಯಾವ ರೀತಿಯ ವೇಷಗಳು ಬರ್ತದೆ, ಯಾವ ರೀತಿಯ ಬಣ್ಣಗಾರಿಕೆ, ಅದರ ಮಹತ್ವ ಏನು, ಬಣ್ಣಗಳೆಷ್ಟಿದೆ, ಪಾತ್ರಗಳೆಷ್ಟಿದೆ, ಮತ್ತೆ ಆ ಆಭರಣಗಳ ಬಗ್ಗೆ, ಈ ಎಲ್ಲ ವಿಷಯದ ಬಗ್ಗೆ ನಾವು ಅವರಿಗೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನ ಮೂಲಕ ಎಕ್ಸ್ಪ್ಲೈನ್ ಮಾಡಬೇಕಿತ್ತು. ಸೊ ಅದನ್ನು ಜಪನೀಸ್ ಲ್ಯಾಂಗ್ವೇಜ್ ಅಲ್ಲಿ ನಕರಸ ಮೇಡಮ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮತ್ತೆ ನಾವು ಅದಕ್ಕೆ ತಕ್ಕ ಹಾಗೆ ಯಕ್ಷಗಾನ, ನಾನು ಮಾಡಿದ ರಾವಣ ಪಾತ್ರದಲ್ಲಿ ಕೇಸರಿ ಕಿರೀಟ, ಕೇಸರಿ ತಟ್ಟಿ ಅಂತ ನಾವು ಹೇಳ್ತೇವೆ ಯಕ್ಷಗಾನದಲ್ಲಿ, ಅದನ್ನು ಯಾವ ರೀತಿ ಕಟ್ಟುವಂಥದ್ದು, ಅದನ್ನು ಹೇಗೆ ತಲೆಗಿಡುವಂಥದ್ದು ಮತ್ತೆ ಕಟ್ಟುವಂಥದ್ದು, ಇದನ್ನು ನಾವು ಅವರಿಗೆ ಡೆಮೋ ಮಾಡಿ ತೋರಿಸಿದ್ವಿ. ಮತ್ತೆ ನಮ್ಮಲ್ಲಿರುವಂತ ಪ್ರಥಮ ಹೆಜ್ಜೆ ಯಕ್ಷಗಾನದಲ್ಲಿ, ದಿಂಕಿಟ ಕಿಟ ತಕ್ಕ, ತರಿ ಕಿಟ ಕಿಟ ತಕ್ಕ, ಅಥವಾ ಕೈಯನ್ನ ಯಾವ ರೀತಿ ನಾವು ಯಕ್ಷಗಾನದಲ್ಲಿ ತಾಳಕ್ಕೆ ತಕ್ಕ ಹಾಗೆ ಕುಣಿಸಬೇಕು, ಅಥವಾ ಅದನ್ನ ಕೈಯಿಂದ ಇದನ್ನ ನಾವು ಅವರಿಗೆ ಹೇಳಿಕೊಟ್ವಿ. ಮತ್ತೆ ಯಕ್ಷಗಾನಕ್ಕೆ ಯಾಕೆ ಮಹತ್ವ, ಯಾವ ರೀತಿಯಲ್ಲಿ ಅದು ಬೇರೆ ಕಲೆಗಳಿಗಿಂತ ವಿಭಿನ್ನ ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನ ಅವರಿಗೆ ತಿಳಿಸಿಕೊಟ್ವಿ. ಮತ್ತೆ ನಮ್ಮ ಸಿಂಚನ ಅವರು ಒಂದು ಭಾಗವತಿಕೆ ಕೂಡ ಅಲ್ಲಿ ಹಾಡಿದ್ರು, ಅದು ಕೂಡ ಅವರಿಗೆ ಬಹಳ ಖುಷಿಯಾಯಿತು. ಸಂಜನ ಅವರು ಕೂಡ ಅಲ್ಲಿ ಯಾವ ರೀತಿಯ ಸಹಕಾರವನ್ನು ನೀಡಬೇಕಾ, ನಮ್ಮ ಎಲ್ಲ ವಿಷಯದಲ್ಲೂ ಕೂಡ ಈಗ ಒಂದು ಕೇಸರಿ ತಟ್ಟಿ ನಾನು ತಲೆಗೆ ಕಟ್ಟಬೇಕಾದ್ರೆ ಅವರು ಅದನ್ನ ನನಗೆ ಕಟ್ಟಬೇಕಾಗತ್ತೆ. ಸೊ ಹಾಗಿರುವಾಗ ಇಂಥದ್ದೆಲ್ಲ ನಾವು ಮೂವರು ಕೂಡ ಟೋಕಿಯೋದಲ್ಲಿ ಫಸ್ಟ್ ಟೋಕಿಯೋದ ಜನರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ವಿ. ಬಹುಶಃ ಅದು ಬಹಳ ಖುಷಿ ಕೊಟ್ಟ ಕ್ಷಣ ನಮ್ಗೆ, ಅವ್ರು ತುಂಬಾ ಪ್ರೀತಿಯಿಂದ ಗೌರವದಿಂದ ಅದನ್ನು ಸ್ವೀಕರಿಸಿದ್ರು. ಅನಂತರ ನಾವು ಒಸಾಕದಲ್ಲಿ ಪ್ರದರ್ಶನವನ್ನ ನೀಡಬೇಕಾಯ್ತು. ನನ್ನ ಪ್ರಕಾರ ಅಂದ್ರೆ ಮೊದಲು ನಮಗೆ ಪ್ರದರ್ಶನ ಇರಲಿಲ್ಲ ಮೊದಲ ದಿವಸ, ಎರಡನೇ ದಿವಸ ನಮಗೆ ಒಂದು ಪ್ರಸಂಗವನ್ನ ಪ್ರದರ್ಶಿಸಬೇಕಾಯ್ತು. ಅದು ನಾವು ರಾವಣವಧೆಯನ್ನ ಪ್ರದರ್ಶಿಸಿದ್ವಿ. ನಾವು ರಾವಣವಧೆ ಪ್ರದರ್ಶನ ಮಾಡುವಾಗ ಸಂಜನಾ ಅವರು ಡಾಕ್ಯುಮೆಂಟೇಷನ್ ಗೆ ಸಂಬಂಧಪಟ್ಟ ಕೆಲಸಗಳನ್ನ ನಿರ್ವಹಿಸಿದ್ರು. ಅನಂತರ ನಾವು ಎರಡೂ ಪ್ರಸಂಗವನ್ನ ಮಾಡಿದ್ವಿ. ಇನ್ನೊಂದು ಕಡೆ ನಾವು ಒಂದು ಪ್ರಸಂಗ ಕಂಸವಧೆ, ಅಲ್ಲಿ ನಾನು ಮತ್ತೆ ಸಂಜನನವರು ಪಾತ್ರವನ್ನು ನಿರ್ವಹಿಸಿದ್ರೆ ಸಿಂಚನ್ ಅವರು ಪ್ರತ್ಯಕ್ಷ ಅಂದ್ರೆ ಲೈವ್ ಭಾಗವತಿಕೆಯನ್ನ ಮಾಡಿದ್ರು. ಹೀಗೆ ಮತ್ತೆ ಪುನಃ ಹಿಂದೆ ಬರುವಾಗ ಟೋಕಿಯೋದಲ್ಲಿ ಎರಡೂ ಪ್ರದರ್ಶನವನ್ನು ಕೊಟ್ಟು ಎಲ್ಲರ ಪ್ರಶಂಸೆಯನ್ನ ತಗೊಂಡು ಮರಳಿ ಭಾರತಕ್ಕೆ ಕಾಲಿಟ್ಟೆವು.

0: ಹೇಳಿದ್ರೆ ಯಕ್ಷಗಾನಕ್ಕೆ ಯಕ್ಷಾಭಿಮಾನಿಗಳಿದ್ದಾರೆ. ಈಗ ಜಪಾನ್ನಲ್ಲಿ ಕಲಾವಿದರ ಒಂದು ಪ್ರೋತ್ಸಾಹ ಅಥವಾ ಅಲ್ಲಿ ನೆರೆದಿದ್ದಂತವರ ಒಂದು ಪ್ರೋತ್ಸಾಹ ಹೇಗಿತ್ತು ಸಂಜನಾ ಅವರು ಹೇಳಬಹುದಾ?
1: ಅವರು ನಮ್ಮ ಯಕ್ಷಗಾನ ಆರ್ಟ್ ಫಾರ್ಮ್ ಅನ್ನು ತುಂಬಾ ಆಕ್ಚುಲಿ ಆ ರಾ ಫಾರ್ಮ್ ಅನ್ನು ತುಂಬಾ ತಗೊಳ್ಳೋದು ತುಂಬಾ ರೆಸ್ಪೆಕ್ಟ್ ಇಂದ ತಗೊಂಡ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ಅದನ್ನ ನೋಡ್ಬೇಕಾದ್ರೆ ನಾವೊಮ್ಮೆ ಅನ್ಸ್ಕೊಂಡಿದ್ವಿ ಯಾರಾದ್ರೂ ಭಯ ಪಟ್ಕೊಂಡ್ರೆ, ನಮ್ಮ ಆರ್ ಬಟನ್ ಎಲ್ಲ ನೋಡಿ ಭಯ ಪಟ್ಕೊಂಡ್ರೆ ಹೇಗೆ ಅಂತ. ಬಟ್ ಅವರು ನೋಡುವಾಗ ತುಂಬಾ ಇಂಟ್ರೆಸ್ಟ್ ಇಂದ ತುಂಬಾ ಏನಾಗ್ತದೆ ಏನಾಗ್ತದೆ, ಅವರಿಗೆ ಭಾಷೆ ಅರ್ಥ ಆಗಿಲ್ಲ ಅಂದ್ರೂ ಕೂಡ ಸಿಂಚನ ಹಾಡ್ತಿದ್ದ ಕೇಳಿ ಕೇಳಿ ಮತ್ತೆ ಅವರ ಮಾಲಿನಿ ಮ್ಯಾಮ್ದು ಎಕ್ಸ್ಪ್ರೆಷನ್ಸ್ ನೋಡ್ತಾ ನೋಡ್ತಾ ಅವರು ಬ್ಯಾಕ್ ಗ್ರೌಂಡ್ ಸ್ಟೋರಿ ಗೊತ್ತಿತ್ತು, ಆದ್ರೂ ಏನೇನ್ ಆಗ್ತಿದೆ ಅಂತ ಅವರೇ ಒಂದು ಸ್ಟೋರಿ ಮಾಡ್ಕೊಂಡು ಅವ್ರಿಗೆಲ್ಲ ಅರ್ಥ ಆಗ್ತಾ, ಎಮೋಷನ್ಸ್ ನೋಡಿನೇ ಅವ್ರಿಗೆಲ್ಲ ಅರ್ಥ ಆಗ್ತಾ ಇತ್ತು, ಎಮೋಷನ್ಸ್ ಮತ್ತೆ ಎಕ್ಸ್ಪ್ರೆಷನ್ಸ್ ಎಲ್ಲ ನೋಡಿ ಅವ್ರಿಗೆ ಅರ್ಥ ಆಗ್ತಾ ಇತ್ತು. ಆಮೇಲೆ ಅವರು ಪರ್ಫಾರ್ಮೆನ್ಸ್ ಮುಗಿದ ತಕ್ಷಣ ಹೇಳ್ತಾ ಇದ್ರು, ನಮ್ಗೆ ಭಾಷೆ ಬಂದಿಲ್ಲ ಅಂದ್ರು, ನಮ್ಗೆ ಭಾಷೆ ಅರ್ಥ ಆಗಿಲ್ಲ ಅಂದ್ರು ಕೂಡ ನೀವು ಹೇಗೆ ಎಕ್ಸ್ಪ್ರೆಷನ್ ಕೊಡ್ತೀರಾ, ಹೇಗೆ ಎಮೋಷನ್ಸ್ ಎಲ್ಲ ತೋರಿಸ್ತೀರಾ, ಆದ್ರೂ ನೋಡ್ಕೊಂಡು ನಮ್ಗೆ ಅರ್ಥ ಆಗ್ತಾ ಇತ್ತು ಎಲ್ಲ, ನಿಮ್ಮ ಕಲೆಯನ್ನು ನಾವು ಅರ್ಥ ಮಾಡ್ಕೊಂಡು ಅದು ಅವಕಾಶ ಸಿಕ್ತು ಅಂತ ಎಲ್ಲ ಹೇಳ್ತಾ ಇದ್ರು. ಅವಾಗ ನಮ್ಗೆ ತುಂಬಾ ಖುಷಿ ಆಗ್ತಾ ಇತ್ತು, ಯಾಕೆಂದ್ರೆ ಒಂದು ಕಲೆ ಅಷ್ಟು ದೂರ ಹೋಗಿ ಬೇರೆಯವರಿಗೆ ಅರ್ಥ ಮಾಡಿಸೋದು, ಅದು ನಮ್ಮ ಭಾಷೆಯಲ್ಲೇನೆ ಮಾಡಿ ಅವರಿಗೆ ಅರ್ಥ ಮಾಡಿಸೋದು ಒಂದು ಸುಲಭದ ವಿಷಯವಲ್ಲ. ಸೊ ಅದು ಕೇಳಿ ನಮ್ಗೆ ತುಂಬಾ ಖುಷಿ ಆಯ್ತು.
0: ಸಂಚನಾ ಅವರು ಭಾಗವತಿಕೆ ಮಾಡಿದ್ರಿ, ಆ ಲೈವ್ ಪರ್ಫಾರ್ಮೆನ್ಸ್ ಅನ್ನ ನೀವು ಹೇಗೆ ಅನುಭವಿಸಿದ್ರಿ?
2: ಅಂದ್ರೆ ನಾವು ಇಲ್ಲಿ ಅಂತಂದ್ರೆ ಚೆಂಡೆ ಮೊದ್ಲೆ ಎಲ್ಲರೂ ಸಹ ಇರ್ತಾರೆ, ಅದಕ್ಕೆ ಜನ ಇದ್ದಾರೆ. ಬಟ್ ನಾವು ಇಲ್ಲಿ ಎಂತ ಮಾಡಿದ್ವಿ ಅಂದ್ರೆ ನಮ್ಗೆ ಮೂರೇ ಜನಕ್ಕೆ ಹೋಗ್ಲಿಕ್ಕೆ ಇರೋದ್ರಿಂದ, ಸೊ ಅವಕಾಶ ಇದ್ದಿದ್ರಿಂದ ನಮ್ಗೆ ಎಕ್ಸ್ಟ್ರಾ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ನಾವು ನಮ್ಮ ಕಾಲೇಜಲ್ಲಿಯೇ ಅದನ್ನು ಚೆಂಡೆ ಮೊದ್ಲೆ ಮಾತ್ರ ರೆಕಾರ್ಡ್ ಮಾಡಿ ಮತ್ತೆ ಅದಕ್ಕೆ ಹಾಡನ್ನು ತಾಳವನ್ನು ಸೇರಿಸಿ ನಾವು ಪ್ರಾಕ್ಟೀಸ್ ಮಾಡಿ ಹೋಗಿದ್ದೆವು. ಅಲ್ಲಿ ಅದೊಂದು ಬೇರೆ ಎಕ್ಸ್ಪೀರಿಯನ್ಸ್, ನಂಗೆ ಹೊಸತ್ ಎಕ್ಸ್ಪೀರಿಯನ್ಸ್ ರೆಕಾರ್ಡೆಡ್ ಚೆಂಡೆ ಮೊದ್ಲಿಗೆ ಹಾಡು ಹಾಡಿದ್ದು ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು.
0: ಜಪಾನಿಗೆ ಹೋಗಿದ್ರಿ, ಅಲ್ಲಿಯ ಫುಡ್ ಕಲ್ಚರ್ ಬಗ್ಗೆ ಸ್ವಲ್ಪ ಶೇರ್ ಮಾಡ್ಕೊಳ್ಳೋದಾದ್ರೆ ಮೇಡಮ್ ಅವ್ರು ಏನ್ ಹೇಳ್ತೀರಿ?
3: ಎರಡು ದಿವಸ ನಮ್ಗೆ ಸ್ವಲ್ಪ ಕಷ್ಟ ಆಯ್ತು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತರಕಾರಿ ಅಥವಾ ಎಲೆಗಳು ಅಂದ್ರೆ ಬೇರೆ ಬೇರೆ ರೀತಿಯ ಸೊಪ್ಪುಗಳು ಇರಬಹುದು, ಅದನ್ನ ನಾವು ತಿನ್ಬೇಕಿತ್ತು. ಮತ್ತೆ ಫ್ರೂಟ್ಸ್ ಅವರು ತುಂಬಾ ತಿಂತಾರೆ, ಬಟ್ ಅದು ತುಂಬಾ ಆರೋಗ್ಯಕರವಾದ ಆಹಾರ ಪದ್ಧತಿ ಅದು ನಿಜವಾಗ್ಲು. ಯಾಕೆ ಅದನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವ್ ಇಲ್ಲಿಂದ ಹೋಗುವಾಗ ಏನಾದ್ರೂ ಫುಡ್ ಪಾಯ್ಸನ್ ಅಥವಾ ಆಹಾರದಲ್ಲಿ ಏನಾದ್ರೂ ನಾವು ತಿಂದು ಏರ್ಪೇರು ಆಗುವಂತದ್ದು ಅಥವಾ ಅಲ್ಲಿಯ ಏನು ವೆದರೇ ಬೇರೆ, ನಮ್ಗೆ ಏನಾದ್ರೂ ಒಂದು ಅಲ್ಲಿ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಬಂದ್ರೆ ನಾವು ಅದಕ್ಕೆ ಸಿದ್ಧರಾಗ್ಬೇಕು ಅಂತ ಹೇಳ್ಕೊಂಡು ಇಲ್ಲಿಂದಲೇ ಕೆಲವೊಂದು ಮಾತ್ರೆಗಳನ್ನೆಲ್ಲ ತಗೊಂಡೋಗಿದ್ವಿ. ಅದು ಯಾವುದು ಕೂಡ ನಮ್ಗೆ ನಮ್ಮ ಪ್ರಕಾರ ಉಪಯೋಗಕ್ಕೆ ಬರಲಿಲ್ಲ. ಆಗಿರುವಾಗ ಅವರ ಫುಡ್ ಅಷ್ಟು ಹೆಲ್ದಿ ಆಗಿತ್ತು ಅಂತ ನಾವು ಅನ್ಕೊಳ್ಬಹುದು. ಅಂದ್ರೆ ಫ್ರೂಟ್ಸ್ ತಿಂತಾರೆ ಮತ್ತೆ ತರಕಾರಿ ತಿಂತಾರೆ ಮತ್ತೆ ಸೊಪ್ಪು ಬೇರೆ ಬೇರೆ ರೀತಿಯ ಏನು ಎಲೆಗಳಿರ್ತದೆ ಸೊಪ್ಪುಗಳಿರ್ತದೆ, ನಮ್ಗೆ ಗೊತ್ತಿಲ್ಲ ಅದೇನು ಅಂತ. ನಾವು ತಿಂದಿದ್ದೇವೆ, ಹೌದು ಯಾವ್ದಂತ ಗೊತ್ತಿಲ್ಲ, ತಿಂದಿದ್ದೇವೆ. ಆದ್ರೆ ಒಂದು ಎರಡು ದಿವಸ ನಮ್ಗೆ ಸ್ವಲ್ಪ ಕಷ್ಟ ಆಗಿರ್ಬಹುದು, ಬಟ್ ಆಮೇಲೆ ನಾವು ನಮ್ಗೆ ಅದು ಅಭ್ಯಾಸ ಆಯ್ತು. ಫ್ರೂಟ್ಸ್ ನಾವು ಆಲ್ರೆಡಿ ಇಲ್ಲಿ ತಿಂತೇವೆ, ಆದ್ರೆ ಸೊಪ್ಪು ಆ ತರದ ಬೇರೆ ಬೇರೆ ರೀತಿಯ ಸೊಪ್ಪುಗಳೆಲ್ಲ ನಮ್ಗೆ ಅಭ್ಯಾಸ ಆಯ್ತು. ಕ್ಯಾಬೇಜ್ ಸ್ವಲ್ಪ ಜಾಸ್ತಿ ತಿಂತಾರೆ ಅವರು, ಬಟ್ ಅವರು ಫಿಶ್ ಒಣ ಮೀನು ಅಂತ ಹೇಳ್ತೇವಲ್ಲ ಅದನ್ನು ತುಂಬಾ ಅವರು ಉಪಯೋಗಿಸ್ತಾರೆ ಅವರ ಆಹಾರ ಪದ್ಧತಿಯಲ್ಲಿ. ಮತ್ತೆ ಮಾಂಸಾಹಾರಿಗಳು ಹಾಗೆ ಅಂತ ಹೇಳ್ಕೊಂಡು ತರಕಾರಿಗಳನ್ನು ಸೊಪ್ಪುಗಳನ್ನು ಕೂಡ ಅಷ್ಟೇ ರೀತಿಯಲ್ಲಿ ಅವರು ತೆಗೆದುಕೊಳ್ಳುವುದ್ರಿಂದ ಮತ್ತೆ ತಿನ್ನೋದು ಕೂಡ ಪ್ರಮಾಣ ಬಹಳ ಕಡಿಮೆ, ಆದ್ರಿಂದ ಅವರು ಎಷ್ಟು ಬೇಕಾಗ್ತದೋ ಅಷ್ಟೇ ತಿನ್ನುವಂತದ್ದು, ಹಾಗೆ ಮಾತ್ರ ಎಲ್ಲವನ್ನು ಲಿಮಿಟ್ ಅಲ್ಲಿ ಮಿತಿಯಲ್ಲಿ ತಗೊಳ್ಳುವಂತದ್ದು. ಬಹಳ ಚೆನ್ನಾಗಿತ್ತು, ನಮ್ಗೆ ಕೆಲವೊಂದು ಕ್ಷಣಗಳಲ್ಲೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಅದಕ್ಕೆ ಆ ತಿನ್ಲಿಕ್ಕೆ ಬಳಸುವಂತಹ ಸ್ಪೂನಿನಿಂದ ಹಿಡಿದು ಎಲ್ಲವನ್ನು ಕೂಡ ನಾವು ತುಂಬಾ ಎಂಜಾಯ್ ಮಾಡಿ ಅದನ್ನು ಆಸ್ವಾದಿಸಿದ್ವಿ. ನಾವು ಬರೀ ಯಕ್ಷಗಾನ ಪ್ರದರ್ಶನ ಮಾತ್ರ ಮಾಡಿದ್ದಲ್ಲ, ನಾವು ಫುಡ್ ಎಕ್ಸ್ಚೇಂಜ್ ಅಂದ್ರೆ ನಮ್ಮ ಆಹಾರ ಕ್ರಮವನ್ನ ಅವರಿಗೆ ತಿಳಿಸುವಂತದ್ದು, ಹಾಗೆ ನಮ್ಗೆ ಎರಡು ಕಡೆ ಫುಡ್ ಪ್ರಿಪೇರ್ ಮಾಡ್ಲಿಕ್ಕಿತ್ತು. ಒಂದು ನಾವು ಎಲ್ಲಿ ಉಳಿಬೇಕಿತ್ತ ಅಲ್ಲಿ ಆಹಾರವನ್ನ ತಯಾರಿ ಮಾಡಿ ಬಂದವರಿಗೆ ಕೊಡ್ಬೇಕಿತ್ತು, ಇನ್ನೊಂದು ರೆಸ್ಟೋರೆಂಟ್ ಅಲ್ಲಿ ನಾವು ಪ್ರಿಪೇರ್ ಮಾಡಿ ಕೊಡ್ಬೇಕಿತ್ತು. ಆಗ ಮಾತ್ರ ನಾವು ತುಂಬಾ ಖುಷಿ ಪಟ್ಟಿದ್ದೇವೆ, ಮತ್ತೆ ಅಷ್ಟೇ ಒದ್ದಾಟ ಮಾಡಿದ್ದೇವೆ ಸರ್. ಯಾಕೆಂದ್ರೆ ನಮ್ಮ ಇವರು ಸಂಧಾನ ಹೇಳಿದಾಗೆ ಅವರು ಟೈಮ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ನಮ್ಮಲ್ಲಿ ಒಂದು ಗಂಟೆಗೆ ಊಟ ಆದ್ರೆ ಅವರಲ್ಲಿ 11 ಗಂಟೆಗೆ ಊಟ ಆಗ್ತದೆ. ಅವರದ್ದು ಮಾರ್ನಿಂಗ್ ತಿಂಡಿ ಸರ್ ಅವರು 6 ಗಂಟೆಗೆ ಮಾಡಿರ್ತಾರೆ, ಹಾಗೆ 11 ಗಂಟೆಗೆ ಬರ್ತಾರೆ ಅವರು. ನಮ್ಗೆ ಇಲ್ಲಿ ರೆಡಿ ಆಗಿ ಆಗ್ಲಿಲ್ಲ ಸರ್, ಒಂದು ಗಂಟೆನೇ ಇರುದು ನಮ್ಗೆ ಪ್ರಿಪೇರ್ ಮಾಡ್ಲಿಕ್ಕೆ. ಅಲ್ಲಿ ಒಂದು ನಾಲ್ಕೈದು ರೀತಿಯ ಖಾದ್ಯಗಳನ್ನ ನಾವು ಮಾಡ್ಬೇಕಾಗಿತ್ತು. ಒಂದು ಗಂಟೆ ನಮ್ಗೆ ಸಾಲೋದಿಲ್ಲ ಸರ್, ಮತ್ತೆ ಕೆಲವು ನಮ್ಗೆ ಬೇಕಾದಂತ ಇಂಗ್ರೀಡಿಯೆಂಟ್ಸ್ ಇಲ್ಲದಿದ್ರೆ ಅವ್ರು ತಗೊಂಡ್ ಬರ್ಬೇಕಿತ್ತು. ಹಾಗೆ ಅದು ಅಂದ್ರೆ ತುಂಬಾ ಸಮಯ ತಗೊಳ್ಳುವಂತದ್ದು. ನೀರ್ ದೋಸೆ ಮಾಡಿದ್ದೇವೆ ಸರ್, ನಮ್ಮ ಇಂಡಿಯಾದ ದೋಸೆ ಅಂದ್ರೆ ಅವ್ರು ತುಂಬಾ ಖುಷಿ ಪಡ್ತಾರೆ ಸರ್. ಮತ್ತೆ ಅವರು ನಾನ್ ವೆಜ್ ಪ್ರೇಮಿಗಳೇ, ಮಾಂಸಾಹಾರಿಗಳೇ, ಅವರಿಗೆ ತುಂಬಾ ಇಷ್ಟ ಆಯ್ತು. ಎಗ್ ಮಸಾಲ ಅಂತ ನಾವು ಮಾಡಿದ್ವಿ ಮಂಗಳೂರಿದು, ಬಹಳ ಖುಷಿ ಪಟ್ರು ಸರ್. ಕಬಾಬ್ ಇಷ್ಟಪಟ್ರು. ಮತ್ತೆ ಪೊಂಗಲ್ ಮಾಡಿದ್ವಿ ಸರ್, ಗುಲಾಬ್ ಜಾಮ್ ಅದನ್ನು ಇಷ್ಟಪಟ್ರು. ಮತ್ತೆ ಅಲ್ಲಿ ತೆಂಗಿನ ಕಾಯಿ ಸಿಗ್ಬಹುದು ಸರ್, ಬಟ್ ಅದು ಕಾಸ್ಟ್ಲಿ ಅಂತೆ. ಹಾಗೆ ನಾವೇನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಟೊಮೆಟೊ ಚಟ್ನಿ ಅಂತ ಮಾಡಿದ್ವಿ ಅಲ್ಲಿ, ಅಂದ್ರೆ ತುರಿ ಹಾಕದೆ, ತೆಂಗಿನ ತುರಿ ಹಾಕದೆ ಟೊಮೆಟೊ ಚಟ್ನಿ ಮಾಡಿದ್ವಿ. ಅದು ತುಂಬಾ ಇಷ್ಟ ಆಯ್ತು ಸರ್, ಅವರಿಗೆ ತುಂಬಾ ಖುಷಿಯಿಂದ ತಿಂದ್ರು. ಬಟ್ ಅವರ ಕ್ವಾಂಟಿಟಿ ಮಾತ್ರ ಸ್ವಲ್ಪ. ಈಗ ನಾವು ಒಂದು ನೀರ್ ದೋಸೆ ಮಾಡಿದ್ರೆ ನಾವು ಒಂದು ಮೂರು ನಾಲ್ಕು ದೋಸೆ ತಿಂತೇವೆ, ಅವರು ಹಾಗೆ ಅಲ್ಲ ಸರ್. ಅವರು ಒಂದು ದೋಸೆಯನ್ನ ಮೂರು ಪಾಲು ಮಾಡಿ ಒಬ್ಬೊಬ್ಬರಿಗೆ ಹಾಕ್ತಾರೆ. ತುಂಬಾ ನಮ್ಗೆ ಇದಾದದ್ದು ಅಂತ ಹೇಳಿದ್ರೆ, ಅವರು ಬಂದವರು ಸರ್, ಅದನ್ನು ಆ ಟೇಸ್ಟ್ ನೋಡಿದವರು ಅವರು ಕಸ್ಟಮರ್ಸ್ ಸರ್ ಅಲ್ಲಿದ್ದು, ಒಂದು 20 ಜನ 25 ಜನ ಕಸ್ಟಮರ್ಸ್ ಅಲ್ಲಿದ್ದು ಅಷ್ಟು. ಅಂದ್ರೆ ಅವರನ್ನು ಈಗ ಫುಡ್ ಅನ್ನ ಟೇಸ್ಟ್ ಮಾಡ್ಲಿಕ್ಕೆ ಅಂತ ನೋಡಿದಲ್ಲ, ನಮ್ಗೆ ಹೇಗೆ ಒಂದು ಹೋಟೆಲ್ಗೆ ಹೋಗಿಬ್ರು ಕಸ್ಟಮರ್ ಬಂದು ತಿಂದು ಪೇ ಮಾಡ್ತಾರೆ, ಹಾಗೆ ನಮ್ಮ ಫುಡ್ ಅನ್ನ ಅವರು ಟ್ರೀಟ್ ಮಾಡಿದ್ರು ಸರ್. ಬಟ್ ತುಂಬಾ ಖುಷಿ ಆಯ್ತು. ಎಲ್ಲರೂ ನಮ್ಮ ಸಂಸ್ಕೃತಿ ಅಂದ್ರೆ ನಮ್ಮ ಯಕ್ಷಗಾನ ಅದನ್ ಮಾತ್ರ ಇಷ್ಟಪಟ್ಟದಲ್ಲ, ನಮ್ಮ ಆಹಾರ ಪದ್ಧತಿಯನ್ನು ಕೂಡ ಅವ್ರು ಇಷ್ಟಪಟ್ರು ಸರ್.
0: ಸಂಜನಾ ಅವರಿಗೆ ಹೇಗೆ ಅನಿಸ್ತು ಅಲ್ಲಿ ಆ ಫುಡ್?
1: ಅಲ್ಲಿ ಫುಡ್ ಹೇಳ್ಬೇಕಂದ್ರೆ ಅವರು ತುಂಬಾ ಕಮ್ಮಿ ಪೋರ್ಷನ್ ಅಲ್ಲಿ ತಿನ್ನೋದು, ತುಂಬಾ ಕಮ್ಮಿ ಪೋರ್ಷನ್ ಅಲ್ಲಿ ತಿಂದ್ರು ಕೂಡ ಅವರು ಎಲ್ಲದನ್ನು, ಎಲ್ಲಾ ನ್ಯೂಟ್ರಿಷಿಯಸ್ ಫುಡ್ ಅನ್ನು ತಿಂತಾರೆ. ಗ್ರೀನ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಮೀಟ್ ಇರ್ಬೋದು, ಎಲ್ಲದೂ ಮಿಕ್ಸ್ ಮಾಡಿ ಎಲ್ಲ ಬೇಕಾಗಿರುವಂತ ಕ್ವಾಂಟಿಟಿಯಲ್ಲಿ ತಿಂತಾರೆ. ನಮ್ಗೆ ಆಕ್ಚುಲಿ ಸ್ವಲ್ಪ ಕಷ್ಟ ಆಯ್ತು ಹೋದ ತಕ್ಷಣ. ಇಲ್ಲಿ ನಾವು ನಾರ್ಮಲ್ ಇಂಡಿಯನ್ಸ್ ಹೇಗೆ ತಿಂತೀವಿ ಹಾಗೆ ಸ್ವಲ್ಪ ಜಾಸ್ತಿನೇ ತಿಂತೀವಿ ನಾವು, ಅವರು ತುಂಬಾ ಕಮ್ಮಿ ತಿನ್ನೋದು. ನಮ್ಗೆ ಅಲ್ಲಿ ಹೋದ ತಕ್ಷಣ ವೇಷ ಕಟ್ಟಲಿಕ್ಕೂ ತುಂಬಾ ಎನರ್ಜಿ ಬೇಕಂತ ನಾವು ಕೇಳ್ತಾ ಇದ್ವಿ. ಬಟ್ ಅವ್ರದ್ದು ಪೋರ್ಷನ್ ಸೈಜ್ ಇರೋದೇ ಕಮ್ಮಿ. ರೈಸ್ ಐಟಮ್ ಬಂದ್ರೆ ಅದು ಸ್ಟಿಕ್ಕಿ ರೈಸ್ ಅಂತ ಕರಿತೇವೆ. ನಮ್ಮ ರೈಸ್ ತರ ಬಿಡಿ ಬಿಡಿ ಇರುವುದಿಲ್ಲ, ಎಲ್ಲ ಗಟ್ಟಿ ಗಟ್ಟಿ ಸ್ವಲ್ಪ ಸ್ಟಿಕ್ಕಿ ಆಗಿರ್ತದೆ. ಬಟ್ ಅದನ್ನ ನಾವು ಕೊನೆಗೆ ಅದೇ ತಿನ್ಬೇಕಾಗಿತ್ತು, ಏನೇ ಮಾಡಿದ್ರು ನಮ್ಮ ರೈಸ್ ಅಷ್ಟು ಸಿಗ್ತಿರ್ಲಿಲ್ಲ. ಅದ್ರ ಜೊತೆ ನಾವು ಬೀನ್ಸ್ ಎಲ್ಲ ಕೊಡ್ತಾ ಇದ್ರು, ಸೊ ಬೀನ್ಸ್ ಎಲ್ಲ ತಿನ್ಕೊಂಡು. ಮತ್ತೆ ಅವ್ರದ್ದು ತುಂಬಾ ಟೀ ಕುಡಿಯೋದು ಜಾಸ್ತಿ ಅವರು, ಅವ್ರಿಗೆ ಟೀ ನಾವು ಬೇಡ ಅಂದ್ರೆ ಅವ್ರಿಗೆ ಸ್ವಲ್ಪ ಅಫೆಂಡ್ ಆಗುದು, ಯಾಕೆಂದ್ರೆ ಅವ್ರಿಗೆ ಟೀ ಒಂದ್ ಸ್ವಲ್ಪ ಎಲ್ಲಾ ಗೆಸ್ಟ್ ಹೌದು ಎಮೋಷನಲಿ ತುಂಬಾ ಕನೆಕ್ಟೆಡ್ ಅವರು. ಟೀ ಬೇಕು ಅಂದ್ರೆ ಎಲ್ಲಾ ಗೆಸ್ಟ್ಗೂ ಟೀ ಸರ್ವ್ ಮಾಡುದಂದ್ರೆ ಅದೊಂದು ಸೆರೆಮನಿ ತರ ಮಾಡ್ತಾರೆ. ಸೊ ಅವರು ಬಾಟಲ್ ಟೀ ಕೂಡ ತುಂಬಾ ಕುಡಿತಾರೆ, ಅವರು ನೀರ್ ಕುಡಿಯೋದು ತುಂಬಾ ಕಮ್ಮಿ. ಟೀ ಫ್ಲೇವರ್ ಟೀ, ಲಾಂಗ್ ಟೀ, ಬೇರೆ ಬೇರೆ ಫ್ಲೇವರ್ ಟೀ ಎಲ್ಲ ಬಾಟಲ್ಸ್ ತಗೊಂಡು ನೀರ್ ತುಂಬಾ ಕಮ್ಮಿ ಕುಡಿಯೋದು. ಮೋಸ್ಟ್ಲಿ ಕನ್ವೀನಿಯನ್ಸ್ ಸ್ಟೋರ್ಸ್ ಅಲ್ಲಿ ತಗೋತಾರೆ ಫುಡ್, ಆಲ್ರೆಡಿ ರೆಡಿ ಪ್ಯಾಕ್ಡ್ ಇರ್ತದೆ, ಅದನ್ನ ತಕೊಂಡು ಹೀಟ್ ಮಾಡ್ಕೊಂಡು ತಿನ್ನೋದು.
2: ನಮ್ಗೆ ಅದೇ ಫಸ್ಟ್ 2 ಡೇಸ್ ತುಂಬಾ ಕಷ್ಟ ಆಯ್ತು. ಮತ್ತೆ ಅವರಿಗೆ ಅಂದ್ರೆ ಇದೇ ನಮಗೆ ಹೇಗೆ ಬೆಳಿಗ್ಗೆ ತಿನ್ನಲೇಬೇಕು, ಮಧ್ಯಾಹ್ನ ಇಷ್ಟೊತ್ತಿಗೆ, ಮಧ್ಯಾಹ್ನ 1 ಗಂಟೆ ಊಟ ಮಾಡಬೇಕು, ಅವರಿಗೆ ಆತರ ಟೈಮಿಂಗ್ಸ್ ಎಲ್ಲ ಇಲ್ಲ. ಅವರು ಮಧ್ಯಾಹ್ನದ ಲಂಚ್ ಅನ್ನು 11 ಗಂಟೆಗೆ ತಿನ್ನುದು, ಹಾಗೆಲ್ಲ ಮಾಡ್ತಾರೆ. ನಮಗೆ ಅದು ನಾವು ಪರ್ಫಾರ್ಮೆನ್ಸ್ ಕೂಡ ಮಾಡಬೇಕಿತ್ತು. ನಮಗೆ ಇಲ್ಲಿ ಅಡ್ಜಸ್ಟ್ ಆಗಿರ್ತಾರೆ, ಮಧ್ಯಾಹ್ನ ತಿಂದು ರಾತ್ರಿ ಊಟ ಮಾಡಿ ಎಲ್ಲ, ನಮಗೆ ಹಸಿವಾಗ್ತಿತ್ತು ಆ ಟೈಮಲ್ಲಿ ಸ್ವಲ್ಪ. ಆಗ ನಮ್ಮ ಹತ್ರ ಫ್ರೂಟ್ಸ್ ಎಲ್ಲ ಇದ್ದದನ್ನು ನಾವು ಮ್ಯಾನೇಜ್ ಮಾಡ್ಕೊಳ್ತಾ ಇದ್ವಿ. ಹೆಲ್ದಿ ಫುಡ್ ಆಲ್ಮೋಸ್ಟ್ ಇಲ್ಲ ಅಲ್ಲಿ.
0: ಹಾಗೇನೆ ಮೇಡಮ್, ಅಂದ್ರೆ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ಒಂದು ಎಕ್ಸ್ಚೇಂಜ್ ಅಂತ ನಾವು ಇದನ್ನ ಹೇಳಬಹುದು. ಅದು ಕೂಡ ನಮ್ಮ ಗ್ರಾಮೀಣ ಭಾಗದಂತಹ ಒಂದು ಕಾಲೇಜಿಂದ ದೂರದ ಜಪಾನ್ ವರೆಗೆ ನಿಮ್ಮ ಒಂದು ಪ್ರಯಾಣಕ್ಕೆ ಒಂದು ಹೊಸ ದಾರಿಯನ್ನ ತೆರೆದಿಟ್ಟಿದೆ ಅಂತ ಹೇಳಬಹುದು. ನೀವು ಜಪಾನ್ ನಲ್ಲಿ ಅಲ್ಲಿಯ ಜನಜೀವನವನ್ನು ಕಲಿತಂತ ಕೆಲವು ಅಂಶಗಳನ್ನು ಹೇಳುದಾದ್ರೆ,
3: ಜಪಾನಿನಲ್ಲಿ ಒಂದು ಸಂಜನ ಅವರು ಹೇಳಿದಾಗೆ ಡಿಸಿಪ್ಲಿನ್ಡ್ ಲೈಫ್ ಸರ್, ತುಂಬಾ ಶಿಸ್ತು ಬದ್ಧ ವ್ಯಕ್ತಿಗಳು ಅಂದ್ರೆ ಜನರು ಅಲ್ಲಿ ಇರುವಂತದ್ದು. ಎಷ್ಟು ಶಿಸ್ತು ಬದ್ಧತೆ ಅಂದ್ರೆ, ನಾವು ಮೆಟ್ರೋದಲ್ಲಿ ಹೋಗ್ಬೇಕಿತ್ತು ಸರ್, ಆ ಮೆಟ್ರೋದಲ್ಲಿ ಕೂಡ ಅದು ಬರುವ ಮುಂಚೆ ಸಾಲಾಗಿ ನಿಲ್ಲಿ ಅಂತ ಯಾರು ಅನೌನ್ಸ್ ಮಾಡೋದಿಲ್ಲ, ಅವರೇ ಬಂದು ನಿಲ್ತಾರೆ. ಅದು ಯಾವ ರೀತಿಯ ಸಾಲು ಅದು ಅವರಿಗೆ ಗೊತ್ತಿರ್ತದೆ, ಅಷ್ಟು ನೀಟ್ ಆಗಿ ನಿಲ್ಲುವವರು. ಒಮ್ಮೆಲೆ ಗುಂಪು ಸೇರಿಕೊಂಡು ಟ್ರೈನ್ ಬಂದ ತಕ್ಷಣ ಒಮ್ಮೆಲೆ ಹತ್ತುವಂಥದ್ದು ಆತರ ಏನು ಇಲ್ಲ ಸರ್, ಒಬ್ಬರ ಮೇಲೆ ಒಬ್ರು ಬಿದ್ದು ಹೋಗುವಂತದ್ದು ಇಂಥದ್ದು ಯಾವುದು ಇಲ್ಲ, ಒಬ್ಬರ ನಂತರ ಒಬ್ರು ಸರ್. ಹಾಗೆ ಈವನ್ ಟ್ರೈನ್ ಅಲ್ಲಿ ಕೂಡ ಹಾಗೆ, ಯಾರು ಯಾರ ಹತ್ರ ಈಗ ಗಟ್ಟಿ ಮಾತಾಡುವಂತದ್ದು ಅಥವಾ ಚರ್ಚೆ ಮಾಡುವಂತದ್ದು ಇದು ಯಾವುದು ಇಲ್ಲ ಸರ್, ಅಷ್ಟು ಬಹಳ ಕಾಮ್ ಆಗಿರುವಂತದ್ದು. ಎರಡನೇದು ಜಪಾನಿನಲ್ಲಿ ನಡೆಯುವವರಿಗೆ ತುಂಬಾ ತುಂಬಾ ಪ್ರಾಧಾನ್ಯತೆ ಇದೆ. ನಂಗೆ ತುಂಬಾ ಖುಷಿಯಾದದ್ದು ಅದು ಸರ್. ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾವು ನಡ್ಕೊಂಡು ಅಂದ್ರೆ ಮೇನ್ ಆಗಿ ನಾವು ರಸ್ತೆ ದಾಟುವಾಗ ತುಂಬಾ ಸಲ ಆಚೀಚೆ ನೋಡಿ ಮತ್ತೆ ಬರುವ ವಾಹನದ ವೇಗವನ್ನ ನೋಡಿ ನಾವು ಬಹಳ ಮುತುವರ್ಜಿಯಿಂದ ಅಂದ್ರೆ ಎಚ್ಚರಿಕೆಯಿಂದ ದಾಟುವಂತದ್ದು. ಅಲ್ಲಿ ಸರ್ ಫಸ್ಟ್ ಡೇ ಅಂದ್ರೆ ಮೊದಲ ದಿವಸ ನಾವು ತುಂಬಾ ಅಂದ್ರೆ ಗಾಡಿ ಬರ್ತಾ ಇದೆ ಏನ್ ಮಾಡೋದು, ದಾಟುದ ಬೇಡುವ ಅಂತೇಳಿ. ಬಟ್ ನಂತರ ನಾವು ಅದರ ಬಗ್ಗೆ ಆಲೋಚನೆ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇರ್ಲಿಲ್ಲ ಸರ್. ಯಾಕೆಂದ್ರೆ ನಾವು ನಿಂತ್ರು ಗಾಡಿಯು ನಿಲ್ತದೆ ನಮ್ಮನ್ನು ಹೋಗಿ ಅಂತ ಹೇಳ್ತಾರೆ ಅಷ್ಟು. ಅವರು ನಾವು ದಾಟ್ಲಿಕ್ಕೆ ನಿಂತಿದ್ದೇವೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸರ್. ಅವರೇ ಗಾಡಿಯನ್ನು ನಿಲ್ಲಿಸಿ ನಮ್ಮನ್ನು ದಾಟಿ ಅಂತ ಹೇಳ್ತಾರೆ. ನಾವು ದಾಟಿದ್ಮೇಲೆ ಅವರು ಹೋಗುದು. ಇನ್ನೊಂದು, ಅಲ್ಲಿ ರೆಡ್ ಸಿಗ್ನಲ್ ಬರ್ತದಲ್ಲ ಸರ್ ವೆಹಿಕಲ್ ಎಲ್ಲ ನಿಲ್ಲಿಕ್ಕೆ, ಯಾರು ಜನಸಂದಣಿ ಅಂದ್ರೆ ಜನರು ಇಲ್ಲದೆ ಇದ್ರೆ ರೋಡ್ ಅಲ್ಲಿ ಬಹುಶಃ ನಮ್ಮಲ್ಲಿ ಹೋಗ್ತಾರೆ ಸರ್, ಗಾಡಿ ಬಿಟ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಇಲ್ಲ ಸರ್, ಅಲ್ಲಿ ಆ ರೆಡ್ ಲೈಟ್ ಗ್ರೀನ್ ಆಗುವವರೆಗೆ ಅವರು ಯಾರೇ ಆಗಿರ್ಲಿ ಸರ್ ಆ ವೆಹಿಕಲ್ ಅಲ್ಲಿ ಅಲ್ಲೇ ಇರಬೇಕು.
0: ಅಷ್ಟು ತಾಳ್ಮೆ
3: ಅಷ್ಟು ಒಂದು ಅಂದ್ರೆ ಆ ರೂಲ್ಸ್ ಗೆ ಕೊಡುವ ಪ್ರಾಧಾನ್ಯತೆ ಅಷ್ಟು ಇದೆ ಸರ್. ಮತ್ತೆ ದಾರಿಯಲ್ಲಿ ಕೂಡ ಈಗ ನಮ್ಮಲ್ಲಿ ಒಂದು ಮಾತಿದೆ, ಯಾವಾಗ ಹೆಣ್ಣು ಮಕ್ಕಳು 12 ಗಂಟೆ ರಾತ್ರಿಗೆ ನಡೆದುಕೊಂಡು ಹೋಗ್ತಾರ ಸ್ವತಂತ್ರ ಬಂದ ಹಾಗೆ ಅಂತ. ಬಹುಶಃ ಅದು ಜಪಾನಿಗರಿಗೆ ತುಂಬಾ ಸೂಟ್ ಆಗ್ತದೆ, ಅಂದ್ರೆ ಅವರಿಗೆ ತುಂಬಾ ಅದು ಸ್ವತಂತ್ರ ಆಗಿದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ ಆ ವಿಷಯದಲ್ಲಿ. ಯಾಕೆಂದ್ರೆ ನಾವು ನಮ್ಮ ಪ್ರದರ್ಶನ ಎಲ್ಲ ಮುಗಿಸಿ ಕೆಲವೊಮ್ಮೆ ಬರುವಾಗ 11:30 ಆತರ ಎಲ್ಲ ಆಗಿರ್ತಿತ್ತು ಸರ್. ಮತ್ತೆ ನಾವು ಇನ್ನೊಂದು ಕಡೆಗೆ ಹೋಗಿ ಸ್ನಾನ ಎಲ್ಲ ಮುಗಿಸಿ ಬರುವಾಗ ಬಹುಶಃ 12:30 ಮಲಗುವಾಗ 1 ಗಂಟೆ 12:30 ಆಗ್ತಿತ್ತು. ಯಾರು ಇಟ್ಟಿರ್ಲಿಲ್ಲ ಸರ್, ನಾವು 3 ಜನ ಹೆಣ್ಮಕ್ಳು ನಾವೇ. ರೋಡ್ ಅಲ್ಲಿ ಇದ್ರು ಒಬ್ರ ಇಬ್ರ ಹಾಗೆ ಇಡ್ತಿದ್ರು ಸರ್. ನಮ್ಗೆ ಒಂದು ಸಲ ಇದ್ದಾರೆ ಅಂತ ಅನಿಸಿದ್ರು ಅವರಷ್ಟಕ್ಕೆ, ನಾವು ಆರಾಮದಲ್ಲಿ ಬರ್ತಿದ್ವಿ. ನಮ್ಗೆ ಅಲ್ಲಿ ಇವತ್ತು 12 ಗಂಟೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ನೀವ್ ಹೇಳಿದ್ರಿ ಸೂರ್ಯೋದಯದ ನಾಡು ಅಂತ ಜಪಾನ್, ಅಲ್ಲಿ 4:30 ಆ ಟೈಮಿಗೆ ಬೆಳಕಾಗ್ತದೆ ಸರ್. ಅಂದ್ರೆ ನಮ್ಗೆ ಈಗ ಮಲಗಿದ್ದು ಈಗ್ಲೇ ಹಗಲಾಯ್ತು ಅನ್ನುವ ಹಾಗೆ ಅಲ್ಲಿ ಫೀಲ್ ಆಗ್ತಿತ್ತು, ಅನುಭವ ಆಗ್ತಿತ್ತು ಸರ್. ಮತ್ತೆ ಶಿಸ್ತಲ್ಲಿ ಅವರು ಬಹಳ ಮುಂದೆ ಇದ್ದಾರೆ ಸರ್. ಮತ್ತೆ ಸ್ವಚ್ಛತೆ ಅಷ್ಟು ಕ್ಲೀನ್. ನಾವು ಪ್ರತಿ ದಿವಸ ಟ್ರೋಲಿ ದೂಡ್ಕೊಂಡು ಹೋಗ್ಬೇಕಿತ್ತು ಸರ್. ಅದು ಮಾತ್ರ ನಮ್ಮಷ್ಟು ಖುಷಿ ಪಟ್ಟವರು ಯಾರು ಇಲ್ಲ. ಯಾಕೆಂದ್ರೆ ನಮ್ಮದು ಮಾತ್ರ ಸರ್ ಶಬ್ದ, ನಾವು ನಡೆಯುವಾಗ ಮಾತ್ರ ಜಪಾನಲ್ಲಿ ಬಹುಶಃ ಆ ಏರಿಯಾದಲ್ಲಿ ಶಬ್ದ ಹೌದು ಸಂಚಲನ ಅಂದ್ರೆ ಅಷ್ಟು ಸೌಂಡ್ ಬರ್ತಿತ್ತು ಟ್ರೋಲಿಯಲ್ಲಿ. ದುಡ್ಕೊಂಡು ಹೋಗುದು ಸರ್ 3 ಜನ ಕ್ಯೂ ಅಲ್ಲಿ ಲೈನ್ ಅಲ್ಲಿ, ಅದು ಯಾವ ರೀತಿಯ ಶಬ್ದ ಕೊಡ್ತಿತ್ತು ಅಂತ ಹೇಳಿದ್ರೆ ಹೆಲಿಕಾಪ್ಟರ್ ಸೌಂಡ್ ಬರ್ತಿತ್ತು ಸರ್. ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಆ ತರ ಸೌಂಡ್ ಬರೋದು. ನಾವು ಹೋಗುವಾಗ ನಮ್ಗೆ ಆಚೀಚೆ ನೋಡಿದ್ರೆ ಅಷ್ಟು ನಿಶಬ್ದ, ನಾವು ಹೋಗ್ತಿದ್ದೇವೆ ಅಂತ ಹೇಳಿದ್ರೆ ಅಷ್ಟು ಸೌಂಡ್ ಸರ್. ಅಂದ್ರೆ ಹಾಗೆ ಟ್ರೋಲಿ ದುಡ್ಕೊಂಡು ನಾವು ಹೋಗ್ಬೇಕಿತ್ತು. ಬಟ್ ನಾವು ಹೋಗುವಾಗ ನಮ್ಗೆ ಇಲ್ಲಿ ಎಲ್ಲ ಹೋಗುವಾಗ ಸರ್ ಎಲ್ಲಿ ಉಗ್ದಿದ್ದಾರೆ, ಎಲ್ಲಿ ರಸ್ತೆಯಲ್ಲಿ ಕೊಳಕಿದೆ, ಆ ತರ ಒಂದು ಬರ್ತದೆ. ನಮ್ಮ ಬ್ಯಾಗ್ ಎತ್ತಿಕೊಂಡು ಹೋಗ್ಬೇಕು. ಬಟ್ ಅಲ್ಲಿ ಸರ್ ನಾವು ಕಣ್ಮುಚ್ಕೊಂಡು ಟ್ರೋಲಿಯನ್ನ ದುಡ್ತಾ ಹೋಗ್ತಿದ್ವಿ. ಅಂದ್ರೆ ಅಷ್ಟು ಕ್ಲೀನ್, ಅಷ್ಟು ನೀಟ್ ಸರ್, ಅಷ್ಟು ಸ್ವಚ್ಛತೆಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಇನ್ನೊಂದು ಖುಷಿಯಾದದ್ದು ಟಾಯ್ಲೆಟ್, ತುಂಬಾ ಖುಷಿಯಾದದ್ದು ಸರ್ ನಮ್ಗೆ. ಯಾಕಂದ್ರೆ ಅಷ್ಟು ಒಂದು ಡೆವಲಪ್ಡ್ ಒಂದು ಸಿಸ್ಟಮ್ ಅದು. ಯಾಕಂತ ಹೇಳಿದ್ರೆ ಎಲ್ಲ ಬಟನ್ ಅಲ್ಲಿ ಸರ್, ಎಲ್ಲ ಬಟನ್ ಅಲ್ಲಿ ಟಾಯ್ಲೆಟ್ ನ ಕೆಲಸ ಆಗುವಂತ. ಮತ್ತೆ ಅಷ್ಟು ಕ್ಲೀನ್ ಟಾಯ್ಲೆಟ್ ಕೂಡ. ಅಂದ್ರೆ ನಮ್ಮ ದೇಶ ನಿಜವಾಗ್ಲೂ ಶ್ರೀಮಂತವೇ. ಕೆಲವೊಂದು ಸಂಸ್ಕೃತಿ ಸಂಸ್ಕಾರಗಳಲ್ಲಿ ನಮ್ಮ ಇದನ್ನ ದೇಶವನ್ನ ಮೀರಿಸ್ಲಿಕ್ಕೆ ಆಗುದಿಲ್ಲ. ಅದು ಯಾಕೆ ಒಂದು ಎಕ್ಸಾಂಪಲ್ ನಾನು ಕೊಡ್ತೇನೆ. ಯಾಕಂದ್ರೆ ಅಲ್ಲಿ ಜಪಾನಿನಲ್ಲಿ ಇಂತಿಷ್ಟು ಅಂದ್ರೆ ಊಟಕ್ಕೆ ಕೂಡ ಅವರು ಆರ್ಡರ್ ಮಾಡಿರ್ತಾರೆ, ಒಂದು 10 ಜನವ 20 ಜನವ ಅದಷ್ಟೇ ಊಟ. ಆ ಒಂದು ಪ್ರೋಗ್ರಾಮ್ ಗೆ 20 ಜನ ಬರ್ತಾರಾದ್ರೆ 20 ಊಟ ಅಥವಾ 20 ಅವರೇನು ಫುಡ್ ಮಾಡ್ತಾರೆ ಅದು. 1 ಜನ ಎಕ್ಸ್ಟ್ರಾ ಆದ್ರೂ ಕೂಡ ಅಲ್ಲಿ ಇಲ್ಲ ಸರ್. ಬಟ್ ಭಾರತವನ್ನು ತಗೊಂಡಾಗ, ನಮ್ಮನ್ನು ತಗೊಂಡಾಗ, ನಾವು ಏನಾದ್ರೂ ಯಾರು ಬಂದ್ರು ಕೂಡ ಹಸಿವು ಅಂತ ಹೇಳಿದ್ರೆ ಒಂದಿಷ್ಟು ಹಾಗೆ ಅಂತ ತಗೊಂಡು ಅವರದು ಅದು ಅವರದು ಒಂದು ಪದ್ಧತಿ ಸರ್, ಅವರದೊಂದು ರೂಲ್ಸ್, ಅವರದೊಂದು ಡಿಸಿಪ್ಲಿನ್. ಇದು ನಮ್ಮದೊಂದು ಭಾರತದ ಸಂಸ್ಕೃತಿ. ಅದರಿಂದ ಸಂಸ್ಕೃತಿ ಕಲೆಯಲ್ಲಿ ನಮ್ಮದು ಭಾರತ ಶ್ರೀಮಂತವೇ. ಬಹುಶಃ ಈ ಸ್ವಚ್ಛತೆ ಅಥವಾ ಒಂದು ಸ್ವಲ್ಪ ಶಿಸ್ತು ಈ ರೀತಿಯಲ್ಲಿ ಸ್ವಲ್ಪ ನಾವು ಮುಂದೆ ಇದ್ದೇವೆ ಸರ್. ಈಗ ಆಗ್ತಾ ಇದೆ ಆ ಕೆಲಸ. ಇನ್ನಷ್ಟು ಆದ್ರೆ ಸರ್ ನಮ್ಮ ಭಾರತವು ಕೂಡ ಅದ್ಭುತ ಒಂದು ಅಭಿವೃದ್ಧಿ ಹೊಂದಿದ ದೇಶ ಅಂತೂ ಖಂಡಿತ ಆಗ್ತದೆ ಸರ್. ಆಗ್ಬೇಕು ಅನ್ನೋದು ನಮ್ಮದು ಕೂಡ ಆಶಯ.
1: ಮತ್ತೆ ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್, ಅವರು ತುಂಬಾ ಪಂಚುಯಲ್ ಆಗಿರ್ತಾರೆ. ಈ ಟೈಮ್ ಅಂದ್ರೆ ಆ ಟೈಮಿಗೆ ಶಾರ್ಪ್ ಆಗಿ ಎಲ್ಲ ರೆಡಿ ಇರ್ತಾರೆ. ಮತ್ತೆ ಈ ಟೈಮ್ಗಲ್ಲಿ ಆಗ್ಬೇಕಂದ್ರೆ ಅದೆಲ್ಲ ಏನಾದ್ರೂ ಮಾಡಿ ಮುಗಿಸಿಯೇ ಅವರು ಇದ್ ಮಾಡೋದು. ಆ ಟೈಮ್ ಅಂದ್ರೆ ಟೈಮ್.
0: ನೀವು ಅಲ್ಲಿಯ ಜನಜೀವನವನ್ನ ಯಾವ್ದು ನಿಮ್ಗೆ ಇಷ್ಟ ಆಯ್ತು?
1: ಹೌದು, ಅಲ್ಲಿ ಹೋದ ತಕ್ಷಣ ನಮಗೆ ಒಂದು ಇದಾದದಂದ್ರೆ ಏನೇ ಆದ್ರೂ ಎಷ್ಟು ಕ್ಲೀನ್ ಇರ್ತದೆ, ಅದು ಎಷ್ಟು ಕ್ಲೀನ್ ಇರ್ಲಿ ರೋಡ್ ಅದನ್ನು ಕ್ಲೀನ್ ಮಾಡ್ತಾ ಇರ್ತಾರೆ. ನೋ ವಂಡರ್ ಅದು ಅಷ್ಟು ಕ್ಲೀನ್ ಆಗಿದೆ ಸಿಟಿ ಅಂತ. ಮತ್ತೆ ಇನ್ನೊಂದು ಗಟ್ಟರ್ಸ್ ಅಲ್ಲಿ ಕೂಡ ನಾವು ಇಲ್ಲಿ ಮೋರಿಯಲ್ಲಿ ನೋಡಿದ್ರೆ ನಮ್ಗೆ ಒಂಥರ ಅಸಹ್ಯ ಆಗ್ತದೆ ನೋಡ್ಲಿಕ್ಕೆ. ಬಟ್ ಅಲ್ಲಿ ಎಷ್ಟು ಕ್ಲೀನ್ ಆಗಿ ನಾರ್ಮಲ್ ವಾಟರ್ ಹರಿತಿದೆ ಅನ್ನೋ ತರ ಇರುತ್ತೆ ಗಟ್ಟರ್ಸ್ ಕೂಡ. ಮತ್ತೆ ಅಲ್ಲಿ ನಾವು ಫಿಶ್ ಕಂಡಿದ್ದು ಹೌದು, ನಾವು ರೀಲ್ಸ್ ಅಲ್ಲೆಲ್ಲ ನೋಡ್ತಿದ್ವಿ ಜಪಾನ್ ಎಷ್ಟು ಕ್ಲೀನ್ ಅಂದ್ರೆ ಫಿಶ್ ನೋಡ್ತೇವೆ. ಅದು ಆಕ್ಚುಲಿ ಸತ್ಯ, ನಾವು ಇಷ್ಟಿಷ್ಟು ದಪ್ಪ ದಪ್ಪ ಫಿಶ್ ಕಂಡಿದ್ದು ಹೌದು ಆ ಗಟ್ಟರಲ್ಲಿ. ಸೊ ಅದು ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು. ಮತ್ತೆ ಇನ್ನೊಂದಂದ್ರೆ ಮ್ಯಾನ್ ಹೋಲ್ ಕವರಿಂಗ್, ನಮ್ದ್ರಲ್ಲಿ ಮ್ಯಾನ್ ಹೋಲ್ ಕವರಿಂಗ್ ಅದು ಪೂರ್ತಿ ಮಾಡಿರ್ತಾರೋ ಬಿಟ್ಟಿರ್ತಾರೋ ಯಾರು ಬೀಳ್ತಾರೋ ಅಂದೇ ಆಗುತ್ತೆ. ಅಲ್ಲಿ ಹೆಂಗಂದ್ರೆ ಮ್ಯಾನ್ ಹೋಲ್ ಕವರಿಂಗ್ ಗೂ ಒಂದು ಡಿಸೈನ್ ಮಾಡಿರ್ತಾರೆ. ಇವಾಗ ನಾವು ಒಸಾಕಾಗೆ ಹೋಗಿದ್ವಿ ಅಂದ್ರೆ ಒಸಾಕಾ ಕ್ಯಾಸಲ್ ದೇನೆ ಅಲ್ಲಿ ಒಂದು ಡಿಸೈನ್ ಮಾಡಿ ಪೇಂಟ್ ಮಾಡಿರ್ತಾರೆ. ನಾವು ಹೋಗಿ ಮ್ಯಾನ್ ಹೋಲ್ ಕವರಿಂಗ್ ಹತ್ರ ಫೋಟೋ ತೆಗೆಯೋದು, ಇಮ್ಯಾಜಿನ್ ನಮ್ಮ ಇದ್ರಲ್ಲಿ ಹೋಗಿ ಅದು ಮೋರಿ ಹತ್ರ ಹೋಗಿ ಫೋಟೋ ತೆಗೆದ್ರೆ. ಬಟ್ ಅವರು ಹಾಗೆ ಮಾಡಿದಾರೆ ಅಂದ್ರೆ ಅದು ಈಸಿ ಟಾಸ್ಕ್ ಅಲ್ಲ, ಮತ್ತೆ ಅದು ತುಂಬಾ ಕ್ರಿಯೇಟಿವ್ ಆಗಿ ಅವ್ರ ಕಂಟ್ರಿನ ಪ್ರೆಸೆಂಟ್ ಮಾಡ್ಕೊಳ್ತಿರುವ ರೀತಿ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಯ್ತು.
0: ಸಂಚನ ಅವರಿಗೆ ಅಲ್ಲಿಯ ಜನರೊಟ್ಟಿಗೆ ನೀವು ಹೋಗುವಂತ ವಾತಾವರಣ ಆಗಿರ್ಬೋದು ಅಥವಾ ಈಗ ಮೇಡಮ್ ಅವರು ಹೇಳಿದ್ರು ಮತ್ತೆ ಸಂಜನಾ ಅವರು ಅವ್ರ ಜೊತೆ ಹೋಗುವಾಗ ನಿಮ್ಗೆ ಈಗ ಫೀಲ್ ಆಯ್ತು?
2: ಸರ್, ಫಸ್ಟ್ ಗೆ ನಂಗೆ ಅಂದ್ರೆ ಅವರು ನಮ್ಮ ಆರ್ಟ್ ಅನ್ನು ತಗೊಂಡ ರೀತಿ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ. ಮತ್ತೆ ಎಂತಂದ್ರೆ ಅವರಿಗೊಂದು ಈಗ ನಮಗೆ ಗೊತ್ತಿಲ್ಲ ನಾವು ಯಾವುದೋ ಒಂದು ಕಂಟ್ರಿ ಆರ್ಟ್ ಅನ್ನು ಇಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ ಅಂತ ಹೇಳುವಾಗ ನಮಗೆ ಅಷ್ಟು ಕ್ಯೂರಿಯಾಸಿಟಿ ಬರ್ತದಿಲ್ಲ, ನಮ್ಗೆ ಗೊತ್ತಿಲ್ಲ. ಬಟ್ ಅವ್ರು ಅದನ್ನು ಎಷ್ಟು ಕ್ಯೂರಿಯಾಸಿಟಿ ಆಗಿ ಎಷ್ಟು ಅಬ್ಸರ್ವಿಂಗ್ ಆಗಿ ಎಷ್ಟು ಹಂಬಲ್ ಆಗಿ ತಗೊಂಡ್ರು, ಎಷ್ಟು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ತಗೊಂಡ್ರು. ನಾವು ಹೇಗೆ ಇಲ್ಲಿ ಯಕ್ಷಗಾನವನ್ನು ರೆಸ್ಪೆಕ್ಟ್ ಮಾಡ್ತೇವೆ ಸೇಮ್ ವೇ ಅವರು ಸಹ ಅದನ್ನು. ಅವರಿಗೆ ನಾವು ಒಂದು ದಿನ ಹೇಳಿದ್ವಿ ಈ ರೀತಿಯಾಗಿ ಚೌಕಿಗೆ ಬರುವಾಗ ಚಪ್ಪಲೆಲ್ಲ ಹಾಕಬಾರ್ದು, ಅಷ್ಟು ಡಿವೋಷನಲ್ ಆಗಿ ತಗೊಳ್ತೇವೆ ಯಕ್ಷಗಾನವನ್ನು ಅಂತ ಹೇಳಿದ್ವಿ, ಒಂದೇ ದಿನ ಹೇಳಿದ್ವಿ. ನೆಕ್ಸ್ಟ್ ಡೇ ಇಂದ ಅವರು ಅದನ್ನು ಫಾಲೋ ಮಾಡ್ತಿದ್ರು, ಅಷ್ಟು ರೆಸ್ಪೆಕ್ಟ್ ಅಷ್ಟು ಹಂಬಲ್ ಅವರು. ಅದೊಂದು ನಮಗೆ ಸಹ ಖುಷಿ ಆಗ್ತಿತ್ತು ಅವರಿಂದ ಹಾಗೆ ರೆಸ್ಪಾನ್ಸ್ ಬರುವಾಗ.
0: ಸಂಜನಾ ಅವ್ರಿಗೆ ಏನಾದ್ರು ಫನ್ನಿ ಮೂಮೆಂಟ್ ಲೈಕ್ ಈಗ ಭಾಷೆ ಆಗಿರ್ಬೋದು ಟ್ರಾವೆಲಿಂಗ್ ಆಗಿರ್ಬೋದು ಫುಡ್ ಆಗಿರ್ಬೋದು ಅದನ್ನೊಂದು ಶೇರ್ ಮಾಡೋದಾದ್ರೆ?
1: ಒಂದೇನಂದ್ರೆ ಫಸ್ಟ್ ಆಫ್ ಆಲ್ ಟ್ರಾಲಿ ಇದು ಎಲ್ಲ ಸೈಲೆಂಟ್ ಆಗಿರುತ್ತೆ, ನಾವು ದಡ ದಡ ದಡ ಹೋಗುದು, ಅದು ತುಂಬಾ ನಗು ಬರ್ತಿತ್ತು, ನಮ್ಗೇನೆ ನಗು ಬರ್ತಾಯಿತ್ತು. ಇನ್ನೊಂದೇನಂದ್ರೆ ಒಂದು ಅಮಗಾಸಕಿ ಅಂತ ಒಂದು ಪ್ಲೇಸ್ ಇತ್ತು, ನಾವಿರೋದ್ರಿಂದ ಒಂದು 5 minutes ವಾಕ್ ಅಷ್ಟೇ. ಅಲ್ಲಿಗೆ ನಾವು ವೆನ್ಯೂ ಅಲ್ಲಿ ನಮ್ಗೆ ಮೇಕಪ್ ಮಾಡ್ಕೊಳ್ಲಿಕ್ಕೆ ಅಷ್ಟು ಸಮಯ ಇರ್ಲಿಲ್ಲ, ನಾವು ಮನೆಯಿಂದನೇ ಮೇಕಪ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಮನೆಯಿಂದ ಮೇಕಪ್ ಮಾಡ್ಕೊಂಡು ನಾವು ನಡ್ಕೊಂಡು ಹೋಗ್ಬೇಕಾಗಿತ್ತು. ಸೊ ರೋಡ್ ಮೇಲೆಲ್ಲ ನಾವು ಟ್ರಾಲಿ ಫಸ್ಟ್ ಆಫ್ ಆಲ್ ಸೌಂಡ್ ಮಾಡ್ಕೊಂಡು ಡಗ ಡಗ ಹೊಡ್ಕೊಂಡು ಮೇಕಪ್ ಬೇರೆ ಹಾಕೊಂಡು ಹೋತ, ಎಲ್ಲರೂ ನಮ್ಮನ್ನ ನೋಡಿ ಮ್ಯಾಮ್ ಇದು ಮೇಕಪ್ ನೋಡಿ, ಸೊ ರಾವಣದು ಮೇಕಪ್ ನೋಡಿ ಅವರು ಸ್ವಲ್ಪ ಗಡಿ ಬಿಡಿ ಆಗಿ. ಬಟ್ ಆದ್ರೂ ಆ ಗಡಿ ಬಿಡಿ ಆದ್ರೂ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗುದು, ಜಾಸ್ತಿ ಡಿಸ್ಟರ್ಬ್ ಮಾಡುತ್ತಾರ ಅಲ್ಲ, ನೋಡಿದ್ರ ಶಾಕ್ ಆದ್ರೆ ಅಷ್ಟೇ ಮುಂದೆ ಹೋಗುದು ಅವರು. ಅದೊಂದು ಫನ್ ಆಗಿತ್ತು. ಮತ್ತೆ ಇನ್ನೊಂದೇನಂದ್ರೆ ಅವರು ಏನೇ ಇದ್ ಮಾಡಿದ್ರು ಥ್ಯಾಂಕ್ ಯು ಹೇಳ್ಬೇಕಾದ್ರೆ ಹೆಲೋ ಹೇಳ್ಬೇಕಾದ್ರೆ ತುಂಬಾ ಬಗ್ತಾರೆ. ನಾವು ಸ್ವಲ್ಪ ಬಗ್ಗಿದ್ರೆ ಅವ್ರು ನಮ್ಗಿನ್ನ ಜಾಸ್ತಿ ಬಗ್ಗುದು, ಇಷ್ಟ ಬಗ್ಗಿದ್ರೆ ಅವ್ರು ಇನ್ನೂ ಜಾಸ್ತಿ ಬಗ್ಗುದು, ಬಿಟ್ರೆ ಅವ್ರು ಕೆಳಗಡೆ ಮಲ್ಕೊಂಡ್ ಬಿಡ್ತಾ ಇದ್ರು ಅನ್ನೋ ತರ ಅನ್ಸ್ತಾ ಇತ್ತು.
0: ಮೇಡಮ್ ಅವ್ರಿಗೆ ಈಗಾಗಲೇ ನಮ್ಮ ಸಂಜನಾ ಅವ್ರು ಹೇಳಿದ್ರು ನೀವು ರೋಡ್ ಅಲ್ಲಿ ಮೇಕಪ್ ಮಾಡ್ಕೊಂಡು ಹೋದಾಗ ಜಪಾನಿಗರು ಆಶ್ಚರ್ಯದಿಂದ ನೋಡಿದ್ರು ಅಂತ.
3: ಹೌದು ಸರ್, ಅಂದ್ರೆ ನಾನೇ ಹೇಳಿದ್ದೆ ಇವರ ಹತ್ರ ಬಹುಶಃ ನೀವು ಇಬ್ರು ಹೋಗುವಾಗ ಯಾರು ಅಷ್ಟು ಹೆದರ್ಲಿಕ್ಕಿಲ್ಲ ಅಥವಾ ಏನು ಅನ್ಕೊಳ್ಲಿಕ್ಕಿಲ್ಲ. ನಾನು ಏನಾದ್ರೂ ಆ ತರ ವೇಷ ಹಾಕಿ ಹೋದ್ರೆ ಹೇಗೆ ಅದನ್ನ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ನನಗೆ ಸ್ವಲ್ಪ ಎದಿತ್ತು ಸರ್. ಆದ್ರೆ ಹೀಗೆ ನೋಡ್ತಾರೆ, ನಾವು ನಗಡಿಕೊಂಡೆ ಅಯ್ಯೋ ನೋಡ್ತಾರೆ ಸಂಜನಾ ಸಂಜನಾ. ಅದಕ್ಕೆ ತಕ್ಕ ಸಂಜನ ಕೂಡ ನನ್ನ ಹಿಂದೆ ಇದ್ದದ್ದು ಸರ್, ಮಾಲಿನಿ ಮೇಡಮ್ ಅಂತ ಹೇಳಿದ್ಲು. ಏನಮ್ಮ ಅಂತ ತಿರುಗಿ ನೋಡ್ತಾರೆ, ಫೋಟೋ ತೆಗಿತಾ ಇದ್ದಾರೆ ಏನೋ ವಿಡಿಯೋ ತೆಗಿತಾ ಇದ್ರು. ಸೊ ಅಂದ್ರೆ ನಮ್ಗೆ ಅನಿಸ್ತದೆ ಇಷ್ಟು ನಾವು ಅಂದ್ರೆ ಏನ್ ತಿಳ್ಕೊಳ್ತಾರೆ ಏನ್ ತಿಳ್ಕೊಳ್ತಾರ ಅಂತ ಹೋಗುವಾಗ ಅವರು ಫೋಟೋ ತೆಗೆದು ಎಂಜಾಯ್ ಮಾಡ್ತಿದ್ರು. ಬಟ್ ಎದುರಿಗಿದ್ದ ಜಪಾನ್ ನ ಜನರು ಒಮ್ಮೆ ಏನಿದು ಅದ್ಭುತ ಅಂತ ನೋಡಿದ್ದು ಹೌದು ಸರ್, ಹೀಗೆ ನೋಡಿದ್ರು ಮತ್ತೆ ಅವರಷ್ಟಕ್ಕೆ ಸರ್. ಹಾಗೆ ನಮ್ಗೆ ತುಂಬಾ ಮುಜುಗರ ಆಗ್ಲಿಲ್ಲ, ನಾವು ರಾಜಾರೋಷವಾಗಿ ಹೋಗ್ತಿದ್ವಿ ಸರ್.
1: ಅಂದ್ರೆ ಇಲ್ಲಿ ಅಂದ್ರೆ ಏನಾದ್ರೂ ಅನ್ಯೂಶಲ್ ನೋಡಿದ್ರೆ ಅಯ್ಯೋ ಅಯ್ಯೋ ಏನಿದು ಏನಿದು ಅಂತ ಅವರೆಲ್ಲ ಮಾತಾಡ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ಇದ್ ಮಾಡಿದಾಗ ನಾವು ಹಾಗೆ ಇರುತ್ತೆ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಹಾಗೆ ಇರ್ಲಿಲ್ಲ, ಅದೊಂದು ಖುಷಿಯಾದ ವಿಷಯವೇ.
2: ನಮಗೆಲ್ಲರಿಗೆ ಸಹ ಫನ್ನಿ ಆದದ್ದು ಟ್ರಾಲ್ ಇದೆ ಅಂದ್ರೆ ಟ್ರಾಲಿ ಅಂದ್ರೆ ಅಲ್ಲಿ ಸಹ ನಾವು ಹೋಗ್ಬೇಕಾದ್ರೆ ಒಂದೊಂದು ಕಡೆಯಲ್ಲಿ ಒಂದೊಂದು ಸೌಂಡ್ ಎಲ್ಲ ಬರ್ತಾ ಇತ್ತು, ಅದನ್ನೆಲ್ಲ ನಾವು
3: ಅವರು ಬಹಳ ಮೌನವಾಗಿ ತಮಾಷೆ ಮಾಡೋರು. ಸಿಂಚನ್ ಅವರು ಒಂದು ಹೆಲಿಕಾಪ್ಟರ್ ಸೌಂಡ್ ಆದ್ರೆ ಇನ್ನೊಂದು ಅವ್ರು ಇಳಿಕುಂಟು, ಇನ್ನೊಂದು ರಸ್ತೆಯಲ್ಲಿ ಹೋಗುವಾಗ ಇದು ಗರಗಸದ ಶಬ್ದ ಕೇಳಿಸ್ತಾ ಇದೆ ಅಂತ.
0: ಜಪಾನ್ ಅಲ್ಲಿ 11 ದಿನ ಇದ್ರಿ, ಅವರ ಭಾಷೆಯ ಕೆಲವು ಶಬ್ದಗಳು ನಿಮ್ಗೆ ಏನಾದ್ರು ಕಿವಿಗೆ ಬಿದ್ದಿದ್ರೆ ಅದನ್ನ ಮತ್ತೆ ರಿಪೀಟ್ ಮಾಡ್ಬೇಕು ಅಂತ ಏನಾದ್ರೂ ಅನಿಸಿದ್ರೆ?
3: ತುಂಬಾ ಏನು ನಮ್ಗೆ ಮೂವರಿಗೆ ಕೂಡ ತುಂಬಾ ಚೆನ್ನಾಗಿ ನೆನಪಿರುವಂತದ್ದು ಅಂತ ಹೇಳಿದ್ರೆ ಅರಿಗತ್ತು ಗೊಜೈಮಸ್ ಅಂತೇಳಿ, ಥ್ಯಾಂಕ್ ಯು ಸೋ ಮಚ್ ಅಂತೇಳಿ ನಮಸ್ತೆ ಹೇಳ್ತಿದ್ರು. ಅದು ನಮ್ಗೆ ತುಂಬಾ ಖುಷಿ ಆಗ್ತಿತ್ತು, ಜಪಾನ್ ಅಲ್ಲಿ ನಮಸ್ತೆ ಹೇಳ್ತಾರೆ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಅನ್ನೋದಕ್ಕೆ ಅರಿಗತ್ತು ಗೊಜೈಮಸ್ ಅಂತ ಹೇಳ್ತಾರೆ. ಮತ್ತೆ
1: ಅವರದನ್ನ ತುಂಬಾ ಉಪಯೋಗಿಸ್ತಾರೆ,
3: ತುಂಬಾ ಸಲ ಉಪಯೋಗಿಸ್ತಾರೆ.
1: ಹಾಯ್ ಹೆಲೋ ಹೇಳ್ತೀವಿ ಅವ್ರು ಅರಿಗತ್ತು ಗೊಜೈಮಸ್, ಸುಮ್ಮನೆ ನೋಡಿದ್ರು ಬಕ್ಕೊಂಡು ಅದೇ ಹೇಳ್ಕೊಂಡೇ ಹೋಗುದು. ಎಷ್ಟು ಸರಿ ಹೇಳ್ತಾರೆ ಅಂದ್ರೆ
3: ಹೌದು,
0: ಅವಕಾಶಗಳು ನಮಗೆ ಹೇಗೆ ಬರ್ತದೆ ಅಂತ ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮ್ಮ ಯಕ್ಷಗಾನ ತಂಡ, ಸಂಜನಾ ಅವರಾಗಿರ್ಬೋದು, ಸಿಂಚನ ಆಗಿರ್ಬೋದು, ಮತ್ತೆ ಮರಣಿ ಮೇಡಮ್ ಅವರ ಆಗಿರ್ಬೋದು, ನೀವು ಹೋಗಿದ್ವಿ. ಇಂಥದ್ದು ತುಂಬಾ ಅವಕಾಶಗಳು ವಿದ್ಯಾರ್ಥಿಗಳಿಗೆ ಅಥವಾ ಪ್ರಾಧ್ಯಾಪಕರಿಗೆ ಬರ್ಬೋದು, ಅಂತವರಿಗೆ ನಿಮ್ಮ ಒಂದು ಸಲಹೆ ಏನು?
3: ಹೌದು ಸರ್, ಖಂಡಿತ ಬಳಸ್ಕೊಳ್ಬೇಕು. ಯಾಕೆಂದ್ರೆ ನಾನು ಯಕ್ಷಗಾನ ಕಲಾವಿದೆ, ನನಗೆ ಈ ಅವಕಾಶ ಸಿಗ್ಬೇಕಾದ್ರೆ ಮುಖ್ಯ ಕಾರಣವೇ ನನ್ನ ಕೇಂದ್ರ ಸರ್, ಶ್ರೀ ಶಾರದ ಯಕ್ಷಕಲಾ ಕೇಂದ್ರ ಅಂತ ಇದೆ. ಮೊದಲ ಗುರು ಕೃಷ್ಣ ಪಕ್ಕಿನಿಯರು, ಅಲ್ಲಿಯ ಕೇಂದ್ರ ಗುರುಗಳಾದ ರಾಕೇಶ್ ಅಯ್ಯಡ್ಕ ಅವರಿಂದಲೂ ಸಲಹೆಗಳನ್ನ ಕೇಳಿದ್ದೇನೆ. ಅವರೆಲ್ಲರ ಒಂದು ಪ್ರೋತ್ಸಾಹ, ಮುಖ್ಯವಾಗಿ ಸರ್ ಒಬ್ಬ ಆರ್ಟಿಸ್ಟ್ ಆಗಿ ನನಗೆ ನನ್ನ ತಾಯಿಯ ಪ್ರೋತ್ಸಾಹ. ನನಗೆ ಖುಷಿಯಾದದ್ದು ಸರ್, ಒಂದು ನಾವೊಂದು ಯಕ್ಷಗಾನ ಕಲೆಯನ್ನ ನಾವು ಅಲ್ಲಿ ಕರ್ಕೊಂಡು ಹೋಗುದು ಮಾತ್ರ ಅಲ್ಲ, ಅದರ ಜೊತೆಗೆ ನಾವು ನಮ್ಮ ಇಂಡಿಯಾವನ್ನ ರೆಪ್ರೆಸೆಂಟ್ ಮಾಡ್ತೇವೆ ಸರ್. ಅವಕಾಶ ಬಾಗಿಲು ತಟ್ಟುವಾಗ ನಾವು ಅದನ್ನ ಒಮ್ಮೆನೆ ತೆಗಿಬೇಕು, ಯಾಕಂದ್ರೆ ಗೊತ್ತಿಲ್ಲ ಆ ಅವಕಾಶ ಮುಂದೆ ಇನ್ಯಾರಿಗೂ ಹೋಗ್ಬೋದು ಅಥವಾ ಆ ಅವಕಾಶ ಸಿಗದೇ ಇರಬಹುದು. ನಮಗೆ ಯಾವಾಗ ಒಂದು ಅವಕಾಶ ಬರ್ತದ, ನಾವು ಯಾವ ಒಂದು ಕಲೆಯನ್ನ ಕಲ್ತಿದ್ದೇವೆಯೋ ಆ ಕಲೆಯನ್ನು ನಮಗೆ ಇನ್ನಷ್ಟು ಎತ್ತರಕ್ಕೆ ತಗೊಂಡೋಗ್ಲಿಕ್ಕೆ ಅವಕಾಶ ಸಿಕ್ಕಿದಾಗ ನಾವು ಅದನ್ನಷ್ಟೇ ಪರಿಪೂರ್ಣತೆಯಿಂದ ತಗೊಂಡ್ರೆ ಬಹುಶಃ ನಾವು ಮಾತ್ರ ಅಲ್ಲ ನಮ್ಮ ಕಲೆ ಮೊದಲಾಗಿ ಅದು ಎಲ್ಲರಿಗೂ ಕಾಣ್ತದೆ ಸರ್. ಆ ಕಲೆ ಕಾಣುದು ತುಂಬಾ ಇಂಪಾರ್ಟೆಂಟ್, ಆ ಕಲೆ ನಮ್ಮನ್ನು ತನ್ನಷ್ಟಕ್ಕೆ ಕಾಣಿಸ್ತದೆ. ನನ್ನ ಸಂಸ್ಥೆ ನನಗೊಂದು ಅವಕಾಶ ಕೊಟ್ಟಿದೆ, ಮತ್ತೆ ನನ್ನ ಸಂಸ್ಥೆಯ ಹೆಸರನ್ನ ಅಲ್ಲಿ ಕೇಳುವಾಗ ನಮ್ಗೆ ಖುಷಿ ಆಗ್ತಿತ್ತು ಸರ್, SDM ಅಂತ ಹೇಳಿ. ಹಾಗಿರುವಾಗ ನಾವು ದುಡಿಯುವ ಸಂಸ್ಥೆಗೆ ಏನಾದ್ರೂ ನಮ್ಮಿಂದ ಒಂದು ಈ ರೀತಿಯ ಆದಂತಹ ಒಂದು ಕೊಡುಗೆ ಕೊಡ್ಲಿಕ್ಕೆ ಒಂದು ನಿಜವಾಗ್ಲೂ ಖುಷಿ ಆಯ್ತು ಸರ್. ಇದೊಂದು ಒಳ್ಳೆ ಅವಕಾಶ, ಪ್ರತಿಯೊಬ್ರು ಇದನ್ನು ಮುಂದೆ ಯಾರಿಗೆ ಈ ಅವಕಾಶ ಸಿಗ್ತದ ಅವರೆಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಬೇಕು. ಯಾಕಂದ್ರೆ ಅವರು ಬೆಳಗ್ತಾರೆ, ಅವರ ಕಲೆಯು ಬೆಳಗ್ತದೆ, ಜೊತೆಗೆ ಅವರ ಇರುವಂತಹ ಪರಿಸರ ಕೂಡ ಅಥವಾ ಸಮಾಜ ಕೂಡ ಅದೊಂದು ಒಳ್ಳೆ ಹೆಸರನ್ನ ಕೇಳ್ತದೆ ಸರ್. ನಾವು ತಗೊಂಡದಕ್ಕೆ ನಾವೇನಾದ್ರೂ ಕೊಟ್ಟಾಗ ತುಂಬಾ ಖುಷಿ ಆಗುತ್ತೆ ಸರ್.
0: ಸಂಜನಾ ಅವರು ಏನ್ ಹೇಳ್ತೀರಿ ಅವಕಾಶಗಳನ್ನ ಬಾಚಿಕೊಳ್ಳುವ ಬಗ್ಗೆ?
1: ಹೌದು, ನಾನು ಸ್ಟೂಡೆಂಟ್ ಆಗಿ ಹೇಳ್ತಿರೋದೇನಂದ್ರೆ ನೀವ್ ಯಾವ್ದ್ರಲ್ಲೇ ಸ್ಪೆಷಲೈಸ್ ಆಗಿ ಏನು ಗೊತ್ತಿಲ್ಲ ಅಂತ ಹೇಳ್ಬೇಡಿ. ಏನೇ ಅಪರ್ಚುನಿಟೀಸ್ ಏನು ಮುಂಚೆನೆ ಎಲ್ಲ ಪ್ಲಾನ್ ಆಗಿ ಬರೋದಿಲ್ಲ. ನಂದೇ ಹೇಳ್ಬೇಕಂದ್ರೆ ಎಲ್ಲರೂ ಅವ್ರು ಸಡನ್ ಆಗಿ ಬಂದದ್ದು, ನಾವು ಸಡನ್ ಆಗಿ ಇಂಟರ್ವ್ಯೂ ಅಂತ ನಿಂತದ್ದು. ಏನು ಗೊತ್ತಿಲ್ಲ ಅಂತ ಹೇಳ್ಬೇಡಿ, ಮ್ಯಾಮ್ ಹೇಳ್ದಾಗೆ ಅಪರ್ಚುನಿಟಿ ವೆನ್ ಇಟ್ ಕಮ್ಸ್ ನಾಕಿಂಗ್ ದ ಡೋರ್ ಜಸ್ಟ್ ಗ್ರಾಬ್ ಇಟ್ ಅಂತ ಹೇಳುದು. ಯಾವಾಗ ಅಪರ್ಚುನಿಟಿ ಬಂದ್ರು ಅದೊಂದು ಯೂಸ್ ಮಾಡ್ಕೊಳ್ಳಿ ಅದನ್ನು, ಮತ್ತೆ ಯಾವ್ದು ಬಿಟ್ಕೊಡ್ಬೇಡಿ ಅನ್ನೋದು ನನ್ನ ಮಾತು.
0: ಅದೇ
2: ಸರ್, ಆಪರ್ಚುನಿಟಿ ಬಂದಾಗ ಅದನ್ನು ಯೂಸ್ ಮಾಡ್ಲೇಬೇಕಾಗ್ತದೆ. ಬಿಕಾಸ್ ನಮ್ಗೆ ಒಂದು ಕಲೀಲಿಕ್ಕೆ ಒಂದು ದೊಡ್ಡ ಆಪರ್ಚುನಿಟಿ ಅಂತ ಹೇಳ್ಬೋದು. ಈ ತರ ಈಗ ಬೇರೆ ಕಂಟ್ರಿಗೆ ಹೋದಾಗ ಅಲ್ಲಿದು ಕಲ್ಚರ್ ಆಗಿರ್ಬೋದು, ಸೊ ನಾವು ತುಂಬಾ ವಿಷಯ ಕಲ್ತಿದ್ದೇವೆ. ಸೊ ಕಲೀಲಿಕ್ಕೆ ಒಂದು ಎಂತ ನಮ್ಮ ನಾಲೆಜ್ ಅನ್ನು ಇಂಪ್ರೂವೈಸ್ ಮಾಡ್ಲಿಕ್ಕೆ ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು.
0: ಜಪಾನ್ ಪ್ರವಾಸದ ಅನುಭವಗಳನ್ನ ನಮ್ಮ ಸೀಮಿತ ಸಮಯದಲ್ಲಿ ಅನೇಕ ವಿಚಾರಗಳನ್ನ ಹಂಚಿಕೊಂಡ್ರಿ. ಡಾಕ್ಟರ್ ಹುಮಾಲಿನಿ ಅಂಚನ ಅವರು, ಹಾಗೆ ಸಂಜನಾ ಅವರು ಮತ್ತೆ ಸಿಂಚನ ಅವರು ಅನೇಕ ವಿಚಾರಗಳನ್ನ ಹಂಚಿಕೊಂಡಿದ್ರಿ ನಮ್ಮ ರೇಡಿಯೋ ಕೇಳುಗರ ಪರವಾಗಿ ಮತ್ತೆ ರೇಡಿಯೋ ನಿನಾದದ ಪರವಾಗಿ. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.

0: ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಈ ಕಾರ್ಯಕ್ರಮ ಪ್ರಸಾರ.
1: ಸಾಮಾಜಿಕ ಮಾಧ್ಯಮಗಳು ನಮಗೆ ಪ್ರಪಂಚದಾದ್ಯಂತದ ಎಲ್ಲದರೊಂದಿಗೆ ಸಂಪರ್ಕದಲ್ಲಿರಲು ಸಹಾಯ ಮಾಡುತ್ತವೆ. ಆದರೆ ಸೋಷಿಯಲ್ ಮೀಡಿಯಾ ಮತ್ತು ಮೆಸೇಜಿಂಗ್ ಆಪ್ಗಳಿಂದ ನಮ್ಮ ಜೀವನ ಸುಲಭವಾಗುತ್ತಿರುವುದು ಎಷ್ಟು ನಿಜವೋ, ನಮ್ಮ ಖಾಸಗಿತನಕ್ಕೂ ಕುತ್ತು ಬಂದಿರುವುದು ಅಷ್ಟೇ ನಿಜ. ತಂತ್ರಜ್ಞಾನ ಬೆಳೆದಂತೆಲ್ಲ ಸಾಮಾಜಿಕ ಜಾಲತಾಣಗಳನ್ನು ಹ್ಯಾಕ್ ಮಾಡಲು ವಂಚಕರು ಹೊಸ ಮಾರ್ಗಗಳನ್ನು ಕಂಡುಹಿಡಿಯುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಜಾಲತಾಣಗಳ ಬಳಕೆಯೊಂದಿಗೆ ನಾವು ಎಲ್ಲಾ ರೀತಿಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಾಕುವ ಮಾಹಿತಿಗಳನ್ನು ಬಳಸಿಕೊಂಡೇ ಸೈಬರ್ ಕ್ರೈಂ ಎಸಗುವ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಸಂಪೂರ್ಣ ಮಾಹಿತಿ ಹಂಚಿಕೊಳ್ಳುತ್ತಾರೆ. ಇದರಿಂದಾಗಿ ಸೈಬರ್ ಅಪರಾಧ ಮಾಡುವವರಿಗೆ ಬೇಕಾದ ಎಲ್ಲಾ ರೀತಿಯ ಮಾಹಿತಿಗಳು ಸಿಗಲಿವೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಎಷ್ಟು ಅಲರ್ಟ್ ಇದ್ದರೂ ಸಾಲದು. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಅಲರ್ಟ್ ಇರಬೇಕು ಹಾಗೂ ಯಾವ ಎಚ್ಚರಿಕೆ ವಹಿಸಬೇಕು ಎಂದು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ, ಬನ್ನಿ. ಸಂಪೂರ್ಣ ಮಾಹಿತಿ ಹಂಚಿಕೊಳ್ಳಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡಬೇಡಿ. ಈ ರೀತಿ ಶೇರ್ ಮಾಡುವುದರಿಂದ ಸೈಬರ್ ಕಳ್ಳಲಿಗೆ ಸುಲಭವಾಗಿ ನಿಮ್ಮ ಎಲ್ಲಾ ವಿವರ ಸಿಗಲಿದ್ದು, ವಂಚನೆ ಎಸಗಲು ಸುಲಭ ಮಾರ್ಗ ನೀವೇ ಹುಡುಕಿಕೊಟ್ಟಂತಾಡುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಮಾಹಿತಿಗಳಾದ ಪೂರ್ಣ ಹೆಸರು, ಮನೆಯ ವಿಳಾಸ ಹಾಕಬೇಡಿ. ನಿಮ್ಮ ಮನೆಯ ವಿಳಾಸ ಮತ್ತು ನಿಮ್ಮ ಮಕ್ಕಳ ಶಾಲೆಯ ಹೆಸರನ್ನು ಇಂಟರ್ನೆಟ್ನಲ್ಲಿ ಹಂಚಿಕೊಳ್ಳಬೇಡಿ. ಕಂಪ್ಯೂಟರ್ನಿಂದ ಲಾಗ್ ಆಫ್ ಮಾಡಿ. ನೀವು ಕಂಪ್ಯೂಟರ್ನಿಂದ ಸೋಷಿಯಲ್ ಮೀಡಿಯಾ ಬಳಸುತ್ತಿದ್ದರೆ ಯಾವಾಗಲೂ ನಿಮ್ಮ ಕಂಪ್ಯೂಟರ್ನಿಂದ ನಿಮ್ಮ ಸೋಷಿಯಲ್ ಖಾತೆಗಳನ್ನು ಲಾಗ್ ಆಫ್ ಮಾಡಿ. ಇದರಿಂದ ಬೇರೆ ಯಾರಾದರೂ ನಿಮ್ಮ ಸೋಷಿಯಲ್ ಮೀಡಿಯಾ ಬಳಸುವುದನ್ನು ತಪ್ಪಿಸಬಹುದು. ಕಚೇರಿ ಅಥವಾ ಹೊಸ ಜಾಗದಲ್ಲಿ ಸಾಧ್ಯವಾದಷ್ಟು ಕಂಪ್ಯೂಟರ್ಗಳಲ್ಲಿ ಲಾಗಿನ್ ಆಗುವುದನ್ನು ತಪ್ಪಿಸಿ.

0: ಅವರು ಫೇಕ್ ಅಕೌಂಟ್ನಿಂದಲೂ ಮೆಸೇಜ್ ಮಾಡುತ್ತಿರುವ ಸಾಧ್ಯತೆ ಇದೆ. ಹೀಗಾಗಿ ಯಾರೊಂದಿಗಾದರೂ ಮಾಹಿತಿ ಹಂಚಿಕೊಳ್ಳುವಾಗ 10 ಬಾರಿ ಯೋಚನೆ ಮಾಡಿ. ಅವಶ್ಯವಿದೆ ಎನಿಸುವಷ್ಟು ಮಾಹಿತಿಯನ್ನು ಮಾತ್ರ ಹಂಚಿಕೊಳ್ಳಿ. ವಯಸ್ಸಿನ ಮಿತಿ ಅರಿವಿರಲಿ. ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ನಿಮ್ಮ ಮನೆಯಲ್ಲಿ ಮಕ್ಕಳು ಸಹ ಬಳಸುತ್ತಿದ್ದಾರಾ? ಅವರು ನಿಮ್ಮ ಫೋನ್ನಲ್ಲಿ ಯಾವ ಖಾತೆ ಬಳಸುತ್ತಿದ್ದಾರೆ ಎನ್ನುವ ಬಗ್ಗೆ ಎಚ್ಚರಿಕೆ ವಹಿಸಿ. ಸೋಷಿಯಲ್ ಮೀಡಿಯಾದಲ್ಲಿ ವಯಸ್ಸಿನ ಮಿತಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳು ನಿಮ್ಮ ಖಾತೆಯಿಂದ ಯಾವುದಾದರೂ ಮೆಸೇಜ್ ಕಳುಹಿಸಿದರೂ ಅದರಿಂದಲೂ ನಿಮಗೆ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಪಬ್ಲಿಕ್ ಸರ್ಚ್ನಿಂದ ನಿಮ್ಮ ಪ್ರೊಫೈಲನ್ನು ನಿರ್ಬಂಧಿಸಿ. ಫೇಸ್ಬುಕ್ನಂತಹ ಸಾಮಾಜಿಕ ಜಾಲತಾಣದಲ್ಲಿ ನೀವು ಈ ಮಾದರಿಯ ಆಯ್ಕೆಯನ್ನು ಪಡೆಯುತ್ತೀರಿ. ಅದರ ಮೂಲಕ ನೀವು ನಿಮ್ಮ ಪ್ರೊಫೈಲನ್ನು ಸುರಕ್ಷಿತವಾಗಿರಿಸಿಕೊಳ್ಳಬಹುದು. ಈ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ನಿಮ್ಮನ್ನು ಹುಡುಕಲು ಸಾಧ್ಯವಾಗುವುದಿಲ್ಲ.
1: ಈ ಕಾರ್ಯಕ್ರಮ ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಪ್ರಸಾರವಾಯಿತು.

0: ಇದು ರೇಡಿಯೋ ನಿನಾದ 90.4 FM. ಈಗ ಸಂಹಿತ ಎಸ್ ಮೈಸೂರೆ ಇವರು ಹಾಡಿರುವ ಸುಗಮ ಸಂಗೀತ ಗೀತೆಗಳನ್ನ ಕೇಳೋಣ.
1: ರಚನೆ ಲಕ್ಷ್ಮೀನಾರಾಯಣ ಭಟ್ ಎನ್ ಎಸ್, ಸಂಗೀತ ರಾಜು ಅನಂತ ಸ್ವಾಮಿ, ರಾಗ ಚಾರುಕೇಶಿ.

ಕಲಿಸು ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು ಧರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು ಕಲಿಸು

ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು, ಹಸಿರು ಮಲೆ ಹೂವಲಿನ ಧ್ಯಾನಿಸುವುದ ಕಲಿಸು, ಜಾಣನಾಗಲು ಕಲಿಸು ಕಲಿಸು.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ

0: ಹೆಜ್ಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಧನ್ಯ ನಾಡೋಲಿ ಕಡಬ ಇವರಿಂದ ಕವನ ವಾಚನ ಕೇಳಲಿದ್ದೀರಿ.
3: ನಮಸ್ಕಾರ, ನಾನು ಧನ್ಯ ನಾಡೋಳಿ ಕಡಬ. ಇಂದು ನಾನು ಸ್ವರಚಿತ ಕವನವನ್ನು ನಿಮ್ಮ ಮುಂದೆ ವಾಚಿಸಲಿದ್ದೇನೆ. ಕವನದ ಶೀರ್ಷಿಕೆ ಭವ್ಯ ಭವಿತವ್ಯಕ್ಕೆ ಹಸಿರು ನಾಳೆಯ ನೀಡೋಣ. ಮೂಡಣ ದಿಗಂತದಂಚಿಂದ ನೇಸರಣ ಕಿರಣ ರಂಗು ಸೋಕಿ ಪುಳಕಗೊಂಡು ನವ ಉಲ್ಲಾಸದ ಚಿಲುಮೆ ಚೆಲ್ಲುವ ಹಸಿರೊಳಗಡೆ ಉಸಿರು ಇದೆ. ನವ ಉಲ್ಲಾಸದ ಚಿಲುಮೆ ಚೆಲ್ಲುವ ಹಸಿರೊಳಗಡೆ ಉಸಿರು ಇದೆ. ಸುಪ್ರಭಾತದ ಧನ್ಯ ಇಂಪಿಗೆ ಜುಳು ಜುಳು ಹರಿವ ನದಿಯ ನಾದದಿ ಹಕ್ಕಿಗಳ ಚಿಲಿಪಿಲಿ ಕಲರವದಿ ಶುಭ ಕೋರಿದೆ ದಿನದುದಯಕ್ಕೆ. ಹಕ್ಕಿಗಳ ಚಿಲಿಪಿಲಿ ಕಲರವದಿ ಶುಭ ಕೋರಿದೆ ದಿನದುದಯಕ್ಕೆ. ತಂಗಾಳಿ ಸ್ಪರ್ಶಕ್ಕೆ ಮೊಗ್ಗು ಬಿರಿದು ಸುಮವು ಅರಳಿ ಕಂಪು ಬೀರಿ ಹಸಿರೇ ನೀನು ಉಸಿರಾಗಿ ಸೊಬಗಸಿರಿಯ ಮೆರೆಸಿನಲಿವೆ. ಹಸಿರೇ ನೀನು ಉಸಿರಾಗಿ ಸೊಬಗಸಿರಿಯ ಮೆರೆಸಿನಲಿವೆ. ಬಾನಲಿ ತೇಳುವ ಬಿಳಿ ಮೋಡ ಕರಗಿ ದರೆಯ ಆವರಿಸಲು ವರುಣಧಾರೆ ಮಣ್ಣಿನ ಪರಿಮಳ ಎಲ್ಲೆಡೆ ಹರಡಿ ಸಂಭ್ರಮಿಸುತ್ತಿದೆ ಹಸಿರಾಗಿ ಸಸ್ಯಶ್ಯಾಮಲೆ. ಮಣ್ಣಿನ ಪರಿಮಳ ಎಲ್ಲೆಡೆ ಹರಡಿ ಸಂಭ್ರಮಿಸುತ್ತಿದೆ ಹಸಿರಾಗಿ ಸಸ್ಯಶ್ಯಾಮಲೆ. ಕಡುವಣದ ಮನೆಗೆ ನೇಸರನು ಹೊರಡಲು ಒಂಬೆಳಕ್ಕಿನ ಸಿರಿ ಮುಗಿಲಿನಲ್ಲಿ ಮುಂಜಾವಿನುಸಿರಿನಲ್ಲಿ ಬೆಳೆದ ಹಸಿರ ಮೊಗ್ಗುಗಳು ಹೊಸತೊಂದು ನಾಳೆಗೆ ನಾಂದಿ ಹಾಡಿವೆ. ಮುಂಜಾವಿನುಸಿರಿನಲ್ಲಿ ಬೆಳೆದ ಹಸಿರ ಮೊಗ್ಗುಗಳು ಹೊಸತೊಂದು ನಾಳೆಗೆ ನಾಂದಿ ಹಾಡಿವೆ. ಹಕ್ಕಿಗಳಿಗೆ ಗೂಡು ಸೇರೋ ಸಂಭ್ರಮ ನೇಸರನು ವಿದಾಯ ಹೇಳಿ ಮರೆಯಾಗಲು ಬಾನಲಿ ಮಿನುಗುವ ತಾರೆಗಳ ನಡುವೆ ಕುಳಿತು ಮೂಡಣದಲ್ಲಿ ನಗುವನು ಬೆಳದಿಂಗಳ ಚಂದಿರ. ಬಾನಲಿ ಮಿನುಗುವ ತಾರೆಗಳ ನಡುವೆ ಕುಳಿತು ಮೂಡಣದಲ್ಲಿ ನಗುವನು ಬೆಳದಿಂಗಳ ಚಂದಿರ. ನಿಜಕ್ಕೂ ಅನಂತ ಈ ವಿಸ್ಮಯ ಸವಿಯೋಣ ಹಸಿರಿನ ಈಸುಗಳು ಬೆಳೆಸಿ ಉಳಿಸುವ ಹಸಿರು ಸಿರಿಯ ಭವ್ಯ ಭವಿತವ್ಯಕ್ಕೆ ಹಸಿರು ನಾಳೆಯ ನೀಡೋಣ. ಬೆಳೆಸಿ ಉಳಿಸುವ ಹಸಿರು ಸಿರಿಯ ಭವ್ಯ ಭವಿತವ್ಯಕ್ಕೆ ಹಸಿರು ನಾಳೆಯ ನೀಡೋಣ. ಧನ್ಯವಾದಗಳು.
2: ಇದುವರೆಗೆ ಕವನ ವಾಚನವನ್ನು ಕೇಳಿದ್ದೀರಿ. ಈಗ ಈ ಕವಿತೆಯನ್ನು ಸಂಗೀತ ಸಂಯೋಜನೆಯಲ್ಲಿ ಕೇಳೋಣ.

ಇದುವರೆಗೆ ಧನ್ಯನಾಡುಳಿ ಕಡಬ ಇವರ ಕವನ ವಚನವನ್ನು ಆಲಿಸಿದ್ದೀರಿ. ಹೀಗೆಯೇ ನೀವು ನಿಮ್ಮ ಕವನಗಳನ್ನು ನಮಗೆ ಕಳುಹಿಸಬಹುದು. ಆಯ್ಕೆಗೊಂಡ ಅತ್ಯುತ್ತಮ ಕವನಗಳನ್ನು ಸಂಗೀತ ಸಂಯೋಜಿಸಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ 7760133904. ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ 7760133904. ಈ ಸಂಖ್ಯೆಗೆ ಕಳುಹಿಸಿಕೊಡಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

ಊರು ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

ಇದು ಸಮುದಾಯ ಬಾನುಡಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು SDM ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM. ಸವಿ ನೆನಪಿನ ಲಹರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರೀತಿ ಎನ್ನುವುದು ಚೈತ್ರ ಮಾಸದ ಚಿಗುರುನಂತೆ, ಅದಕ್ಕೊಂದು ಹೊಸ ಕಳೆ ನೀಡಿದ್ದೇ ನಮ್ಮ ನಾದಬ್ರಹ್ಮ ಹಂಸಲೇಖ ಅವರ ಸಂಗೀತ. ಇಂದು ನಾವು ನೆನಪಿಸಿಕೊಳ್ಳುವುದು 90ರ ದಶಕದಲ್ಲಿ ಸಂಚಲನ ಮೂಡಿಸಿದ ರಘುವೀರ್ ಮತ್ತು ಶ್ವೇತಾ ಅಭಿನಯದ ಅಮರ ಪ್ರೇಮ ಕಾವ್ಯ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಮಧುರ ಗೀತೆಗಳೊಂದಿಗೆ ನಾನು ನಿಮ್ಮ ಸಂತೋಷ್ ಪಿ ಕಡಬ. ಮೊದಲನೆಯದಾಗಿ ಈ ಚಿತ್ರದ ಶೀರ್ಷಿಕೆ ಗೀತೆ. ಪ್ರೇಮದ ಉತ್ತುಂಗವನ್ನು ಸಾರುವ ಈ ಗೀತೆಗೆ ಧ್ವನಿಯಾದವರು ಗಾನ ಗಂಧರ್ವ SP ಬಾಲಸುಬ್ರಹ್ಮಣ್ಯ ಮತ್ತು ಚಂದಿಕಾ ಗುರುರಾಜ್. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದ ಈ ಗೀತೆಯ ಅದ್ಭುತ ಸೃಷ್ಟಿ ಇಂದಿಗೂ ಎವರ್ಗ್ರೀನ್.

ಇದೀಗ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಕೆಎಸ್ ಚಿತ್ರ ಅವರ ಧ್ವನಿಯಲ್ಲಿ ಮೂಡಿಬಂದ ಆ ಸುಂದರ ಮಲೆನಾಡಿನ ಸೊಬಗು ಹಸಿರಿನ ನಡುವೆ ವಿಹರಿಸುವ ಅನುಭವಗಳನ್ನು ನೀಡುವ ಗೀತೆ.

ಮನಸ್ಸಿನಲ್ಲಿ ಅಡಗಿರುವ ನೋವು ಮತ್ತು ಹಂಬಲವನ್ನು ಕೋಗಿಲೆಯ ಜೊತೆ ಹಂಚಿಕೊಳ್ಳುವ ಈ ಗೀತೆ ಅದೆಷ್ಟು ಆಪ್ತವಾಗಿದೆ ಅಲ್ವಾ? ಎಸ್ ಪಿ ಬಿ ಅವರ ಭಾವಪೂರ್ಣ ಧ್ವನಿಯಲ್ಲಿ ಮೂಡಿ ಬಂದಿರುವ ಒಂದು ಗೀತೆ ಇದೀಗ ನಿಮಗಾಗಿ.

ಸಂಗತಿಯ ಅರಿವಾದಾಗ ಮನದಲ್ಲಿ ಮೂಡುವ ಸಂಭ್ರಮವೇ ಬೇರೆ. ಮಂಜುಳಾ ಗುರುರಾಜ್ ಮತ್ತು SBB ಅವರ ಜುಗಲ್ಬಂದಿಯಲ್ಲಿ ಮೂಡಿಬಂದ ಈ ಗೀತೆ ಇಂದಿಗೂ ಪ್ರೇಮಿಗಳಿಗೆ ಅಚ್ಚುಮೆಚ್ಚು.

ಬದುಕು ಯಾವಾಗಲೂ ಅಂದುಕೊಂಡಂತೆ ಇರುವುದಿಲ್ಲ. ವಿಧಿಯ ಆಟದ ಮುಂದೆ ಮನುಷ್ಯ ಅಸಹಾಯಕನಾದಾಗ ಹೊರಹೊಮ್ಮುವ ವಿಷಾದದ ಗೀತೆ ಇದು. ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಈ ಹಾಡು ಇಂದಿಗೂ ಕರುಳನ್ನು ಹಿಂಡುವಂತಿದೆ.

0: ಈ ಕಾರ್ಯಕ್ರಮವನ್ನು ಮುಗಿಸುವ ಮುನ್ನ ಸ್ವಲ್ಪ ಜೋಶ್ ಬೇಕಲ್ವೇ? ಇದೀಗ ಕೊನೆಯ ಗೀತೆ ಎಸ್ ಪಿ ಬಿ ಅವರ ಅದ್ಭುತ ಎನರ್ಜಿಯೊಂದಿಗೆ ಮೂಡಿ ಬಂದಿರುವ ಈ ಡ್ಯಾನ್ಸ್ ಗೀತೆ ನಿಮ್ಮ ನಿಮ್ಮ ಪಾದಗಳಿಗೆ ತಂತಾನೇ ಹೆಜ್ಜೆ ಹಾಕುವಂತಿದೆ.
1: ಡಾನ್ಸ್ ಡಾನ್ಸ್ ರಿಬಬ್ಬ ಡಾನ್ಸ್, ಡಾನ್ಸ್ ಡಾನ್ಸ್ ರಿಬಬ್ಬ ಡಾನ್ಸ್.

ಇಲ್ಲಿಯವರೆಗೆ ಚೈತ್ರದ ಗಾಳಿ ಬೀಸುವಾಗ ಮನಸ್ಸಿಗೆ ಎಷ್ಟು ಹಿತವೋ ಅಷ್ಟೇ ಹಿತ ನೀಡುವ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಮತ್ತೊಮ್ಮೆ ಇಂತಹದೇ ಸುಂದರ ನೆನಪುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ, ಇದು SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾನಿವತ್ತು ಖುಷಿ ಖಜಾನೆ ಪ್ರೋಗ್ರಾಮ್ ಅಲ್ಲಿ ಮೊಬೈಲ್ ನಮ್ಮ ಫ್ರೆಂಡ್ ಎನಿಮಿನಾ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ನಮ್ಮೆಲ್ಲರ ಜೊತೆನು ಒಂದು ಜೀವ ಇಲ್ದಿರೋ ವಸ್ತು ನಮ್ಮ ಜೀವನದಲ್ಲಿ ಒಬ್ಬ ಜೀವ ಇರೋ ವ್ಯಕ್ತಿಗಿಂತ ಹೆಚ್ಚು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದೇ ನಮ್ ಕೈಯಲ್ಲಿರೋ ಮೊಬೈಲ್. ಆದ್ರೆ ಯಾರಾದ್ರೂ ಯಾವತ್ತಾದ್ರೂ ಮೊಬೈಲ್ ಕೆಟ್ಟದಾ ಒಳ್ಳೇದಾ ಅಂತ ಕೇಳಿದ್ರೆ ಮೆಜಾರಿಟಿ ಮೊಬೈಲ್ ಕೆಟ್ಟದು ಅಂತಾನೆ ಹೇಳ್ತಾರೆ. ಮೊಬೈಲ್ ನೋಡಿದ್ರೆ ಹಾಳಾಗ್ತಾರೆ ಅಂತಾರೆ. ಎಲ್ರ ಮನಸ್ಸಲ್ಲೂ ಇರೋದು ಅದೇ. ಆದ್ರೆ ಯಾಕೆ ಹಾಗಂತಾರೆ ಅಂತ ಗೊತ್ತಿಲ್ಲ. ಎಲ್ರಿಗೂ ಮೊಬೈಲ್ ಬೇಕು, ಆದ್ರೆ ಅದನ್ನ ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ. ಮೊಬೈಲ್ ಕೂಡ ನಮ್ಮ ಫ್ರೆಂಡೇ, ಆದ್ರೆ ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಮಾತ್ರ. ಹಾಗಾದ್ರೆ ಮೊಬೈಲ್ ಅಲ್ಲಿ ಅಂತದ್ದೇನಿದೆ, ಅದು ಹೇಗೆ ನಮ್ಮ ಫ್ರೆಂಡ್ ಆಗುತ್ತೆ, ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

4FM ನಿಮ್ ಜೊತೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಆಗ್ಲೇ ನಾವು ಮೊಬೈಲ್ ಫೋನ್ ನಮ್ಮ ಫ್ರೆಂಡ್ ಅಂತ ಅಂದೆ, ಹೇಗೆ ಅಂತ ಈಗ ಹೇಳ್ತೀನಿ ಕೇಳಿ. ಈಗ ಎಲ್ರೂ ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ರೆ ಮಕ್ಕಳು ಹಾಳಾಗ್ತಾರೆ, ಮಕ್ಕಳಿಗೆ ಫೋನ್ ಹುಚ್ಚು ಹಿಡಿಯುತ್ತೆ ಅಂತಾರೆ. ಅದೇ ಡುಲಿಂಗೋ ಆಪ್, ಖಾನ್ ಅಕಾಡೆಮಿ ಆಪ್, ಫೋಟೋ ಮ್ಯಾಥ್, ಬೈಜೂಸ್ ನಂತಹ ಆಪ್ಗಳು ಮಕ್ಕಳಿಗೆ ನಾಲೆಡ್ಜ್ ಪಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಡುಲಿಂಗೋ ಅನ್ನೋ ಆಪ್ ಮಕ್ಕಳಿಗೆ ಸೇರಿದಂತೆ ಎಲ್ಲರಿಗೂ ಸುಮಾರು 40 ಹೆಚ್ಚು ಭಾಷೆಯನ್ನ ಕಲಿಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆ ಈ ಬೈಜೂಸ್, ಖಾನ್ ಆಪ್, ವೇದಾಂತನಂತ ಆಪ್ಗಳು ಮಕ್ಕಳಿಗೆ ಮ್ಯಾಥ್ಸ್, ಸೈನ್ಸ್ ನಂತಹ ಸಬ್ಜೆಕ್ಟ್ಗಳನ್ನ ಹೇಳ್ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಮಕ್ಕಳಿಗೆ ಅಂತಾನೆ ಕೆಲವು ಸ್ಟೋರಿ ಆಪ್ಸ್ ಇದೆ, ಅಂದ್ರೆ ಈ ಪ್ರತಿಲಿಪಿ, ಕುಕು FM, ಸ್ಟೋರಿ ಟೆಲ್, ಅಮೆಜಾನ್ ಕಿಂಡಲ್, ಹೀಗೆ ತುಂಬಾ ಇದೆ. ಮಕ್ಕಳಿಗೆ ಇಂತಹ ಸ್ಟೋರಿ ಆಪ್ಗಳಿಂದ ಕತೆ, ಹಾಡು ಮುಂತಾದವುಗಳನ್ನ ಧ್ವನಿ ರೂಪದಲ್ಲಿ ಕೇಳಿಸಬಹುದು. ಇನ್ನು ಈಗಿನ ಜನರೇಷನ್ಗೆ ತುಂಬಾ ಯೂಸ್ಫುಲ್ ಆಗಿರೋದು ಓಲಾ, ಊಬರ್, ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ. ಈ ಓಲಾ ಮತ್ತೆ ಊಬರ್ ಟ್ಯಾಕ್ಸಿ ಬುಕಿಂಗ್ ಆಪ್ಗಳು. ನಾವು ಎಲ್ಲಾದ್ರೂ ಹೋಗಿ ವೆಹಿಕಲ್ ಇಲ್ಲದೆ ಒದ್ದಾಡಿದಾಗ ಈ ಓಲಾ ಅಥವಾ ಊಬರ್ನ ಸಹಾಯದಿಂದ ಕಾರ್ ಅಥವಾ ಟ್ಯಾಕ್ಸಿನ ಬುಕ್ ಮಾಡಬಹುದು. ಸುಮ್ನೆ ಆಟೋ ಹಿಡಿಬೇಕು ಅನ್ನೋ ಟೆನ್ಷನ್ ಇರಲ್ಲ. ಇನ್ನು ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ ನಮ್ಗೆ ಹೊಟ್ಟೆ ಹಸ್ದಾಗ ನಾವಿರೋ ಜಾಗಕ್ಕೆ ಊಟ ತಂದ್ಕೊಡೋ ಆಪ್ಗಳು. ಅಲ್ಲದೆ ನಾವೆಲ್ಲಾದ್ರೂ ಗೊತ್ತಿಲ್ಲದೆ ಇರೋ ಊರಿಗೆ ಹೋದ್ರೆ ಅಲ್ಲೇ ಹತ್ತಿರದಲ್ಲಿರೋ ಹೋಟೆಲ್ ಹುಡ್ಕಕ್ಕೂ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಎಸ್, ಆಗ್ಲೇ ಕೆಲವು ಆಪ್ಗಳ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಅದನ್ನ ಕಂಟಿನ್ಯೂ ಮಾಡೋಣ. ನಾನಿವಾಗ ಒಂದು ಸ್ಪೆಷಲ್ ಆಪ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ, ಅದೇ ವೇಜ್ ಆಪ್. ಇದೇನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹೇಳ್ತೀನಿ ಕೇಳಿ. ನಾವೆಲ್ಲಾದ್ರೂ ಹೋಗ್ತಿದ್ದೀವಿ ಅಂದ್ರೆ ಈ ವೇಜ್ ಆಪ್ ಎಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಎಲ್ಲಿ ರೋಡ್ ಬ್ಲಾಕ್ ಆಗಿದೆ ಅಂತ ಮುಂಚೆನೆ ನಮ್ಗೆ ತೋರಿಸುತ್ತೆ. ಬರೀ ಅಷ್ಟೇ ಅಲ್ಲ, ಎಲ್ಲಿ ರೋಡ್ ಕೆಲಸ ಆಗ್ತಿದೆ, ಎಲ್ಲಿ ರಸ್ತೆ ಮುಚ್ಚಿದ್ದಾರೆ, ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತಾನು ತೋರಿಸುತ್ತೆ. ಅಲ್ಲದೆ ನಾವ್ ಯಾವ ರೂಟ್ ಇಂದ ಹೋಗ್ಬೋದು ಮತ್ತೆ ಯಾವ ರೂಟ್ ಇಂದ ಹೋದ್ರೆ ಬೇಗ ರೀಚ್ ಆಗ್ತೀವಿ ಅನ್ನೋದನ್ನು ತೋರಿಸುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಪ್ ಬಗ್ಗೆ ಮಾತಾಡೋದಿದೆ, ಅದ್ ಯಾವ್ದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಈ ಸ್ಪೀಡ್ ಆಗಿ ಹೋಗ್ತಿರೋ ಪ್ರಪಂಚದಲ್ಲಿ ಹೈ ಸ್ಪೀಡ್ ಆಗಿ ಓಡ್ತಿರೋದು ಅಂದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಿಂದೆ ಪ್ರಪಂಚದಲ್ಲಿ ವೇಗವಾಗಿ ಓಡ್ತಿದ್ದುದು ಯಾವುದು ಅಂತ ಕೇಳಿದ್ರೆ ಮನುಷ್ಯನ ಮನಸ್ಸು ಅಂತಿದ್ರು. ಅದೇ ಈಗ ಕೇಳಿದ್ರೆ ಚಾಟ್ GPT, ಜೆಮಿನಿ, ಮೆಟಾ AI ಅಂತಾರೆ. ಮನುಷ್ಯನಾದ್ರೂ 1 ಸೆಕೆಂಡ್ ಯೋಚನೆ ಮಾಡಬಹುದು, ಆದ್ರೆ ಚಾಟ್ GPT, ಜೆಮಿನಿ AI 1/2 ಸೆಕೆಂಡ್ ಯೋಚನೆ ಮಾಡದೆ ತಟ್ ಅಂತ ನಾವು ಕೇಳಿದಕ್ಕೆಲ್ಲ ಉತ್ತರ ಕೊಡುತ್ತೆ. ಈ ಆಪ್ಗಳನ್ನ ಸೃಷ್ಟಿ ಮಾಡಿರೋ ಮನುಷ್ಯನನ್ನೇ ಹಿಂದೆ ಹಾಕಿ ಕೈಗೆ ಸಿಗದಿರೋಷ್ಟು ಸ್ಪೀಡ್ ಆಗಿ ಓಡ್ತಿದೆ. ಹಿಂದೆ ನಮ್ಗೆ ಏನಾದ್ರೂ ಬೇಕು ಅಂದ್ರೆ ಅಥವಾ ಕೇಳ್ಬೇಕು ಅನ್ಸಿದ್ರೆ ಗೂಗಲ್ ಮಾತ್ರ ಹೆಲ್ಪ್ ಮಾಡ್ತಿದ್ದು. ಆದ್ರೆ ಈಗ ಗೂಗಲ್ ನ ಮರ್ಸೋ ಅಷ್ಟು ಈ AI ಆಪ್ಗಳು ಬೆಳೀತಾ ಇವೆ. ನಮ್ಮನ್ನ ಹೆಚ್ಚು ಕಾಯಿಸದೆ ಕೇಳಿದ ತಕ್ಷಣ ಕೇಳಿದಕ್ಕೆಲ್ಲ ಉತ್ತರ ಕೊಡೋ ಈ ಆಪ್ಗಳು ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ, ಜೊತೆಗೆ ಕಂಫರ್ಟ್ ಕೂಡ ಕೊಡುತ್ತೆ. ನಾನು ಆಗ್ಲೇ ಒಂದು ಸೂಪರ್ ಆಪ್ ಬಗ್ಗೆ ಹೇಳ್ತೀನಿ ಅಂತ ಅಂದಿದ್ದೆ. ಆ ಸೂಪರ್ ಆಪ್ ಹೆಸರು TATA 1MG. ಈ ಆಪ್ ನಲ್ಲಿ ನಾವು ಔಷಧಿಗಳನ್ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು, ಹೆಲ್ತ್ ರಿಲೇಟೆಡ್ ಅಡ್ವೈಸ್ ನ ಪಡ್ಕೋಬಹುದು. ಮತ್ತೆ TATA 1MG ಆಪ್ ನಲ್ಲಿ ಬ್ಲಡ್ ಟೆಸ್ಟ್ ಅಥವಾ ಬೇರೆ ಬೇರೆ ಲ್ಯಾಬ್ ಟೆಸ್ಟ್ ಗಳಿದ್ರೆ ಬುಕ್ ಮಾಡ್ಕೋಬಹುದು, ಜೊತೆಗೆ ಲ್ಯಾಬ್ ರಿಪೋರ್ಟ್ ಗಳನ್ನ ಆನ್ಲೈನ್ ನಲ್ಲೇ ನೋಡಬಹುದು. ಮತ್ತೇನಕ್ಕೆ ತಡ, ನೀವು ಯೂಸ್ ಮಾಡಿ. ಈ ಆಪ್ ಗಳು ನಿಮ್ ಫೋನ್ ಅಲ್ಲೂ ಇರುತ್ತೆ, ನೀವು ಕೂಡ ಈ ಆಪ್ ಗಳನ್ನ ಸದುಪಯೋಗ ಪಡಿಸಿಕೊಳ್ಳಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ 2 back-to-back ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಸುಮ್ನೆ ಫೋನ್ ನ ಎಂಟರ್ಟೈನ್ಮೆಂಟ್ ಆಗಿ ಉಪಯೋಗಿಸುವ ಬದಲು ಹೀಗೆ ಯೂಸ್ಫುಲ್ ಆಗಿ ಉಪಯೋಗಿಸುವುದನ್ನ ಶುರು ಮಾಡಿ. ಆಗ ನಮ್ ಫೋನೇ ನಮ್ಮ ಬೆಸ್ಟ್ ಫ್ರೆಂಡ್ ಆಗುತ್ತೆ. ಇವತ್ತಿನ ಈ ಇನ್ಫಾರ್ಮೇಟಿವ್ ಪ್ರೋಗ್ರಾಮ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ಸಲ ಒಂದು ಹೊಸ ವಿಷಯ ನಿಮ್ಗೋಸ್ಕರ ತರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಖುಷಿಯಾಗಿರಿ. ಇದು ನಿಮ್ಮ ನೆಚ್ಚಿನ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.

0: ರೋಗ ಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
0: ನಲ್ಮೆಯ ಕೇಳುಗರಿಗೆ ಆತ್ಮೀಯ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ವಿಕೆ ಕಡಬ ನಿಮ್ಮೊಂದಿಗೆ.
1: ಉಜಿರೆಯ ನೆಲದಿಂದ ಜಪಾನಿನ ಗಗನಕ್ಕೆ ಯಕ್ಷಗಾನದ ಕೀರ್ತಿ ಹಾರಿದೆ.
0: ಸಾಂಸ್ಕೃತಿಕ ನೆಲೆಯಾದ ಉಜಿರೆಯಿಂದ ಆರಂಭವಾದ ಈ ಪಯಣ ಇಂದು ವಿಶ್ವದ ಗಮನ ಸೆಳೆದಿರುವ ಜಪಾನ್ ದೇಶದವರೆಗೆ ತಲುಪಿದೆ. ಇದು ಕೇವಲ ವಿದೇಶ ಪ್ರವಾಸವಲ್ಲ, ಬದಲಾಗಿ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಮತ್ತು ಯಕ್ಷಗಾನದ ವೈಭವವನ್ನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪರಿಚಯಿಸಿದ ಹೆಮ್ಮೆಯ ಪಯಣ. ಹೌದು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಕೀರ್ತಿಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದಿರುವ ಈ ತಂಡ ಜಪಾನ್ನಲ್ಲಿ ಯಕ್ಷಗಾನ ಪ್ರದರ್ಶನ ನೀಡಿ ಕಾಲೇಜಿನ ಹೆಸರನ್ನು ಮತ್ತಷ್ಟು ಎತ್ತರಕ್ಕೇರಿಸಿದೆ. ಈ ಸಾಧನೆ ಕಾಲೇಜಿಗೆ ಮಾತ್ರವಲ್ಲ, ನಮ್ಮ ಊರು, ನಮ್ಮ ಜಿಲ್ಲೆಗೆ ಹೆಮ್ಮೆಯ ವಿಷಯವೂ ಹೌದು. ಇಂದು ಈ ವಿಶೇಷ ಕಾರ್ಯಕ್ರಮದಲ್ಲಿ ಜಪಾನ್ ಪ್ರವಾಸದ ಅನುಭವಗಳು, ಅಲ್ಲಿನ ಸಂಸ್ಕೃತಿ, ಜನರ ಆತಿಥ್ಯ, ಯಕ್ಷಗಾನಕ್ಕೆ ದೊರೆತ ಮೆಚ್ಚುಗೆ ಹಾಗೂ ಈ ಪಯಣದ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ರೇಡಿಯೋ ನಿನಾದ 90.4 FM ಸ್ಟುಡಿಯೋದಲ್ಲಿ ನಮ್ಮೊಂದಿಗಿದ್ದಾರೆ SDM ಕಾಲೇಜಿನ ವಾಣಿಜ್ಯ ವಿಭಾಗದ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಮಾಲಿನಿ ಅಂಚನ್ ಅವರು. ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ತೆ ಸರ್.
0: ಅದೇ ರೀತಿ SDM ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ದ್ವಿತೀಯ BA ವಿದ್ಯಾರ್ಥಿನಿ ಸಂಜನಾ ಅವರು ಇದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ನಮಸ್ತೆ ಸರ್.
0: ಅದೇ ರೀತಿ SDM ಕಾಲೇಜಿನ ತೃತೀಯ BCOM ವಿದ್ಯಾರ್ಥಿನಿ ಸಿಂಚನಾ ಅವರು ಇದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ನಮಸ್ತೆ ಸರ್.
0: ಉಜಿರೆಯಿಂದ ಜಪಾನ್ ವರೆಗೆ ಸಾಗಿದ ಈ ಸಾಂಸ್ಕೃತಿಕ ಪಯಣದ ಅನುಭವಗಳನ್ನ ಅವರ ಮಾತಲ್ಲೇ

0: ಹಾಗಾಗಿ ನಮ್ಮ ಮಲಿನ್ ಮೇಡಮ್ ಅವರಿಗೆ ಜಪಾನಿಗೆ ಹೋಗುವ ಅವಕಾಶ ಹೇಗೆ ಸಿಕ್ಕಿತು, ಇದರ ಬಗ್ಗೆ ಸ್ವಲ್ಪ ಹೇಳಿ.
1: ಜಪಾನಿಗೆ ಹೋಗ್ಬೇಕು ಅನ್ನುವ ಒಂದು ಮಾಹಿತಿಯನ್ನು ನನಗೆ ಮೊತ್ತ ಮೊದಲಾಗಿ ನೀಡಿದವರು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪಿ ವಿಶ್ವನಾಥ್ ಸರ್. ಇವರು ನನ್ನನ್ನು ಹೇಗೆ ಆಯ್ಕೆ ಮಾಡಿದ್ದು ಅಂತ ಹೇಳಿದ್ರೆ, ನನಗಿಂತ ಮುಂಚೆ ನಮ್ಮ ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳಾದ ಸಂಜನಾ ಮತ್ತೆ ಸಿಂಚನಾ ಇವರು ಆಯ್ಕೆಯಾಗಿದ್ರು. ಸಿಂಚನ ಅವರು ಭಾಗವತಿಕೆಗೆ, ಸಂಜನ ಅವರು ಡಾಕ್ಯುಮೆಂಟೇಷನ್ಗೆ ಅನ್ನುವ ನೆಲೆಯಲ್ಲಿ ಅವರು ಆಯ್ಕೆಯಾಗಿದ್ರು. ಆದರೆ ಇಲ್ಲಿ ನಮ್ಮ ಕಾಲೇಜಿನ ಒಂದು ಸಂಸ್ಕೃತಿ ಏನಂದ್ರೆ, ಅಥವಾ ಪರಂಪರೆ ಏನಂದ್ರೆ, ನಮ್ಮ ಕಾಲೇಜಿನಿಂದ ಯಾವುದೇ ವಿದ್ಯಾರ್ಥಿಗಳನ್ನ ಯಾವುದೇ ಸ್ಪರ್ಧೆಗಾಗ್ಲಿ ಅಥವಾ ಯಾವುದೇ ಕಾರ್ಯಕ್ರಮಕ್ಕಾಗ್ಲಿ ನಮ್ಮ ಕಾಲೇಜಿನಿಂದ ಕಳಿಸಿಕೊಡುವಾಗ ಅಲ್ಲಿ ಒಬ್ರು ಉಪನ್ಯಾಸಕರು ಇರಲೇಬೇಕು. ಇದು ಒಂದು ಕಾರಣ. ಎರಡನೇದೇನಂತ ಹೇಳಿದ್ರೆ, ಆಯ್ಕೆಗೊಂಡಂತಹ ವಿದ್ಯಾರ್ಥಿನಿಯರ ಹೆತ್ತವರು ಕೂಡ ಯಾರಾದ್ರೂ ಅಲ್ಲಿ ಉಪನ್ಯಾಸಕರು ಮಕ್ಕಳ ಜೊತೆಗೆ ಹೋಗುವುದಾದ್ರೆ ನಮ್ಮದು ಅಭ್ಯಂತರ ಇಲ್ಲ ಎನ್ನುವುದಾಗಿ ಕಾಲೇಜಿಗೆ ತಿಳಿಸಿದ್ರು. ಈ ಎರಡು ಕಾರಣ ಉಪನ್ಯಾಸಕರನ್ನ ಆಯ್ಕೆ ಮಾಡಬೇಕು ಅನ್ನುವ ಒಂದು ವಿಷಯಕ್ಕೆ ಬಂತು. ಆದ್ರೆ ಯಾರು ಅನ್ನೋದಾಗಿ ಆಲೋಚನೆ ಮಾಡಿದಾಗ, ಬಹುಶಃ ಜಪಾನಿನವರ ಬೇಡಿಕೆಯಾಗಿತ್ತು ಕಲಾವಿದೆಯಾಗಿರಬೇಕು, ಯಕ್ಷಗಾನ ಕಲಾವಿದರಾಗಿರಬೇಕು. ನಾನು ಸ್ವತಃ ಯಕ್ಷಗಾನ ಕಲಾವಿದೆಯಾದದ್ರಿಂದ, ಹವ್ಯಾಸಿ ಕಲಾವಿದೆಯಾದದ್ರಿಂದ ನನಗೆ ಈ ಅವಕಾಶ ಹುಡುಕಿ ಬಂತು.
0: ಸಂಜನಾ ಅವರಿಗೆ ಈ ಜಪಾನ್ಗೆ ಹೋಗ್ಬೇಕು ಅನ್ನುವಂತ ಸುದ್ದಿ ತಿಳಿದಾಗ ನಿಮ್ಗೆ ಏನನ್ಸಿತ್ತು?
2: ನಮ್ಗೆ ಆಕ್ಚುಲಿ ಫಸ್ಟ್ ಟೈಮ್ ಕೇಳಿದಾಗ ತುಂಬಾ ಶಾಕ್ ಆಯ್ತು. ಅಂದ್ರೆ ಯಾಕೆಂದ್ರೆ ಇಲ್ಲೇ ರೇಡಿಯೋ ನಿನಾದದಲ್ಲಿ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಂಟರ್ವ್ಯೂ ಮಾಡಿದ್ವಿ, ಏನು ಪ್ರಿಪರೇಷನ್ ಇಲ್ಲದೆ. ಅದರಿಂದ ಚಾನ್ಸ್ ಸಿಕ್ಕಿತ್ತು ಹೀಗೆ ಜಪಾನಿಗೆ ಸಡನ್ ಆಗಿ ಹೋಗೋದಂದ್ರೆ ಸ್ವಲ್ಪ ಶಾಕ್ ಆಗಿ ಖುಷಿ ಕೂಡ ಆಯ್ತು. ಯಾಕಂದ್ರೆ ಜಪಾನ್ ತುಂಬಾ ಡೆವಲಪ್ಡ್ ಕಂಟ್ರಿ, ಆ ಕಂಟ್ರಿಗೆ ಹೋಗೋದಂದ್ರೆ ಅದು ನಮ್ಮ ಲಕ್ ಕೂಡ ಅನ್ಬೋದು. ಸೊ ತುಂಬಾ ಖುಷಿ ಆಯ್ತು ಕೇಳಿದಾಗ.
0: ಸಿಂಚನಾ ಅವರಿಗೆ,
3: ಆಕ್ಚುಲಿ ಫಸ್ಟ್ ಗೆ ಕೇಳುವಾಗ ನಂಗೆ ಸಮಯ ನಂಬಲಿಕ್ಕೆ ಆಗ್ಲಿಲ್ಲ. ಮತ್ತೆ ಫಸ್ಟ್ ಗೆ ಅರುಣ್ ಸರ್ ನಂಗೆ ಹೇಳಿದ್ರು ಹೀಗೆ ಸೆಲೆಕ್ಟ್ ಆಗಿದ್ರಿ ಅಂತ. ಅಮ್ಮ ಆಗೊಮ್ಮೆ ಬಯಸ ಆಯ್ತು, ಯಾಕಂದ್ರೆ ಸಡನ್ ಒಮ್ಮೆ ನಾವು ಜಸ್ಟ್ ದೂರ ದೂರ ಟ್ರಾವೆಲ್ ಮಾಡಿದವಳಲ್ಲ. ಸೊ ಸಡನ್ ಜಪಾನ್ ಅಂತ ಹೇಳುವಾಗ ಏನೋ ಬಯಸ ಆಯ್ತು, ಮತ್ತೆ ಖುಷಿ ಸಹ ಆಯ್ತು.
0: ಜಪಾನೀಸ್ ಬಗ್ಗೆ ಬರೀ ಗೂಗಲ್ ಅಲ್ಲಿ ಮತ್ತೆ ಪುಸ್ತಕದಲ್ಲಿ ಅಷ್ಟೇ ಓದಿದ್ವಿ, ಬಟ್ ರಿಯಾಲಿಟಿ ನಿಮ್ಗೆ ಒಂದು ನೈಜ ಅನುಭವ ಆಯ್ತು. ಈಗ ವಿಮಾನ ಜರ್ನಿ, ಅದ್ರ ಬಗ್ಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡುದಾದ್ರೆ.
2: ನಾನು ಆಲ್ರೆಡಿ ಡೊಮೆಸ್ಟಿಕ್ ಟ್ರಾವೆಲ್ ಮಾಡಿದ್ದೆ, ಇಂಟರ್ನ್ಯಾಷನಲ್ ಇದು ಫಸ್ಟ್ ಟೈಮ್. ಸೊ ಇಮಿಗ್ರೇಷನ್ ಅಲ್ಲೆಲ್ಲ ನಾವು ಸ್ವಲ್ಪ ಇನ್ನು ಕೇರ್ಫುಲ್ ಆಗಿ ಏನೇನು ಎಲ್ಲ ರೆಡಿ ಇಟ್ಕೋಬೇಕಂತ ಮುಂಚೆನೆ ತುಂಬಾ ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ. ತುಂಬಾ ಪ್ರಿಪರೇಷನ್ ಇತ್ತು, ಮತ್ತೆ ತುಂಬಾ ಎಫರ್ಟ್ಸ್ ಕೂಡ ಇತ್ತು. ವೀಸಾ ಪ್ರೊಸೆಸ್ ಗಂತೂ ನಾವು ಕಮ್ಮಿ ಓಡಾಡಿಲ್ಲ. ನಾವು ಇಲ್ಲಿಂದ ಬ್ಯಾಂಗ್ಳೂರಿಂದ ಚೆನ್ನೈ, ಚೆನ್ನೈಯಿಂದ ಬ್ಯಾಂಗ್ಳೂರ್, ಎಲ್ಲ June 2nd ಇಂದ ನಮ್ದು ಕಂಟಿನ್ಯೂಸ್ ಟ್ರಾವೆಲ್ ಆಗಿದೆ. June 10th ನಾವು ಜಪಾನಿಗೆ ಬಿಟ್ಟಿದ್ದು, ಬಟ್ June 2nd ಇಂದ ನಾವು ಬ್ಯಾಂಗ್ಳೂರ್, ಚೆನ್ನೈ, ಉಜಿರೆ, ಮ್ಯಾಂಗ್ಳೂರ್ ಎಲ್ಲಾ ಕಡೆ ಸುತ್ತಿ ಕೊನೆಗೆ ವೀಸಾಗಂತ ನಮ್ಗೆ ವೀಸಾ ಸಿಕ್ಕಿದೆ June 10th. June 10th ವೀಸಾ ಇಟ್ಕೊಂಡಿದ್ದು, ಏರ್ಪೋರ್ಟಿಗೆ ಓಡಿದ್ದು.
1: ಇಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಯೇ ಸ್ವಲ್ಪ ನಮ್ಗೆ ಆ ವೀಸಾ ಅದು ಆಫೀಸ್ ಅಲ್ಲಿ ಇದ್ದದ್ರಿಂದ ತುಂಬಾ ನಮ್ಗೆ ಹೆಲ್ಪ್ ಆಯ್ತು. ಅದನ್ನು ತಗೊಂಡ್ ಬರ್ಲಿಕ್ಕೆ ಅರಸಾಹಸ ಇತ್ತು. ಅಂದ್ರೆ ನಾವು ಬೆಳಗ್ಗೆ ನಾವು ಹೋಗಿ ಅಲ್ಲಿಂದ ಕಲೆಕ್ಟ್ ಮಾಡಿ ಮತ್ತೆ ಏರ್ಪೋರ್ಟಿಗೆ ಹೋಗ್ಬೇಕಿತ್ತು. ಆ ಸಂದರ್ಭದಲ್ಲಿ ನಮ್ಮ ಸಂಜನನವರ ಪೇರೆಂಟ್ಸ್ ತುಂಬಾನೇ ನಮ್ಗೆ ಸಹಾಯ ಮಾಡಿದ್ರು. ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆ ಕೂಡ, ನಮ್ಮ ಸಂಸ್ಥೆಯ ಹೆಚ್ಚಿನವರು, ಈಗ ಪೂರಣ್ ಸರ್ ಇರ್ಬೋದು, ಅವರ ಪರಿಚಯದಲ್ಲಿ ಇದ್ದಂತಹ ವ್ಯಕ್ತಿಗಳಿಂದ, ಎಲ್ಲರಿಂದ ಕೂಡ ನಮ್ಗೆ ಇದಕ್ಕೆ ಒಂದು ಸಹಾಯ ಇತ್ತು.
0: ನಿಮ್ಮ ವಿಮಾನ ಜರ್ನಿ ಬಗ್ಗೆ?
1: ಇದು ನನ್ನ ಪ್ರಥಮ ವಿಮಾನ ಜರ್ನಿ. ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಎರಡನ್ನು ಒಂದೇ ಸಮಯದಲ್ಲಿ ಅನುಭವಿಸುವ ಬಹುಶಃ ಏನು ಅವಕಾಶ ನನಗೆ ಸಿಕ್ಕಿತ್ತು. ಅದೇ ಅಂದ್ಕೊಳ್ತಿದ್ದೆ, ತುಂಬಾ ಖುಷಿ ಆಯ್ತು. ಒಳ್ಳೆ ರೀತಿಯ ಫುಡ್, ಒಳ್ಳೆಯ ರೀತಿಯ ಒಂದು ಸೌಕರ್ಯ ಅದರಲ್ಲಿ ಇತ್ತು. ತುಂಬಾ ಒಳ್ಳೆಯ ಪಯಣ ಆಯ್ತು.
0: ಸಿಂಚನಾ ಅವರಿಗೆ?
3: ನಂಗೆ ಸಹ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಫ್ಲೈಟ್ ಅಲ್ಲಿ, ತುಂಬಾ ಖುಷಿ ಆಯ್ತು.
0: ಗಗನ ಸಖಿರೆಲ್ಲ ಮಾತಾಡಿದ್ರು,
3: ಫುಡ್ ಮತ್ತೆ ಎಲ್ಲ ಸಹ ಫೆಸಿಲಿಟೀಸ್ ಎಲ್ಲ ತುಂಬಾ ಚಂದ ಆಯ್ತು, ಖುಷಿ ಆಯ್ತು.
0: ಈಗ ನೀವು ನಮ್ಮ ಇಲ್ಲಿ ಮಂಗಳೂರಿನಿಂದ ನೀವು ಜಪಾನಿಗೆ ಹೋದ್ರಿ, ಅಲ್ಲಿ ರೀಚ್ ಆದ್ರಿ, ರೀಚ್ ಆಗುವಾಗ ಆ ಒಂದು ವಾತಾವರಣದ ಬಗ್ಗೆ ಹೇಳುದಾದ್ರೆ ಮೇಡಮ್ ಅವರು.
1: ಹೌದು, ಅಲ್ಲಿ ನಕರಸ ಮೇಡಮ್ ನಮ್ಮನ್ನು ತುಂಬಾ ಆತ್ಮೀಯವಾಗಿ ಗೌರವದಿಂದ ನಮ್ಮನ್ನು ಬರಮಾಡಿಕೊಂಡ್ರು. ಹೇಗೆ ಬರಮಾಡಿಕೊಂಡ್ರು ಅಂತ ಹೇಳಿದ್ರೆ, ಒಂದು ಅವರ ಮಗಳೆ ಮಾಡಿರುವಂತ ಒಂದು ಚಿತ್ರ, ವೆಲ್ಕಮ್ ಟು ಜಪಾನ್ ಅಂತ ಬರೆದಂತ ಸೈನ್ ಬೋರ್ಡ್ ಇಟ್ಕೊಂಡು ನಮ್ಗೆ ಅವರು ತುಂಬಾ ಒಳ್ಳೆ ರೀತಿಯಿಂದ ಸ್ವಾಗತ ಮಾಡಿದ್ರು. ಅದು ಬಹಳ ಖುಷಿ ಕೊಟ್ಟಿತ್ತು ನಮ್ಗೆ. ಹೌದು.
2: ಫಸ್ಟ್ ಆಫ್ ಆಲ್ ಜಪಾನಿಗೆ ಕಾಲಿಟ್ಟ ತಕ್ಷಣ ಡಿಫ್ರೆನ್ಸ್ ಗೊತ್ತಾಯ್ತು, ಇಂಡಿಯನ್ ಏರ್ಪೋರ್ಟ್ಸಿಗೂ ಜಪಾನ್ ಏರ್ಪೋರ್ಟ್ಸಿಗೂ. ಅಲ್ಲಿ ಇಟ್ಟ ತಕ್ಷಣ ಇಷ್ಟು ಸೈಲೆಂಟ್ ಆಗಿ ಎಲ್ಲ ಪೀಸ್ಫುಲ್ ಆಗಿ ಅವರವರ ಕೆಲಸವನ್ನು ಅವರವರ ಮಾಡಿಕೊಂಡು ಎಲ್ಲ ಡಿಸಿಪ್ಲಿನ್ಡ್ ಆಗಿ ಅವರವ್ರ ಕೆಲಸ ಮಾಡ್ಕೋತಾ ಇದ್ರು. ಮತ್ತೆ ನಮಗೆ ಎಲ್ಲಿ ಕೂಡ ಅರ್ಜೆಂಟ್ ಆಗಿ ಹೋಗ್ಬೇಕು, ಅರ್ಜೆಂಟ್ ಆಗಿ ಇದು ಮಾಡ್ಬೇಕಂತ ಇರಲಿಲ್ಲ. ಆರಾಮಾಗಿ ನಾವು ನಮ್ಮ ಕೆಲಸನ ಮಾಡಿಕೊಂಡು ಇಮಿಗ್ರೇಷನ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಆಚೆ ಹೋದ ತಕ್ಷಣ ಅವರು ಬೋರ್ಡ್ ಇಟ್ಕೊಂಡು ಬಂದರು ವೆಲ್ಕಮ್ ಟು ಜಪಾನ್ ಅಂತ. ಅದು ನೋಡಿ ತುಂಬ ಖುಷಿ ಆಯಿತು
0: ನಮಗೆ.
3: ಅದೇ ನಮಗೆ ಫಸ್ಟ್ ಟೈಮ್ ಜಪಾನಿಗೆ ಕಾಲಿಟ್ಟಾಗ ಅಟ್ಮಾಸ್ಫಿಯರ್ ನಮಗೆ ಫುಲ್ ಡಿಫ್ರೆಂಟ್, ಇಂಡಿಯಾ ಬೇರೆನೆ, ಅಲ್ಲಿ ಒಂಥರ ಬೇರೆನೆ. ಸಿಟೀಸ್ ಆಗಿರ್ಬೋದು, ಏರ್ಪೋರ್ಟ್ ಅಲ್ಲಿ ಅವರ ಸಂಜನಾ ಅವ್ರು ಹೇಳಿದಾಗೆ ಫುಲ್ ಡಿಸಿಪ್ಲಿನ್ಡ್, ಮತ್ತೆ ಫುಲ್ ಒಂಥರ ಸೈಲೆನ್ಸ್, ಜನಗಳು ಅವರವರದ್ದೇ ಕೆಲಸಗಳಲ್ಲಿ ಇದು ಮಾಡಿಕೊಂಡು.
0: ಮೇಡಮ್, ಹಾಗೀಗ ಕಲೆಗೆ ಭಾಷೆ ಮಿತಿ ಇಲ್ಲ ಅಂತ ಹೇಳ್ತಾರೆ.
1: ಖಂಡಿತ.
0: ಮತ್ತೆ ಸಂಸ್ಕೃತಿಗೆ ಗಡಿಗಳಿಲ್ಲ ಅಂತ ಹೇಳ್ತಾರೆ. ನೀವು ಇಲ್ಲಿಯ ಯಕ್ಷಗಾನವನ್ನ ಅಲ್ಲಿ ಪರಿಚಯ ಮಾಡ್ಲಿಕ್ಕೋಸ್ಕರ ಒಂದು ತಂಡದಲ್ಲಿ ಹೋದ್ರಿ, ಯಾವ ಪ್ರದರ್ಶನವನ್ನ ಕೊಟ್ರಿ, ಮತ್ತೆ ಅಲ್ಲಿಯ ಒಂದು ಕಾರ್ಯಕ್ರಮದ ರೂಪುರೇಷೆಗಳು ಹೇಗಿತ್ತು, ಇದರ ಬಗ್ಗೆ ಸ್ವಲ್ಪ ನಮ್ಮ ಕೆಲವರಿಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ.
1: ನಾವು ಜಪಾನಿನಲ್ಲಿ ಯಾವ ರೀತಿಯ ಯಕ್ಷಗಾನ ಪ್ರದರ್ಶನ, ಯಾವ ಪ್ರಸಂಗವನ್ನ ಪ್ರದರ್ಶಿಸಬೇಕು ಅನ್ನೋದು ಮೊದಲೇ ನಿಗದಿಯಾಗಿತ್ತು. ಎರಡು ಪ್ರಸಂಗವನ್ನ ನಾವಲ್ಲಿ ಪ್ರದರ್ಶಿಸಬೇಕಿತ್ತು, ಒಂದು ಕಂಸವಧೆ, ಇನ್ನೊಂದು ರಾವಣವಧೆ. ರಾವಣವಧೆಯಲ್ಲಿ ನಾನು ರಾವಣ ಪಾತ್ರವನ್ನ ನಿರ್ವಹಿಸಿದೆ, ರಾಮನ ಪಾತ್ರವನ್ನ ನಮ್ಮ ಸಿಂಚನ್ ಅವರು ನಿರ್ವಹಿಸಿದ್ರು. ಇನ್ನೊಂದು ಪ್ರಸಂಗ ಕಂಸವಧೆಯಲ್ಲಿ ನಾನು ಕಂಸನ ಪಾತ್ರವನ್ನ ನಿರ್ವಹಿಸಿದ್ರೆ ನಮ್ಮ ಸಂಜನ್ ಅವರು ಕೃಷ್ಣನ ಪಾತ್ರವನ್ನ ನಿರ್ವಹಿಸಿದ್ರು. ಇಲ್ಲಿ ನಮಗೆ ಮೊದಲ ದಿವಸ ನಾವು ಟೋಕಿಯೋದಲ್ಲಿ ಯಕ್ಷಗಾನ ವೇಷವನ್ನ ಧರಿಸಿ ಪ್ರದರ್ಶನ ಏನು ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಯಾವುದೇ ರೀತಿಯ ಪ್ರದರ್ಶನವನ್ನ ಇಟ್ಟಿರಲಿಲ್ಲ. ಬದಲಾಗಿ ನಾವು ಯಕ್ಷಗಾನದ ಬಗ್ಗೆ ಅವರಿಗೆ ತಿಳಿಸಬೇಕಿತ್ತು. ಯಕ್ಷಗಾನದ ಪರಂಪರೆ ಏನು, ಯಕ್ಷಗಾನದಲ್ಲಿ ಯಾವ ರೀತಿಯ ವೇಷಗಳು ಬರ್ತದೆ, ಯಾವ ರೀತಿಯ ಬಣ್ಣಗಾರಿಕೆ, ಅದರ ಮಹತ್ವ ಏನು, ಬಣ್ಣಗಳೆಷ್ಟಿದೆ, ಪಾತ್ರಗಳೆಷ್ಟಿದೆ, ಮತ್ತೆ ಆ ಆಭರಣಗಳ ಬಗ್ಗೆ, ಈ ಎಲ್ಲ ವಿಷಯದ ಬಗ್ಗೆ ನಾವು ಅವರಿಗೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನ ಮೂಲಕ ಎಕ್ಸ್ಪ್ಲೈನ್ ಮಾಡಬೇಕಿತ್ತು. ಸೊ ಅದನ್ನು ಜಪನೀಸ್ ಲ್ಯಾಂಗ್ವೇಜ್ ಅಲ್ಲಿ ನಕರ

ಎಸ್ ಮೇಡಮ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮತ್ತೆ ನಾವು ಅದಕ್ಕೆ ತಕ್ಕ ಹಾಗೆ ಯಕ್ಷಗಾನ, ನಾನು ಮಾಡಿದ ರಾವಣ ಪಾತ್ರದಲ್ಲಿ ಕೇಸರಿ ಕಿರೀಟ, ಕೇಸರಿ ತಟ್ಟಿ ಅಂತ ನಾವು ಹೇಳ್ತೇವೆ ಯಕ್ಷಗಾನದಲ್ಲಿ, ಅದನ್ನು ಯಾವ ರೀತಿ ಕಟ್ಟುವಂಥದ್ದು, ಅದನ್ನು ಹೇಗೆ ತಲೆಗಿಡುವಂಥದ್ದು ಮತ್ತೆ ಕಟ್ಟುವಂಥದ್ದು, ಇದನ್ನು ನಾವು ಅವರಿಗೆ ಡೆಮೋ ಮಾಡಿ ತೋರಿಸಿದ್ವಿ. ಮತ್ತೆ ನಮ್ಮಲ್ಲಿರುವಂತ ಪ್ರಥಮ ಹೆಜ್ಜೆ ಯಕ್ಷಗಾನದಲ್ಲಿ, ದಿಂಕಿಟ ಕಿಟ್ಟತಕ್ಕ ತರಿ ಕಿಟ್ಟ ಕಿಟ್ಟತಕ್ಕ, ಅಥವಾ ಕೈಯನ್ನ ಯಾವ ರೀತಿ ನಾವು ಯಕ್ಷಗಾನದಲ್ಲಿ ತಾಳಕ್ಕೆ ತಕ್ಕ ಹಾಗೆ ಕುಣಿಸಬೇಕು, ಅಥವಾ ಅದನ್ನು ಕೈಯಿಂದ ಅಭಿನಯ ಮಾಡಬೇಕು, ಹಾವಭಾವ, ಇದನ್ನು ನಾವು ಅವರಿಗೆ ಹೇಳಿಕೊಟ್ವಿ. ಮತ್ತೆ ಯಕ್ಷಗಾನಕ್ಕೆ ಯಾಕೆ ಮಹತ್ವ, ಯಾವ ರೀತಿಯಲ್ಲಿ ಅದು ಬೇರೆ ಕಲೆಗಳಿಗಿಂತ ವಿಭಿನ್ನ ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನ ಅವರಿಗೆ ತಿಳಿಸಿಕೊಟ್ವಿ. ಮತ್ತೆ ನಮ್ಮ ಸಿಂಚನ ಅವರು ಒಂದು ಭಾಗವತಿಕೆ ಕೂಡ ಅಲ್ಲಿ ಹಾಡಿದ್ರು, ಅದು ಕೂಡ ಅವರಿಗೆ ಬಹಳ ಖುಷಿಯಾಯಿತು. ಸಂಜನ ಅವರು ಕೂಡ ಅಲ್ಲಿ ಯಾವ ರೀತಿಯ ಸಹಕಾರವನ್ನು ನೀಡಬೇಕಾ ನಮ್ಮ ಎಲ್ಲ ವಿಷಯದಲ್ಲೂ ಕೂಡ, ಈಗ ಒಂದು ಕೇಸರಿ ತಟ್ಟಿ ನಾನು ತಲೆಗೆ ಕಟ್ಟಬೇಕಾದ್ರೆ ಅವರು ಅದನ್ನ ನನಗೆ ಕಟ್ಟಬೇಕಾಗತ್ತೆ. ಸೊ ಹಾಗಿರುವಾಗ ಇಂಥದ್ದೆಲ್ಲ ನಾವು ಮೂವರು ಕೂಡ ಟೋಕಿಯೋದಲ್ಲಿ ಫಸ್ಟ್ ಟೋಕಿಯೋದ ಜನರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ವಿ. ಬಹುಶಃ ಅದು ಬಹಳ ಖುಷಿ ಕೊಟ್ಟ ಕ್ಷಣ ನಮ್ಗೆ, ಅವ್ರು ತುಂಬಾ ಪ್ರೀತಿಯಿಂದ ಗೌರವದಿಂದ ಅದನ್ನ ಸ್ವೀಕರಿಸಿದ್ರು. ಅನಂತರ ನಾವು ಒಸಾಕದಲ್ಲಿ ಪ್ರದರ್ಶನವನ್ನ ನೀಡಬೇಕಾಯ್ತು. ನನ್ನ ಪ್ರಕಾರ ಅಂದ್ರೆ ಮೊದಲು ನಮಗೆ ಪ್ರದರ್ಶನ ಇರಲಿಲ್ಲ ಮೊದಲ ದಿವಸ, ಎರಡನೇ ದಿವಸ ನಮಗೆ ಒಂದು ಪ್ರಸಂಗವನ್ನ ಪ್ರದರ್ಶಿಸಬೇಕಾಯ್ತು. ಅದು ನಾವು ರಾವಣ ವಧೆಯನ್ನ ಪ್ರದರ್ಶಿಸಿದ್ವಿ. ನಾವು ರಾವಣ ವಧೆ ಪ್ರದರ್ಶನ ಮಾಡುವಾಗ ಸಂಜನ ಅವರು ಡಾಕ್ಯುಮೆಂಟೇಶನ್ ಗೆ ಸಂಬಂಧಪಟ್ಟ ಕೆಲಸಗಳನ್ನ ನಿರ್ವಹಿಸಿದ್ರು. ಅನಂತರ ನಾವು ಎರಡೂ ಪ್ರಸಂಗವನ್ನ ಮಾಡಿದ್ವಿ. ಇನ್ನೊಂದು ಕಡೆ ನಾವು ಒಂದು ಪ್ರಸಂಗ ಕಂಸವಧೆ, ಅಲ್ಲಿ ನಾನು ಮತ್ತೆ ಸಂಜನನವರು ಪಾತ್ರವನ್ನು ನಿರ್ವಹಿಸಿದ್ರೆ ಸಿಂಚನ ಅವರು ಪ್ರತ್ಯಕ್ಷ ಅಂದ್ರೆ ಲೈವ್ ಭಾಗವತಿಕೆಯನ್ನ ಮಾಡಿದ್ರು. ಹೀಗೆ ಮತ್ತೆ ಪುನಃ ಹಿಂದೆ ಬರುವಾಗ ಟೋಕಿಯೋದಲ್ಲಿ ಎರಡೂ ಪ್ರದರ್ಶನವನ್ನು ಕೊಟ್ಟು ಎಲ್ಲರ ಪ್ರಶಂಸೆಯನ್ನ ತಗೊಂಡು ಮರಳಿ ಭಾರತಕ್ಕೆ ಕಾಲಿಟ್ಟೆವು.

0: ಈಗ ನಮ್ಮೂರಿನಲ್ಲಿ ಅಂತ ಹೇಳಿದ್ರೆ ಯಕ್ಷಗಾನಕ್ಕೆ ಯಕ್ಷಾಭಿಮಾನಿಗಳಿದ್ದಾರೆ. ಈಗ ಜಪಾನ್ನಲ್ಲಿ ಕಲಾವಿದರ ಒಂದು ಪ್ರೋತ್ಸಾಹ ಅಥವಾ ಅಲ್ಲಿ ನೆರೆದಿದ್ದಂತವರ ಒಂದು ಪ್ರೋತ್ಸಾಹ ಹೇಗಿತ್ತು ಸಂಜನಾ ಅವರು ಹೇಳಬಹುದಾ?
1: ಅವರು ನಮ್ಮ ಯಕ್ಷಗಾನ ಆರ್ಟ್ ಫಾರ್ಮ್ ಅನ್ನು ತುಂಬಾ ಆಕ್ಚುಲಿ ಆ ರಾ ಫಾರ್ಮ್ ಅನ್ನು ತುಂಬಾ ತಗೊಳ್ಳೋದು ತುಂಬಾ ರೆಸ್ಪೆಕ್ಟ್ ಇಂದ ತಗೊಂಡ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ಅದನ್ನ ನೋಡ್ಬೇಕಾದ್ರೆ ನಾವೊಮ್ಮೆ ಅನ್ಸ್ಕೊಂಡಿದ್ವಿ ಯಾರಾದ್ರೂ ಭಯ ಪಟ್ಕೊಂಡ್ರೆ ನಮ್ಮ ಆರ್ ಬಟನ್ ಎಲ್ಲ ನೋಡಿ ಭಯ ಪಟ್ಕೊಂಡ್ರೆ ಹೇಗೆ ಅಂತ. ಬಟ್ ಅವರು ನೋಡುವಾಗ ತುಂಬಾ ಇಂಟ್ರೆಸ್ಟ್ ಇಂದ ತುಂಬಾ ಏನಾಗ್ತದೆ ಏನಾಗ್ತದೆ, ಅವರಿಗೆ ಭಾಷೆ ಅರ್ಥ ಆಗಿಲ್ಲ ಅಂದ್ರು ಕೂಡ ಸಿಂಚನ ಹಾಡ್ತಿದ್ದ ಕೇಳಿ ಕೇಳಿ ಮತ್ತೆ ಅವರ ಮಾಲಿನಿ ಮ್ಯಾಮ್ದು ಎಕ್ಸ್ಪ್ರೆಷನ್ಸ್ ನೋಡ್ತಾ ನೋಡ್ತಾ ಅವರು ಬ್ಯಾಕ್ ಗ್ರೌಂಡ್ ಸ್ಟೋರಿ ಗೊತ್ತಿತ್ತು, ಆದ್ರೂ ಏನೇನಾಗ್ತಿದೆ ಅಂತ ಅವರೇ ಒಂದು ಸ್ಟೋರಿ ಮಾಡ್ಕೊಂಡು ಅವ್ರಿಗೆಲ್ಲ ಅರ್ಥ ಆಗ್ತಿತ್ತು. ಎಮೋಷನ್ಸ್ ನೋಡಿನೆ ಅವ್ರಿಗೆಲ್ಲ ಅರ್ಥ ಆಗ್ತಾ ಇತ್ತು, ಎಮೋಷನ್ಸ್ ಮತ್ತೆ ಎಕ್ಸ್ಪ್ರೆಷನ್ಸ್ ಎಲ್ಲ ನೋಡಿ ಅವ್ರಿಗೆ ಅರ್ಥ ಆಗ್ತಾ ಇತ್ತು. ಆಮೇಲೆ ಅವರು ಪರ್ಫಾರ್ಮೆನ್ಸ್ ಮುಗಿದ ತಕ್ಷಣ ಹೇಳ್ತಾ ಇದ್ರು, ನಮ್ಗೆ ಭಾಷೆ ಬಂದಿಲ್ಲ ಅಂದ್ರು ನಮ್ಗೆ ಭಾಷೆ ಅರ್ಥ ಆಗಿಲ್ಲ ಅಂದ್ರು ಕೂಡ ನೀವು ಹೇಗೆ ಎಕ್ಸ್ಪ್ರೆಷನ್ ಕೊಡ್ತೀರಾ ಹೇಗೆ ಎಮೋಷನ್ಸ್ ಎಲ್ಲ ತೋರಿಸ್ತೀರಾ ಆದ್ರೂ ನೋಡ್ಕೊಂಡು ನಮ್ಗೆ ಅರ್ಥ ಆಗ್ತಾ ಇತ್ತು, ಎಲ್ಲ ನಿಮ್ಮ ಕಲೆಯನ್ನು ನಾವು ಅರ್ಥ ಮಾಡ್ಕೊಂಡು ಅದು ಅವಕಾಶ ಸಿಕ್ತು ಅಂತ ಎಲ್ಲ ಹೇಳ್ತಾ ಇದ್ರು. ಅವಾಗ ನಮ್ಗೆ ತುಂಬಾ ಖುಷಿ ಆಗ್ತಾ ಇತ್ತು, ಯಾಕೆಂದ್ರೆ ಒಂದು ಕಲೆ ಅಷ್ಟು ದೂರ ಹೋಗಿ ಬೇರೆಯವರಿಗೆ ಅರ್ಥ ಮಾಡಿಸೋದು ಅದು ನಮ್ಮ ಭಾಷೆಯಲ್ಲೇನೆ ಮಾಡಿ ಅವರಿಗೆ ಅರ್ಥ ಮಾಡಿಸೋದು ಒಂದು ಸುಲಭದ ವಿಷಯವಲ್ಲ. ಸೊ ಅದು ಕೇಳಿ ನಮ್ಗೆ ತುಂಬಾ ಖುಷಿ ಆಯ್ತು.
0: ಸಂಚನಾ ಅವರು ಭಾಗವತಿಕೆ ಮಾಡಿದ್ರಿ, ಆ ಲೈವ್ ಪರ್ಫಾರ್ಮೆನ್ಸ್ ಅನ್ನ ನೀವು ಹೇಗೆ ಅನುಭವಿಸಿದ್ರಿ?
2: ಅಂದ್ರೆ ನಾವು ಇಲ್ಲಿ ಅಂತಂದ್ರೆ ಚಂಡೆ ಮೊದ್ಲೇ ಎಲ್ಲರೂ ಸಹ ಇರ್ತಾರೆ, ಅದಕ್ಕೆ ಜನ ಇದ್ದಾರೆ. ಬಟ್ ನಾವು ಇಲ್ಲಿ ಎಂತ ಮಾಡಿದ್ವಿ ಅಂದ್ರೆ ನಮ್ಗೆ ಮೂರೇ ಜನಕ್ಕೆ ಹೋಗ್ಲಿಕ್ಕೆ ಇರೋದ್ರಿಂದ ಸೊ ಅವಕಾಶ ಇದ್ದಿದ್ರಿಂದ ನಮ್ಗೆ ಎಕ್ಸ್ಟ್ರಾ ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ನಾವು ನಮ್ಮ ಕಾಲೇಜಲ್ಲಿಯೇ ಅದನ್ನು ಚಂಡೆ ಮೊದ್ಲೆ ಮಾತ್ರ ರೆಕಾರ್ಡ್ ಮಾಡಿ ಮತ್ತೆ ಅದಕ್ಕೆ ಹಾಡನ್ನು ತಾಳವನ್ನು ಸೇರಿಸಿ ನಾವು ಪ್ರಾಕ್ಟೀಸ್ ಮಾಡಿ ಹೋಗಿದ್ದೆವು. ಅಲ್ಲಿ ಅದೊಂದು ಬೇರೆ ಎಕ್ಸ್ಪೀರಿಯನ್ಸ್, ನಂಗೆ ಹೊಸತ್ ಎಕ್ಸ್ಪೀರಿಯನ್ಸ್ ರೆಕಾರ್ಡೆಡ್ ಚಂಡೆ ಮೊದ್ಲಿಗೆ ಹಾಡು ಹಾಡಿದ್ದು ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು.
0: ಜಪಾನಿಗೆ ಹೋಗಿದ್ರಿ, ಅಲ್ಲಿಯ ಫುಡ್ ಕಲ್ಚರ್ ಬಗ್ಗೆ ಸ್ವಲ್ಪ ಶೇರ್ ಮಾಡ್ಕೊಳ್ಳೋದಾದ್ರೆ ಮೇಡಮ್ ಅವ್ರು ಏನ್ ಹೇಳ್ತೀರಿ?
3: ಎರಡು ದಿವಸ ನಮ್ಗೆ ಸ್ವಲ್ಪ ಕಷ್ಟ ಆಯ್ತು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತರಕಾರಿ ಅಥವಾ ಎಲೆಗಳು ಅಂದ್ರೆ ಬೇರೆ ಬೇರೆ ರೀತಿಯ ಸೊಪ್ಪುಗಳು ಇರಬಹುದು, ಅದನ್ನ ನಾವು ತಿನ್ಬೇಕಿತ್ತು. ಮತ್ತೆ ಫ್ರೂಟ್ಸ್ ಅವರು ತುಂಬಾ ತಿಂತಾರೆ, ಬಟ್ ಅದು ತುಂಬಾ ಆರೋಗ್ಯಕರವಾದ ಆಹಾರ ಪದ್ಧತಿ ಅದು ನಿಜವಾಗ್ಲು. ಯಾಕೆ ಅದನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವ್ ಇಲ್ಲಿಂದ ಹೋಗುವಾಗ ಏನಾದ್ರೂ ಫುಡ್ ಪಾಯ್ಸನ್ ಅಥವಾ ಆಹಾರದಲ್ಲಿ ಏನಾದ್ರೂ ನಾವು ತಿಂದು ಏರ್ಪೇರಾಗುವಂತದ್ದು ಅಥವಾ ಅಲ್ಲಿಯ ಏನು ವೆದರೇ ಬೇರೆ, ನಮ್ಗೆ ಏನಾದ್ರೂ ಒಂದು ಅಲ್ಲಿ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಬಂದ್ರೆ ನಾವು ಅದಕ್ಕೆ ಸಿದ್ಧರಾಗ್ಬೇಕು ಅಂತ ಹೇಳ್ಕೊಂಡು ಇಲ್ಲಿಂದಲೇ ಕೆಲವೊಂದು ಮಾತ್ರೆಗಳನ್ನೆಲ್ಲ ತಗೊಂಡು

0: ಅದು ಯಾವುದು ಕೂಡ ನಮ್ಗೆ ನಮ್ಮ ಪ್ರಕಾರ ಉಪಯೋಗಕ್ಕೆ ಬರಲಿಲ್ಲ. ಆಗಿರುವಾಗ ಅವರ ಫುಡ್ ಅಷ್ಟು ಹೆಲ್ದಿ ಆಗಿತ್ತು ಅಂತ ನಾವು ಅನ್ಕೊಳ್ಬಹುದು. ಅಂದ್ರೆ ಫ್ರೂಟ್ಸ್ ತಿಂತಾರೆ, ಮತ್ತೆ ತರಕಾರಿ ತಿಂತಾರೆ, ಮತ್ತೆ ಸೊಪ್ಪು ಬೇರೆ ಬೇರೆ ರೀತಿಯ ಏನು ಎಲೆಗಳಿರ್ತದೆ, ಸೊಪ್ಪುಗಳಿರ್ತದೆ, ನಮ್ಗೆ ಗೊತ್ತಿಲ್ಲ ಅದೇನು ಅಂತ.
1: ನಾವು
0: ತಿಂದಿದ್ದೇವೆ,
1: ಹೌದು,
0: ಯಾವ್ದಂತ ಗೊತ್ತಿಲ್ಲ, ತಿಂದಿದ್ದೇವೆ. ಆದ್ರೆ ಒಂದು ಎರಡು ದಿವಸ ನಮ್ಗೆ ಸ್ವಲ್ಪ ಕಷ್ಟ ಆಗಿರ್ಬಹುದು, ಬಟ್ ಆಮೇಲೆ ನಾವು ನಮ್ಗೆ ಅದು ಅಭ್ಯಾಸ ಆಯ್ತು. ಫ್ರೂಟ್ಸ್ ನಾವು ಆಲ್ರೆಡಿ ಇಲ್ಲಿ ತಿಂತೇವೆ, ಆದ್ರೆ ಸೊಪ್ಪು ಆ ತರದ ಬೇರೆ ಬೇರೆ ರೀತಿಯ ಸೊಪ್ಪುಗಳೆಲ್ಲ ನಮ್ಗೆ ಅಭ್ಯಾಸ ಆಯ್ತು. ಕ್ಯಾಬೇಜ್ ಸ್ವಲ್ಪ ಜಾಸ್ತಿ ತಿಂತಾರೆ ಅವರು, ಬಟ್ ಅವರು ಫಿಶ್ ಒಣ ಮೀನು ಅಂತ ಹೇಳ್ತೇವಲ್ಲ ಅದನ್ನು ತುಂಬಾ ಅವರು ಉಪಯೋಗಿಸ್ತಾರೆ ಅವರ ಆಹಾರ ಪದ್ಧತಿಯಲ್ಲಿ. ಮತ್ತೆ ಮಾಂಸಾಹಾರಿಗಳು ಹಾಗೆ ಅಂತ ಹೇಳ್ಕೊಂಡು ತರಕಾರಿಗಳನ್ನು ಸೊಪ್ಪುಗಳನ್ನು ಕೂಡ ಅಷ್ಟೇ ರೀತಿಯಲ್ಲಿ ಅವರು ತೆಗೆದುಕೊಳ್ಳುವುದ್ರಿಂದ, ಮತ್ತೆ ತಿನ್ನುದು ಕೂಡ ಪ್ರಮಾಣ ಬಹಳ ಕಡಿಮೆ, ಆದ್ರಿಂದ ಅವರು ಎಷ್ಟು ಬೇಕಾಗ್ತದೋ ಅಷ್ಟೇ ತಿನ್ನುವಂತದ್ದು. ಹಾಗೆ ಮಾತ್ರ ಎಲ್ಲವನ್ನು ಲಿಮಿಟ್ ಅಲ್ಲಿ ಮಿತಿಯಲ್ಲಿ ತಗೊಳ್ಳುವಂತದ್ದು ಬಹಳ ಚೆನ್ನಾಗಿತ್ತು. ನಮ್ಗೆ ಕೆಲವೊಂದು ಕ್ಷಣಗಳಲ್ಲೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಅದಕ್ಕೆ ಆ ತಿನ್ಲಿಕ್ಕೆ ಬಳಸುವಂತಹ ಸ್ಪೂನಿನಿಂದ ಹಿಡಿದು ಎಲ್ಲವನ್ನು ಕೂಡ ನಾವು ತುಂಬಾ ಎಂಜಾಯ್ ಮಾಡಿ ಅದನ್ನು ಆಸ್ವಾದಿಸಿದ್ವಿ. ನಾವು ಬರೀ ಯಕ್ಷಗಾನ ಪ್ರದರ್ಶನ ಮಾತ್ರ ಮಾಡಿದ್ದಲ್ಲ, ನಾವು ಫುಡ್ ಎಕ್ಸ್ಚೇಂಜ್ ಅಂದ್ರೆ ನಮ್ಮ ಆಹಾರ ಕ್ರಮವನ್ನ ಅವರಿಗೆ ತಿಳಿಸುವಂತದ್ದು. ಹಾಗೆ ನಮ್ಗೆ ಎರಡು ಕಡೆ ಫುಡ್ ಪ್ರಿಪೇರ್ ಮಾಡ್ಲಿಕ್ಕಿತ್ತು. ಒಂದು, ನಾವು ಎಲ್ಲಿ ಉಳಿಬೇಕಿತ್ತ ಅಲ್ಲಿ ಆಹಾರವನ್ನ ತಯಾರಿ ಮಾಡಿ ಬಂದವರಿಗೆ ಕೊಡ್ಬೇಕಿತ್ತು. ಇನ್ನೊಂದು, ರೆಸ್ಟೋರೆಂಟ್ ಅಲ್ಲಿ ನಾವು ಪ್ರಿಪೇರ್ ಮಾಡಿ ಕೊಡ್ಬೇಕಿತ್ತು. ಆಗ ಮಾತ್ರ ನಾವು ತುಂಬಾ ಖುಷಿ ಪಟ್ಟಿದ್ದೇವೆ, ಮತ್ತೆ ಅಷ್ಟೇ ಒದ್ದಾಟ ಮಾಡಿ ಮಾಡಿದ್ದೇವೆ ಸರ್. ಯಾಕೆಂದ್ರೆ ನಮ್ಮ ಇವರು ಸಂಜನೆ ಹೇಳಿದಾಗೆ ಅವರು ಟೈಮ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ನಮ್ಮಲ್ಲಿ ಒಂದು ಗಂಟೆಗೆ ಊಟ ಆದ್ರೆ ಅವರಲ್ಲಿ 11 ಗಂಟೆಗೆ ಊಟ ಆಗ್ತದೆ. ಅವರದ್ದು ಮಾರ್ನಿಂಗ್ ತಿಂಡಿ ಸರ್ ಅವರು 6 ಗಂಟೆಗೆ ಮಾಡಿರ್ತಾರೆ, ಹಾಗೆ 11 ಗಂಟೆಗೆ ಬರ್ತಾರೆ ಅವರು. ನಮ್ಗೆ ಇಲ್ಲಿ ರೆಡಿ ಆಗ್ಲಿಲ್ಲ ಸರ್, 1 ಗಂಟೆನೆ ಇರುವುದು ನಮ್ಗೆ ಪ್ರಿಪೇರ್ ಮಾಡ್ಲಿಕ್ಕೆ. ಅಲ್ಲಿ ಒಂದು 4-5 ರೀತಿಯ ಖಾದ್ಯಗಳನ್ನ ನಾವು ಮಾಡಬೇಕಾಗಿತ್ತು. 1 ಗಂಟೆ ನಮ್ಗೆ ಸಾಲೋದಿಲ್ಲ ಸರ್. ಮತ್ತೆ ಕೆಲವು ನಮ್ಗೆ ಬೇಕಾದಂತ ಇಂಗ್ರೀಡಿಯಂಟ್ಸ್ ಇಲ್ಲದಿದ್ರೆ ಅವ್ರು ತಗೊಂಡ್ ಬರ್ಬೇಕಿತ್ತು. ಹಾಗೆ ಅದು ಅಂದ್ರೆ ತುಂಬಾ ಸಮಯ ತಗೊಳ್ಳುವಂತದ್ದು. ನೀರ್ ದೋಸೆ ಮಾಡಿದ್ದೇವೆ ಸರ್, ನಮ್ಮ ಇಂಡಿಯಾದ ದೋಸೆ ಅಂದ್ರೆ ಅವ್ರು ತುಂಬಾ ಖುಷಿ ಪಡ್ತಾರೆ ಸರ್. ಮತ್ತೆ ಅವರು ನಾನ್ ವೆಜ್ ಪ್ರೇಮಿಗಳೇ, ಮಾಂಸಾಹಾರಿಗಳೇ, ಅವರಿಗೆ ತುಂಬಾ ಇಷ್ಟ ಆಯ್ತು. ಎಗ್ ಮಸಾಲಾ ಅಂತ ನಾವು ಮಾಡಿದ್ವಿ ಮಂಗಳೂರಿದು, ಬಹಳ ಖುಷಿ ಪಟ್ರು ಸರ್. ಕಬಾಬ್ ಇಷ್ಟಪಟ್ರು. ಮತ್ತೆ ಪೊಂಗಲ್ ಮಾಡಿದ್ವಿ ಸರ್, ಗುಲಾಬ್ ಜಾಮ್ ಅದನ್ನು ಖುಷಿ ಇಷ್ಟಪಟ್ರು. ಮತ್ತೆ ಅಲ್ಲಿ ತೆಂಗಿನ ಕಾಯಿ ಸಿಗ್ಬಹುದು ಸರ್, ಬಟ್ ಅದು ಕಾಸ್ಟ್ಲಿ ಅಂತೆ. ಹಾಗೆ ನಾವೇನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಟೊಮೆಟೊ ಚಟ್ನಿ ಅಂತ ಮಾಡಿದ್ವಿ ಅಲ್ಲಿ. ಅಂದ್ರೆ ತುರಿ ಹಾಕದೆ, ತೆಂಗಿನ ತುರಿ ಹಾಕದೆ ಟೊಮೆಟೊ ಚಟ್ನಿ ಮಾಡಿದ್ವಿ. ಅದು ತುಂಬಾ ಇಷ್ಟ ಆಯ್ತು ಸರ್ ಅವರಿಗೆ, ತುಂಬಾ ಖುಷಿಯಿಂದ ತಿಂದ್ರು. ಬಟ್ ಅವರ ಕ್ವಾಂಟಿಟಿ ಮಾತ್ರ ಸ್ವಲ್ಪ. ಈಗ ನಾವು ಒಂದು ನೀರ್ ದೋಸೆ ಮಾಡಿದ್ರೆ ನಾವು ಒಂದು 3-4 ದೋಸೆ ತಿಂತೇವೆ, ಅವರು ಹಾಗೆ ಅಲ್ಲ ಸರ್. ಅವರು 1 ದೋಸೆಯನ್ನ 3 ಪಾಲು ಮಾಡಿ ಒಬ್ಬೊಬ್ಬರಿಗೆ ಹಾಕ್ತಾರೆ. ತುಂಬಾ ನಮ್ಗೆ ಇದಾದದಂತ ಹೇಳಿದ್ರೆ ಅವರು ಬಂದವರು ಸರ್, ಅದನ್ನು ಆ ಟೇಸ್ಟ್ ನೋಡಿದವರು ಅವರು ಕಸ್ಟಮರ್ ಸರ್ ಅಲ್ಲಿದ್ದು. ಅಂದ್ರೆ ಒಂದು 20-25 ಜನ ಕಸ್ಟಮರ್ಸ್ ಅಲ್ಲಿದ್ದು ಅಷ್ಟು. ಅಂದ್ರೆ ಅವರನ್ನು ಈಗ ಫುಡ್ ಅನ್ನ ಟೇಸ್ಟ್ ಮಾಡ್ಲಿಕ್ಕೆ ಅಂತ ನೋಡಿದಲ್ಲ, ನಮ್ಗೆ ಹೇಗೆ ಒಂದು ಹೋಟೆಲ್ಗೆ ಹೋಗಿಬ್ರು ಕಸ್ಟಮರ್ ಬಂದು ತಿಂದು ಪೇ ಮಾಡ್ತಾರೆ, ಹಾಗೆ ನಮ್ಮ ಫುಡ್ ಅನ್ನ ಅವರು ಟ್ರೀಟ್ ಮಾಡಿದ್ರು ಸರ್. ಬಟ್ ತುಂಬಾ ಖುಷಿ ಆಯ್ತು, ಎಲ್ಲರೂ ನಮ್ಮ ಸಂಸ್ಕೃತಿ ಅಂದ್ರೆ ನಮ್ಮ ಯಕ್ಷಗಾನ ಅದನ್ ಮಾತ್ರ ಇಷ್ಟಪಟ್ಟದಲ್ಲ, ನಮ್ಮ ಆಹಾರ ಪದ್ಧತಿಯನ್ನು ಕೂಡ ಅವ್ರು ಇಷ್ಟಪಟ್ರು ಸರ್.
1: ಅವರಿಗೆ ಹೇಗೆ ಅನಿಸ್ತು ಅಲ್ಲಿ ಆ ಫುಡ್?
2: ಅಲ್ಲಿ ಫುಡ್ ಹೇಳ್ಬೇಕಂದ್ರೆ ಅವರು ತುಂಬಾ ಕಮ್ಮಿ ಪೋರ್ಷನ್ ಅಲ್ಲಿ ತಿನ್ನೋದು, ತುಂಬಾ ಕಮ್ಮಿ ಪೋರ್ಷನ್ ಅಲ್ಲಿ ತಿಂದ್ರು ಕೂಡ ಅವರು ಎಲ್ಲದನ್ನು, ಎಲ್ಲಾ ನ್ಯೂಟ್ರಿಷಿಯಸ್ ಫುಡ್ ಅನ್ನು ತಿಂತಾರೆ. ಗ್ರೀನ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಮೀಟ್ ಇರ್ಬೋದು, ಎಲ್ಲದೂ ಮಿಕ್ಸ್ ಮಾಡಿ ಎಲ್ಲ ಬೇಕಾಗಿರುವಂತ ಕ್ವಾಂಟಿಟಿಯಲ್ಲಿ ತಿಂತಾರೆ. ನಮ್ಗೆ ಆಕ್ಚುಲಿ ಸ್ವಲ್ಪ ಕಷ್ಟ ಆಯ್ತು ಹೋದ ತಕ್ಷಣ. ಇಲ್ಲಿ ನಾವು ನಾರ್ಮಲ್ ಇಂಡಿಯನ್ಸ್ ಹೇಗೆ ತಿಂತೀವಿ ಹಾಗೆ ಸ್ವಲ್ಪ ಜಾಸ್ತಿನೇ ತಿಂತೀವಿ ನಾವು, ಅವರು ತುಂಬಾ ಕಮ್ಮಿ ತಿನ್ನೋದು. ನಮ್ಗೆ ಅಲ್ಲಿ ಹೋದ ತಕ್ಷಣ ವೇಷ ಕಟ್ಟಲಿಕ್ಕೂ ತುಂಬಾ ಎನರ್ಜಿ ಬೇಕಂತ ನಾವು ಕೇಳ್ತಾ ಇದ್ವಿ, ಬಟ್ ಅವ್ರದ್ದು ಪೋರ್ಷನ್ ಸೈಜ್ ಇರೋದೇ ಕಮ್ಮಿ. ರೈಸ್ ಐಟಮ್ ಬಂದ್ರೆ ಅದು ಸ್ಟಿಕ್ಕಿ ರೈಸ್ ಅಂತ ಕರಿತೇವೆ. ನಮ್ಮ ರೈಸ್ ತರ ಬಿಡಿ ಬಿಡಿ ಇರುವುದಿಲ್ಲ, ಎಲ್ಲ ಗಟ್ಟಿ ಗಟ್ಟಿ ಸ್ವಲ್ಪ ಸ್ಟಿಕ್ಕಿ ಆಗಿರ್ತದೆ. ಬಟ್ ಅದನ್ನ ನಾವು ಕೊನೆಗೆ ಅದೇ ತಿನ್ಬೇಕಾಗಿತ್ತು, ಏನೇ ಮಾಡಿದ್ರು ನಮ್ಮ ರೈಸ್ ಅಷ್ಟು ಸಿಕ್ತಿರ್ಲಿಲ್ಲ. ಅದ್ರ ಜೊತೆ ನಾವು ಬೀನ್ಸ್ ಎಲ್ಲ ಕೊಡ್ತಾ ಇದ್ರು, ಸೊ ಬೀನ್ಸ್ ಎಲ್ಲ ತಿನ್ಕೊಂಡು. ಮತ್ತೆ ಅವ್ರದ್ದು ತುಂಬಾ ಟೀ ಕುಡಿಯೋದು ಜಾಸ್ತಿ ಅವರು, ಅವ್ರಿಗೆ ಟೀ ನಾವು ಬೇಡ ಅಂದ್ರೆ ಅವ್ರಿಗೆ ಸ್ವಲ್ಪ ಒಫೆಂಡ್ ಆಗುದು, ಯಾಕೆಂದ್ರೆ ಅವ್ರಿಗೆ ಟೀ ಒಂದ್ ಸ್ವಲ್ಪ ಎಲ್ಲ ಗೆಸ್ಟ್ ಹೌದು ಎಮೋಷನಲಿ ತುಂಬಾ ಕನೆಕ್ಟೆಡ್ ಅವರು. ಟೀ ಬೇಕು ಅಂದ್ರೆ ಎಲ್ಲಾ ಗೆಸ್ಟ್ಗೂ ಟೀ ಸರ್ವ್ ಮಾಡುದಂದ್ರೆ ಅದೊಂದು ಸೆರೆಮನಿ ತರ ಮಾಡ್ತಾರೆ. ಸೊ ಅವರು ಬಾಟಲ್ ಟೀ ಕೂಡ ತುಂಬಾ ಕುಡಿತಾರೆ, ಅವರು ನೀರ್ ಕುಡಿಯೋದು ತುಂಬಾ ಕಮ್ಮಿ. ಟೀ ಫ್ಲೇವರ್ ಟೀ, ಉಲಾಂಗ್ ಟೀ, ಬೇರೆ ಬೇರೆ ಫ್ಲೇವರ್ ಟೀ ಎಲ್ಲ ಬಾಟಲ್ಸ್ ತಗೊಂಡು ನೀರ್ ತುಂಬಾ ಕಮ್ಮಿ ಕುಡಿಯೋದು. ಮೋಸ್ಟ್ಲಿ ಕನ್ವೀನಿಯನ್ಸ್ ಸ್ಟೋರ್ಸ್ ಅಲ್ಲಿ ತಗೋತಾರೆ ಫುಡ್ನ, ಆಲ್ರೆಡಿ ರೆಡಿ ಪ್ಯಾಕ್ಡ್ ಇರ್ತದೆ, ಅದನ್ನ ತಕೊಂಡು ಹೀಟ್ ಮಾಡ್ಕೊಂಡು ತಿನ್ನೋದು.
3: ನಮ್ಗೆ ಅದೇ ಫಸ್ಟ್ ಟೂ ಡೇಸ್ ತುಂಬಾ ಕಷ್ಟ ಆಯ್ತು. ಮತ್ತೆ ಅವರಿಗೆ ಅಂದ್ರೆ ಇದೇ ನಮಗೆ ಹೇಗೆ ಬೆಳಿಗ್ಗೆ ತಿನ್ನಲೇಬೇಕು, ಮಧ್ಯಾಹ್ನ ಇಷ್ಟೊತ್ತಿಗೆ ಮಧ್ಯಾಹ್ನ ಒಂದು ಗಂಟೆ ಊಟ ಮಾಡಬೇಕು, ಅವರಿಗೆ ಆತರ ಟೈಮಿಂಗ್ಸ್ ಎಲ್ಲ ಇಲ್ಲ. ಅವರು ಮಧ್ಯಾಹ್ನದ್ದು ಲಂಚ್ ಅನ್ನು 11 ಗಂಟೆಗೆ ತಿನ್ನುದು ಹಾಗೆಲ್ಲ ಮಾಡ್ತಾರೆ. ನಮಗೆ ಅದು ನಾವು ಪರ್ಫಾರ್ಮೆನ್ಸ್ ಕೂಡ ಮಾಡಬೇಕಿತ್ತು. ನಮಗೆ ಇಲ್ಲಿ ಅಡ್ಜಸ್ಟ್ ಆಗಿರ್ತಾರೆ ಮಧ್ಯಾಹ್ನ ತಿಂದು ರಾತ್ರಿ ಊಟ ಮಾಡಿ ಎಲ್ಲ, ನಮಗೆ ಹಸಿವಾಗ್ತಿತ್ತು ಆ ಟೈಮಲ್ಲಿ ಸ್ವಲ್ಪ. ಆಗ ನಮ್ಮ ಹತ್ರ ಫ್ರೂಟ್ಸ್ ಎಲ್ಲ ಇದ್ದದನ್ನು ನಾವು ಮ್ಯಾನೇಜ್ ಮಾಡ್ಕೊಳ್ತಾ ಇದ್ವಿ. ಹೆಲ್ದಿ ಫುಡ್ ಆಲ್ಮೋಸ್ಟ್ ಇಲ್ಲ ಅಲ್ಲಿ.
1: ಹಾಗೇನೆ ಮೇಡಮ್, ಅಂದ್ರೆ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ಒಂದು ಎಕ್ಸ್ಚೇಂಜ್ ಅಂತ ನಾವು ಇದನ್ನ ಹೇಳಬಹುದು. ಅದು ಕೂಡ ನಮ್ಮ ಗ್ರಾಮೀಣ ಭಾಗದಂತಹ ಒಂದು ಕಾಲೇಜಿಂದ ದೂರದ ಜಪಾನ್ ವರೆಗೆ ನಿಮ್ಮ ಒಂದು ಪ್ರಯಾಣಕ್ಕೆ ಒಂದು ಹೊಸ ದಾರಿಯನ್ನ ತೆರೆದಿಟ್ಟಿದೆ ಅಂತ ಹೇಳಬಹುದು. ನೀವು ಜಪಾನ್ನಲ್ಲಿ ಅಲ್ಲಿಯ ಜನಜೀವನವನ್ನ ಕಲಿತಂತ ಕೆಲವು ಅಂಶಗಳನ್ನು ಹೇಳುದಾದ್ರೆ,
0: ಜಪಾನಿನಲ್ಲಿ ಒಂದು ಸಂಜನಾ ಅವರು ಹೇಳಿದ ಹಾಗೆ ಡಿಸಿಪ್ಲಿನ್ಡ್ ಲೈಫ್ ಸರ್, ತುಂಬಾ ಶಿಸ್ತು ಬದ್ಧ ವ್ಯಕ್ತಿಗಳು ಅಂದ್ರೆ ಜನರು ಅಲ್ಲಿ ಇರುವಂತದ್ದು. ಎಷ್ಟು ಶಿಸ್ತು ಬದ್ಧತೆ ಅಂದ್ರೆ, ನಾವು ಮೆಟ್ರೋದಲ್ಲಿ ಹೋಗ್ಬೇಕಿತ್ತು ಸರ್, ಆ ಮೆಟ್ರೋದಲ್ಲಿ ಕೂಡ ಅದು ಬರುವ ಮುಂಚೆ ಸಾಲಾಗಿ ನಿಲ್ಲಿಂತ ಯಾರು ಅನೌನ್ಸ್ ಮಾಡೋದಿಲ್ಲ, ಅವರೇ ಬಂದು ನಿಲ್ತಾರೆ. ಅದು ಯಾವ ರೀತಿಯ ಸಾಲು ಅದು ಅವರಿಗೆ ಗೊತ್ತಿರ್ತದೆ, ಅಷ್ಟು ನೀಟಾಗಿ ನಿಲ್ಲುವವರು. ಒಮ್ಮೆಲೆ ಗುಂಪು ಸೇರಿಕೊಂಡು ಟ್ರೈನ್ ಬಂದ ತಕ್ಷಣ ಒಮ್ಮೆಲೆ ಹತ್ತುವಂಥದ್ದು ಆತರ ಏನು ಇಲ್ಲ ಸರ್, ಒಬ್ಬರ ಮೇಲೆ ಒಬ್ರು ಬಿದ್ದೋಗುವಂಥದ್ದು ಇಂಥದ್ದು ಯಾವುದಿಲ್ಲ, ಒಬ್ಬರ ನಂತರ ಒಬ್ರು ಸರ್. ಹಾಗೆ ಈವನ್ ಟ್ರೈನ್ ಅಲ್ಲಿ ಕೂಡ ಹಾಗೆ, ಯಾರು ಯಾರತ್ರ ಈಗ ಗಟ್ಟಿ ಮಾತಾಡುವಂಥದ್ದು ಅಥವಾ ಚರ್ಚೆ ಮಾಡುವಂಥದ್ದು ಇದು ಯಾವುದಿಲ್ಲ ಸರ್, ಅಷ್ಟು ಬಹಳ ಕಾಮ್ ಆಗಿರುವಂಥದ್ದು. ಎರಡನೇದು, ಜಪಾನಿನಲ್ಲಿ ನಡೆಯುವವರಿಗೆ ತುಂಬಾ ಪ್ರಾಧಾನ್ಯತೆ ಇದೆ. ನನಗೆ ತುಂಬಾ ಖುಷಿಯಾದದ್ದು ಅದು ಸರ್. ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾವು ನಡ್ಕೊಂಡು ಅಂದ್ರೆ ಮೇನ್ ಆಗಿ ನಾವು ರಸ್ತೆ ದಾಟುವಾಗ ತುಂಬಾ ಸಲ ಆಚೀಚೆ ನೋಡಿ ಮತ್ತೆ ಬರುವ ವಾಹನದ ವೇಗವನ್ನ ನೋಡಿ ನಾವು ಬಹಳ ಮುತುವರ್ಜಿಯಿಂದ ಅಂದ್ರೆ ಎಚ್ಚರಿಕೆಯಿಂದ ದಾಟುವಂತದ್ದು. ಅಲ್ಲಿ ಸರ್ ಫಸ್ಟ್ ಡೇ ಅಂದ್ರೆ ಮೊದಲ ದಿವಸ ನಾವು ತುಂಬಾ ಅಂದ್ರೆ ಗಾಡಿ ಬರ್ತಾ ಇದೆ ಏನ್ ಮಾಡೋದು, ದಾಟುದ ಬೇಡುವ ಅಂತೇಳಿ. ಬಟ್ ನಂತರ ನಾವು ಅದರ ಬಗ್ಗೆ ಆಲೋಚನೆ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇರ್ಲಿಲ್ಲ ಸರ್, ಯಾಕೆಂದ್ರೆ ನಾವು ನಿಂತರು ಗಾಡಿಯು ನಿಲ್ತದೆ ನಮ್ಮನ್ನು ಹೋಗಿ ಅಂತ ಹೇಳ್ತಾರೆ. ಅಷ್ಟು ಅವರು ನಾವು ದಾಟ್ಲಿಕ್ಕೆ ನಿಂತಿದ್ದೇವೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸರ್, ಅವರೇ ಗಾಡಿಯನ್ನು ನಿಲ್ಲಿಸಿ ನಮ್ಮನ್ನು ದಾಟಿ ಅಂತ ಹೇಳ್ತಾರೆ. ನಾವು ದಾಟಿದ್ಮೇಲೆ ಅವರು ಹೋಗುದು. ಇನ್ನೊಂದು, ಅಲ್ಲಿ ರೆಡ್ ಸಿಗ್ನಲ್ ಬರ್ತದಲ್ಲ ಸರ್ ವೆಹಿಕಲ್ ಎಲ್ಲ ನಿಲ್ಲಿಕ್ಕೆ, ಯಾರು ಜನಸಂದಣಿ ಅಂದ್ರೆ ಜನರು ಇಲ್ಲದೆ ಇದ್ರೆ ರೋಡ್ ಅಲ್ಲಿ ಬಹುಶಃ ನಮ್ಮಲ್ಲಿ ಹೋಗ್ತಾರೆ ಸರ್, ಗಾಡಿ ಬಿಟ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಇಲ್ಲ ಸರ್, ಅಲ್ಲಿ ಆ ರೆಡ್ ಲೈಟ್ ಗ್ರೀನ್ ಆಗುವವರೆಗೆ ಅವರು ಯಾರೇ ಆಗಿರ್ಲಿ ಸರ್ ಆ ವೆಹಿಕಲ್ ಅಲ್ಲಿ ಅಲ್ಲೇ ಇರಬೇಕು.
1: ಅಷ್ಟು ತಾಳ್ಮೆ,
0: ಅಷ್ಟು ಒಂದು ಅಂದ್ರೆ ಆ ರೂಲ್ಸ್ ಗೆ ಕೊಡುವ ಪ್ರಾಧಾನ್ಯತೆ ಅಷ್ಟು ಇದೆ ಸರ್. ಮತ್ತೆ ದಾರಿಯಲ್ಲಿ ಕೂಡ ಈಗ ನಮ್ಮಲ್ಲಿ ಒಂದು ಮಾತಿದೆ, ಯಾವಾಗ ಹೆಣ್ಣು ಮಕ್ಕಳು 12 ಗಂಟೆ ರಾತ್ರಿಗೆ ನಡೆದುಕೊಂಡು ಹೋಗ್ತಾರ ಸ್ವತಂತ್ರ ಬಂದ ಹಾಗೆ ಅಂತ. ಬಹುಶಃ ಅದು ಜಪಾನಿಗರಿಗೆ ತುಂಬಾ ಸೂಟ್ ಆಗ್ತದೆ, ಅಂದ್ರೆ ಅವರಿಗೆ ತುಂಬಾ ಅದು ಸ್ವತಂತ್ರ ಆಗಿದ್ದಾರೆ ಅಂತ ನಾನು ಅನ್ಕೊಳ್ತೇನೆ ಆ ವಿಷಯದಲ್ಲಿ. ಯಾಕೆಂದ್ರೆ ನಾವು ನಮ್ಮ ಪ್ರದರ್ಶನ ಎಲ್ಲ ಮುಗಿಸಿ ಕೆಲವೊಮ್ಮೆ ಬರುವಾಗ 11:30 ಆತರ ಎಲ್ಲ ಆಗಿರ್ತಿತ್ತು ಸರ್. ಮತ್ತೆ ನಾವು ಇನ್ನೊಂದು ಕಡೆಗೆ ಹೋಗಿ ಸ್ನಾನ ಎಲ್ಲ ಮುಗಿಸಿ ಬರುವಾಗ ಬಹುಶಃ 12:30 ಮಲಗುವಾಗ 1 ಗಂಟೆ 12:30 ಆಗ್ತಿತ್ತು. ಯಾರು ಇರ್ತಿರ್ಲಿಲ್ಲ ಸರ್, ನಾವು 3 ಜನ ಹೆಣ್ಮಕ್ಳು ನಾವೇ ರೋಡ್ ಅಲ್ಲಿ ಇದ್ರು ಒಬ್ರ ಇಬ್ರ ಹಾಗೆ ಇರ್ತಿದ್ರು ಸರ್. ನಮ್ಗೆ ಒಂದು ಸಲ ಇದ್ದಾರೆ ಅಂತ ಅನಿಸಿದ್ರು ಅವರವರಷ್ಟಕ್ಕೆ, ನಾವು ಆರಾಮದಲ್ಲಿ ಬರ್ತಿದ್ವಿ. ನಮ್ಗೆ ಅಲ್ಲಿ ಇವತ್ತು 12 ಗಂಟೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ನೀವ್ ಹೇಳಿದ್ರಿ ಸೂರ್ಯೋದಯದ ನಾಡು ಅಂತ ಜಪಾನ್, ಅಲ್ಲಿ 4:30 ಆ ಟೈಮಿಗೆ ಬೆಳಕಾಗ್ತದೆ ಸರ್. ಅಂದ್ರೆ ನಮ್ಗೆ ಈಗ ಮಲಗಿದ್ದು ಈಗ್ಲೇ ಹಗಲಾಯ್ತು ಅನ್ನುವ ಹಾಗೆ ಅಲ್ಲಿ ಫೀಲ್ ಆಗ್ತಿತ್ತು, ಅನುಭವ ಆಗ್ತಿತ್ತು ಸರ್. ಮತ್ತೆ ಶಿಸ್ತಲ್ಲಿ ಅವರು ಬಹಳ ಮುಂದೆ ಇದ್ದಾರೆ ಸರ್. ಮತ್ತೆ ಸ್ವಚ್ಛತೆ ಅಷ್ಟು ಕ್ಲೀನ್, ನಾವು ಪ್ರತಿ ದಿವಸ ಟ್ರೋಲಿ ದುಡ್ಕೊಂಡು ಹೋಗ್ಬೇಕಿತ್ತು ಸರ್. ಅದು ಮಾತ್ರ ನಮ್ಮಷ್ಟು ಖುಷಿ ಪಟ್ಟವರು ಯಾರು ಇಲ್ಲ, ಯಾಕೆಂದ್ರೆ ನಮ್ಮದು ಮಾತ್ರ ಸರ್ ಶಬ್ದ, ನಾವು ನಡೆಯುವಾಗ ಮಾತ್ರ ಜಪಾನಲ್ಲಿ ಬಹುಶಃ ಆ ಏರಿಯಾದಲ್ಲಿ ಶಬ್ದ ಹೌದು ಸಂಚಲನ ಅಂದ್ರೆ ಅಷ್ಟು ಸೌಂಡ್ ಬರ್ತಿತ್ತು ಟ್ರೋಲಿಯಲ್ಲಿ. ದುಡ್ಕೊಂಡು ಹೋಗುದು ಸರ್ 3 ಜನ ಕ್ಯೂ ಅಲ್ಲಿ ಲೈನ್ ಅಲ್ಲಿ, ಅದು ಯಾವ ರೀತಿಯ ಶಬ್ದ ಕೊಡ್ತಿತ್ತು ಅಂತ ಹೇಳಿದ್ರೆ ಹೆಲಿಕಾಪ್ಟರ್ ಸೌಂಡ್ ಬರ್ತಿತ್ತು ಸರ್. ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಆ ತರ ಸೌಂಡ್ ಬರೋದು. ನಾವು ಹೋಗುವಾಗ ನಮ್ಗೆ ಆಚೀಚೆ ನೋಡಿದ್ರೆ ಅಷ್ಟು ನಿಶಬ್ದ, ನಾವು ಹೋಗ್ತಿದ್ದೇವೆ ಅಂತ ಹೇಳಿದ್ರೆ ಅಷ್ಟು ಸೌಂಡ್ ಸರ್. ಅಂದ್ರೆ ಹಾಗೆ ಟ್ರೋಲಿ ದುಡ್ಕೊಂಡು ನಾವು ಹೋಗ್ಬೇಕಿತ್ತು. ಬಟ್ ನಾವು ಹೋಗುವಾಗ ನಮ್ಗೆ ಇಲ್ಲಿ ಎಲ್ಲ ಹೋಗುವಾಗ ಸರ್ ಎಲ್ಲಿ ಉಗ್ದಿದ್ದಾರೆ, ಎಲ್ಲಿ ರಸ್ತೆಯಲ್ಲಿ ಕೊಳಕಿದೆ, ಆ ತರ ಒಂದು ಬರ್ತದೆ. ನಮ್ಮ ಬ್ಯಾಗ್ ಎತ್ತಿಕೊಂಡು ಹೋಗ್ಬೇಕು. ಬಟ್ ಅಲ್ಲಿ ಸರ್ ನಾವು ಕಣ್ಮುಚ್ಕೊಂಡು ಟ್ರೋಲಿ ಅನ್ನದು ಉಡ್ತಾ ಹೋಗ್ತಿದ್ವಿ. ಅಂದ್ರೆ ಅಷ್ಟು ಕ್ಲೀನ್, ಅಷ್ಟು ನೀಟ್ ಸರ್, ಅಷ್ಟು ಸ್ವಚ್ಛತೆಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಇನ್ನೊಂದು ಖುಷಿಯಾದದ್ದು ಟಾಯ್ಲೆಟ್, ತುಂಬಾ ಖುಷಿಯಾದದ್ದು ಸರ್ ನಮ್ಗೆ. ಯಾಕೆ

0: ಅಂದ್ರೆ ಅಷ್ಟು ಒಂದು ಡೆವಲಪ್ಡ್ ಒಂದು ಸಿಸ್ಟಮ್ ಅದು. ಯಾಕೆಂತ ಹೇಳಿದ್ರೆ ಎಲ್ಲ ಬಟನ್ ನಲ್ಲಿ ಸರ್, ಎಲ್ಲ ಬಟನ್ ನಲ್ಲಿ ಟಾಯ್ಲೆಟ್ ನ ಕೆಲಸ ಆಗುವಂತದ್ದು. ಮತ್ತೆ ಅಷ್ಟು ಕ್ಲೀನ್ ಟಾಯ್ಲೆಟ್ ಕೂಡ. ಅಂದ್ರೆ ನಮ್ಮ ದೇಶ ನಿಜವಾಗ್ಲೂ ಶ್ರೀಮಂತವೇ. ಕೆಲವೊಂದು ಸಂಸ್ಕೃತಿ ಸಂಸ್ಕಾರಗಳಲ್ಲಿ ನಮ್ಮ ಇದನ್ನ ದೇಶವನ್ನ ಮೀರಿಸಲಿಕ್ಕೆ ಆಗುದಿಲ್ಲ. ಅದು ಯಾಕೆ ಒಂದು ಎಕ್ಸಾಂಪಲ್ ನಾನು ಕೊಡ್ತೇನೆ, ಯಾಕಂದ್ರೆ ಅಲ್ಲಿ ಜಪಾನಿನಲ್ಲಿ ಇಂತಿಷ್ಟು ಅಂದ್ರೆ ಊಟಕ್ಕೆ ಕೂಡ ಅವರು ಆರ್ಡರ್ ಮಾಡಿರ್ತಾರೆ, ಒಂದು 10 ಜನವ 20 ಜನವ ಅದಷ್ಟೇ ಊಟ. ಆ ಒಂದು ಪ್ರೋಗ್ರಾಮ್ ಗೆ 20 ಜನ ಬರ್ತಾರಾದ್ರೆ 20 ಊಟ ಅಥವಾ 20 ಅವ್ರೇನು ಫುಡ್ ಮಾಡ್ತಾರೆ ಅದು. ಒಂದು ಜನ ಎಕ್ಸ್ಟ್ರಾ ಆದ್ರೂ ಕೂಡ ಅಲ್ಲಿ ಇಲ್ಲ ಸರ್. ಬಟ್ ಭಾರತವನ್ನು ತಗೊಂಡಾಗ, ನಮ್ಮನ್ ತಗೊಂಡಾಗ, ನಾವು ಏನಾದ್ರೂ ಯಾರು ಬಂದ್ರು ಕೂಡ ಹಸಿವು ಅಂತ ಹೇಳಿದ್ರೆ ಒಂದಿಷ್ಟು ಹಾಗೆ ಅಂತ ತಿಳ್ಕೊಂಡು ಅವರದು ಅದು ಅವರದು ಒಂದು ಪದ್ಧತಿ ಸರ್, ಅವರದೊಂದು ರೂಲ್ಸ್, ಅವರದೊಂದು ಡಿಸಿಪ್ಲಿನ್. ಇದು ನಮ್ಮದೊಂದು ಭಾರತದ ಸಂಸ್ಕೃತಿ. ಅದರಿಂದ ಸಂಸ್ಕೃತಿ ಕಲೆಯಲ್ಲಿ ನಮ್ಮದು ಭಾರತ ಶ್ರೀಮಂತವೇ. ಬಹುಶಃ ಈ ಸ್ವಚ್ಛತೆ ಅಥವಾ ಒಂದು ಸ್ವಲ್ಪ ಶಿಸ್ತು ಈ ರೀತಿಯಲ್ಲಿ ಸ್ವಲ್ಪ ನಾವು ಮುಂದೆ ಇದ್ದೇವೆ ಸರ್. ಈಗ ಆಗ್ತಾ ಇದೆ ಆ ಕೆಲಸ. ಇನ್ನಷ್ಟು ಆದ್ರೆ ಸರ್, ನಮ್ಮ ಭಾರತವು ಕೂಡ ಅದ್ಭುತ ಒಂದು ಅಭಿವೃದ್ಧಿ ಹೊಂದಿದ ದೇಶ ಅಂತೂ ಖಂಡಿತ ಆಗ್ತದೆ ಸರ್. ಆಗ್ಬೇಕು ಅನ್ನೋದು ನಮ್ಮದು ಕೂಡ ಆಶಯ.
1: ಮತ್ತೆ ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್, ಅವರು ತುಂಬಾ ಪಂಕ್ಚುಯಲ್ ಆಗಿರ್ತಾರೆ. ಈ ಟೈಮ್ ಅಂದ್ರೆ ಆ ಟೈಮಿಗೆ ಶಾರ್ಪ್ ಆಗಿ ಎಲ್ಲ ರೆಡಿ ಇರ್ತಾರೆ. ಮತ್ತೆ ಈ ಟೈಮ್ಗಲ್ಲಿ ಆಗ್ಬೇಕಂದ್ರೆ ಅದೆಲ್ಲ ಏನಾದ್ರೂ ಮಾಡಿ ಮುಗಿಸಿಯೇ ಅವರು ಇದ್ ಮಾಡೋದು. ಆ ಟೈಮ್ ಅಂದ್ರೆ ಟೈಮ್.
2: ನೀವು ಅಲ್ಲಿಯ ಜನಜೀವನವನ್ನ ಯಾವ್ದು ನಿಮ್ಗೆ ಇಷ್ಟ ಆಯ್ತು?
1: ಹೌದು, ಅಲ್ಲಿ ಹೋದ ತಕ್ಷಣ ನಮ್ಗೆ ಒಂದು ಇದಾದದಂದ್ರೆ ಏನೇ ಆದ್ರೂ ಎಷ್ಟು ಕ್ಲೀನ್ ಇರ್ತದೆ, ಅದು ಎಷ್ಟು ಕ್ಲೀನ್ ಇರ್ಲಿ ರೋಡ್ ಅದನ್ನು ಕ್ಲೀನ್ ಮಾಡ್ತಾ ಇರ್ತಾರೆ. ನೋ ವಂಡರ್ ಅದು ಅಷ್ಟು ಕ್ಲೀನ್ ಆಗಿದೆ ಸಿಟಿ ಅಂತ. ಮತ್ತೆ ಇನ್ನೊಂದು ಗಟ್ಟರ್ಸ್ ಅಲ್ಲಿ ಕೂಡ ನಾವು ಇಲ್ಲಿ ಮೋರಿಯಲ್ಲಿ ನೋಡಿದ್ರೆ ನಮ್ಗೆ ಒಂಥರ ಅಸಹ್ಯ ಆಗ್ತದೆ ನೋಡ್ಲಿಕ್ಕೆ. ಬಟ್ ಅಲ್ಲಿ ಎಷ್ಟು ಕ್ಲೀನ್ ಆಗಿ ನಾರ್ಮಲ್ ವಾಟರ್ ಹರಿತಿದೆ ಅನ್ನೋ ತರ ಇರುತ್ತೆ ಗಟ್ಟರ್ಸ್ ಕೂಡ. ಮತ್ತೆ ಅಲ್ಲಿ ನಾವು ಫಿಶ್ ಕಂಡಿದ್ದು ಹೌದು, ನಾವು ರೀಲ್ಸ್ ಅಲ್ಲೆಲ್ಲ ನೋಡ್ತಿದ್ವಿ ಜಪಾನ್ ಎಷ್ಟು ಕ್ಲೀನ್ ಅಂದ್ರೆ ಫಿಶ್ ನೋಡ್ತೇವೆ. ಅದು ಆಕ್ಚುಲಿ ಸತ್ಯ, ನಾವು ಇಷ್ಟಿಷ್ಟು ದಪ್ಪ ದಪ್ಪ ಫಿಶ್ ಕಂಡಿದ್ದು ಹೌದು ಆ ಗಟ್ಟರ್ ಅಲ್ಲಿ. ಸೊ ಅದು ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು. ಮತ್ತೆ ಇನ್ನೊಂದಂದ್ರೆ ಮ್ಯಾನ್ ಹೋಲ್ ಕವರಿಂಗ್, ನಮ್ದ್ರಲ್ಲಿ ಮ್ಯಾನ್ ಹೋಲ್ ಕವರಿಂಗ್ ಅಂದ್ರೆ ಪೂರ್ತಿ ಮಾಡಿರ್ತಾರೋ ಬಿಟ್ಟಿರ್ತಾರೋ ಯಾರು ಬೀಳ್ತಾರೋ ಅಂದೇ ಆಗುತ್ತೆ. ಅಲ್ಲಿ ಹೆಂಗಂದ್ರೆ ಮ್ಯಾನ್ ಹೋಲ್ ಕವರಿಂಗ್ ಗೂ ಒಂದು ಡಿಸೈನ್ ಮಾಡಿರ್ತಾರೆ. ಇವಾಗ ನಾವು ಒಸಾಕಾಗೆ ಹೋಗಿದ್ವಿ ಅಂದ್ರೆ ಒಸಾಕಾ ಕ್ಯಾಸಲ್ ದೇನೆ ಅಲ್ಲಿ ಒಂದು ಡಿಸೈನ್ ಮಾಡಿ ಪೇಂಟ್ ಮಾಡಿರ್ತಾರೆ. ನಾವು ಹೋಗಿ ಮ್ಯಾನ್ ಹೋಲ್ ಕವರಿಂಗ್ ಹತ್ರ ಫೋಟೋ ತೆಗೆಯೋದು. ಇಮ್ಯಾಜಿನ್, ನಮ್ಮ ಇದ್ರಲ್ಲಿ ಹೋಗಿ ಅದು ಮೋರಿ ಹತ್ರ ಹೋಗಿ ಫೋಟೋ ತೆಗೆದ್ರೆ. ಬಟ್ ಅವರು ಹಾಗೆ ಮಾಡಿದಾರೆ ಅಂದ್ರೆ ಅದು ಈಸಿ ಟಾಸ್ಕ್ ಅಲ್ಲ. ಮತ್ತೆ ಅದು ತುಂಬಾ ಕ್ರಿಯೇಟಿವ್ ಆಗಿ ಅವ್ರ ಕಂಟ್ರಿನ ಪ್ರೆಸೆಂಟ್ ಮಾಡ್ಕೊಳ್ತಿರುವ ರೀತಿ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಯ್ತು.
2: ಅವರಿಗೆ ಅಲ್ಲಿ ಜನರೊಟ್ಟಿಗೆ ನೀವು ಹೋಗುವಂತ ವಾತಾವರಣ ಆಗಿರ್ಬೋದು, ಅಥವಾ ಈಗ ಮೇಡಮ್ ಅವರು ಹೇಳಿದ್ರು, ಮತ್ತೆ ಸಂಜನಾ ಅವರು ಅವ್ರ ಜೊತೆ ಹೋಗುವಾಗ ನಿಮ್ಗೆ ಈಗ ಫೀಲ್ ಆಯ್ತು
3: ಸರ್? ಫಸ್ಟ್ ಗೆ ನಂಗೆ ಅಂದ್ರೆ ಅವರು ನಮ್ಮ ಆರ್ಟ್ ಅನ್ನು ತಗೊಂಡ ರೀತಿ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ. ಮತ್ತೆ ಎಂತಂದ್ರೆ ಅವರಿಗೊಂದು ಈಗ ನಮಗೆ ಗೊತ್ತಿಲ್ಲ, ನಾವು ಯಾವುದೋ ಒಂದು ಕಂಟ್ರಿ ಆರ್ಟ್ ಅನ್ನು ಇಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ ಅಂತ ಹೇಳುವಾಗ ನಮಗೆ ಅಷ್ಟು ಕ್ಯೂರಿಯಾಸಿಟಿ ಬರ್ತದೆಲ್ಲ ನಮ್ಗೆ ಗೊತ್ತಿಲ್ಲ. ಬಟ್ ಅವ್ರು ಅದನ್ನು ಎಷ್ಟು ಕ್ಯೂರಿಯಾಸಿಟಿ ಆಗಿ, ಎಷ್ಟು ಅಬ್ಸರ್ವಿಂಗ್ ಆಗಿ, ಎಷ್ಟು ಹಂಬಲ್ ಆಗಿ ತಗೊಂಡ್ರು, ಎಷ್ಟು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ತಗೊಂಡ್ರು. ನಾವು ಹೇಗೆ ಇಲ್ಲಿ ಯಕ್ಷಗಾನವನ್ನು ರೆಸ್ಪೆಕ್ಟ್ ಮಾಡ್ತೇವೆ ಸೇಮ್ ವೇ ಅವರು ಸಹ ಅದನ್ನು. ಅವರಿಗೆ ನಾವು ಒಂದು ದಿನ ಹೇಳಿದ್ವಿ ಈ ರೀತಿಯಾಗಿ ಚೌಕಿಗೆ ಬರುವಾಗ ಚಪ್ಪಲೆಲ್ಲ ಹಾಕಬಾರ್ದು, ಅಷ್ಟು ಡಿವೋಷನಲ್ ಆಗಿ ತಗೊಳ್ತೇವೆ ಯಕ್ಷಗಾನವನ್ನು ಅಂತ ಹೇಳಿದ್ವಿ. ಒಂದೇ ದಿನ ಹೇಳಿದ್ವಿ, ನೆಕ್ಸ್ಟ್ ಡೇ ಇಂದ ಅವರು ಅದನ್ನು ಫಾಲೋ ಮಾಡ್ತಿದ್ರು. ಅಷ್ಟು ರೆಸ್ಪೆಕ್ಟ್, ಅಷ್ಟು ಹಂಬಲ್ ಅವರು. ಅದೊಂದು ನಮಗೆ ಸಹ ಖುಷಿ ಆಗ್ತಿತ್ತು ಅವರಿಂದ ಹಾಗೆ ರೆಸ್ಪಾನ್ಸ್ ಬರುವಾಗ.
2: ಸಂಜನಾ ಅವ್ರಿಗೆ ಏನಾದ್ರೂ ಫನ್ನಿ ಮೂಮೆಂಟ್, ಲೈಕ್ ಈಗ ಭಾಷೆ ಆಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಅದನ್ನೊಂದು ಶೇರ್ ಮಾಡೋದಾದ್ರೆ?
1: ಒಂದೇನಂದ್ರೆ ಫಸ್ಟ್ ಆಫ್ ಆಲ್ ಟ್ರಾಲಿದು ಎಲ್ಲ ಸೈಲೆಂಟ್ ಆಗಿರುತ್ತೆ, ನಾವು ದಡ ದಡ ದಡ ಹೋಗುದು, ಅದು ತುಂಬಾ ನಗು ಬರ್ತಿತ್ತು, ನಮ್ಗೆನೆ ನಗು ಬರ್ತಾಯ್ತು. ಇನ್ನೊಂದೇನಂದ್ರೆ ಒಂದು ಅಮಗಾಸಕ್ಕಿ ಅಂತ ಒಂದು ಪ್ಲೇಸ್ ಇತ್ತು, ನಾವಿರೋದ್ರಿಂದ ಒಂದು 5 ಮಿನಿಟ್ಸ್ ವಾಕ್ ಅಷ್ಟೇ. ಅಲ್ಲಿಗೆ ನಾವು ವೆನ್ಯೂ ಅಲ್ಲಿ ನಮ್ಗೆ ಮೇಕಪ್ ಮಾಡ್ಕೊಳ್ಲಿಕ್ಕೆ ಅಷ್ಟು ಸಮಯ ಇರ್ಲಿಲ್ಲ, ನಾವು ಮನೆಯಿಂದನೇ ಮೇಕಪ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಮನೆಯಿಂದ ಮೇಕಪ್ ಮಾಡ್ಕೊಂಡು ನಾವು ನಡ್ಕೊಂಡು ಹೋಗ್ಬೇಕಾಗಿತ್ತು. ಸೊ ರೋಡ್ ಮೇಲೆಲ್ಲ ನಾವು ಟ್ರಾಲಿ ಫಸ್ಟ್ ಆಫ್ ಆಲ್ ಸೌಂಡ್ ಮಾಡ್ಕೊಂಡು ಡಗ ಡಗ ಹೊಳ್ಕೊಂಡು ಮೇಕಪ್ ಬೇರೆ ಹಾಕೊಂಡು ಹೋತ, ಎಲ್ಲರೂ ನಮ್ಮನ್ನ ನೋಡಿ ಮ್ಯಾಮ್ ಇದು ಮೇಕಪ್ ನೋಡಿ, ಸೊ ರಾವಣದು ಮೇಕಪ್ ನೋಡಿ ಅವರು ಸ್ವಲ್ಪ ಗಡಿ ಬಿಡಿ ಆಗಿ. ಬಟ್ ಆದ್ರೂ ಆ ಗಡಿ ಬಿಡಿ ಆದ್ರೂ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗುದು, ಜಾಸ್ತಿ ಡಿಸ್ಟರ್ಬ್ ಮಾಡೋ ತರ ಅಲ್ಲ. ನೋಡಿದ್ರ ಶಾಕ್ ಆದ್ರೆ ಅಷ್ಟೇ ಮುಂದೆ ಹೋಗುದು ಅವರು, ಅದೊಂದು ಫನ್ ಆಗಿತ್ತು. ಮತ್ತೆ ಇನ್ನೊಂದೇನಂದ್ರೆ ಅವರು ಏನೇ ಇದ್ ಮಾಡಿದ್ರು ಥ್ಯಾಂಕ್ ಯು ಹೇಳ್ಬೇಕಾದ್ರೆ, ಹೆಲೋ ಹೇಳ್ಬೇಕಾದ್ರೆ ತುಂಬಾ ಬಗ್ತಾರೆ. ನಾವು ಸ್ವಲ್ಪ ಬಗ್ಗಿದ್ರೆ ಅವ್ರು ನಮ್ಗಿನ್ನ ಜಾಸ್ತಿ ಬಗ್ಗುದು, ಇಷ್ಟವಾಗಿದ್ರೆ ಅವ್ರು ಇನ್ನೂ ಜಾಸ್ತಿ ಬಗ್ಗುದು, ಬಿಟ್ರೆ ಅವ್ರು ಕೆಳಗಡೆ ಮಲ್ಕೊಂಡ್ ಬಿಡ್ತಾ ಇದ್ರು ಅನ್ನೋ ತರ ಅನ್ಸ್ತಾ ಇತ್ತು.
2: ಮೇಡಮ್ ಅವ್ರಿಗೆ ಈಗ ಈಗಾಗಲೇ ನಮ್ಮ ಸಂಜನಾ ಅವ್ರು ಹೇಳಿದ್ರು, ನೀವು ರೋಡಲ್ಲಿ ಮೇಕಪ್ ಮಾಡ್ಕೊಂಡು ಹೋದಾಗ ಜಪಾನಿಗರು ಆಶ್ಚರ್ಯದಿಂದ ನೋಡಿದ್ರು ಅಂತ.
0: ಹೌದು ಸರ್, ಅಂದ್ರೆ ನಾನೇ ಹೇಳಿದ್ದೆ ಇವರ ಹತ್ರ, ಬಹುಶಃ ನೀವು ಇಬ್ರು ಹೋಗುವಾಗ ಯಾರು ಅಷ್ಟು ಹೆದರ್ಲಿಕ್ಕಿಲ್ಲ ಅಥವಾ ಏನು ಅನ್ಕೊಳ್ಲಿಕ್ಕಿಲ್ಲ. ನಾನು

0: ಏನಾದ್ರೂ ಆ ತರ ವೇಷ ಹಾಕಿ ಹೋದ್ರೆ ಹೇಗೆ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ನನಗೆ ಸ್ವಲ್ಪ ಎದಿತ್ತು ಸರ್. ಆದ್ರೆ ಹೀಗೆ ನೋಡ್ತಾರೆ, ನಾವು ನಗಡಿಕೊಂಡೆ ಅಯ್ಯೋ ನೋಡ್ತಾರೆ ಸಂಜನಾ ಸಂಜನಾ, ಅದಕ್ಕೆ ತಕ್ಕ ಸಂಜನ ಕೂಡ ನನ್ನ ಹಿಂದೆ ಇದ್ದದ್ದು ಸರ್. ಮಾಲಿನಿ ಮೇಡಮ್ ಅಂತ ಹೇಳಿದ್ಲು, ಏನಮ್ಮ ಅಂತ ತಿರುಗಿ ನೋಡ್ತಾರೆ, ಫೋಟೋ ತೆಗಿತಾ ಇದ್ದಾರೆ, ಏನೋ ವಿಡಿಯೋ ತೆಗಿತಾ ಇದ್ರು. ಸೊ ಅಂದ್ರೆ ನಮ್ಗೆ ಅನಿಸುದು ಇಷ್ಟು ನಾವು ಅಂದ್ರೆ ಏನ್ ತಿಳ್ಕೊಳ್ತಾರೆ ಏನ್ ತಿಳ್ಕೊಳ್ತಾರ ಅಂತ ಹೋಗುವಾಗ ಅವರು ಫೋಟೋ ತೆಗೆದು ಎಂಜಾಯ್ ಮಾಡ್ತಿದ್ರು. ಬಟ್ ಎದುರಿಗಿದ್ದ ಜಪಾನ್ ಜನರು ಒಮ್ಮೆ ಏನಿದು ಅದ್ಭುತ ಅಂತ ನೋಡಿದ್ದು ಹೌದು ಸರ್, ಹೀಗೆ ನೋಡಿದ್ರು ಮತ್ತೆ ಅವರಷ್ಟಕ್ಕೆ ಸರ್. ಹಾಗೆ ನಮ್ಗೆ ತುಂಬಾ ಮುಜುಗರ ಆಗ್ಲಿಲ್ಲ, ನಾವು ರಾಜಾರೋಷವಾಗಿ ಹೋಗ್ತಿದ್ವಿ ಸರ್.
1: ಅಂದ್ರೆ ಇಲ್ಲಿ ಅಂದ್ರೆ ಏನಾದ್ರೂ ಅನ್ಯೂಶುವಲ್ ನೋಡಿದ್ರೆ ಅಯ್ಯೋ ಅಯ್ಯೋ ಏನಿದು ಏನಿದು ಅಂತ ಅವರೆಲ್ಲ ಮಾತಾಡ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ಇದ್ ಮಾಡಿದಾಗ ನಾವು ಹಾಗೆ ಇರುತ್ತೆ ಅಂತಕೊಂಡ್ವಿ. ಬಟ್ ಅಲ್ಲಿ ಹಾಗೆ ಇರ್ಲಿಲ್ಲ, ಅದೊಂದು ಖುಷಿಯಾದ ವಿಷಯವೇ.
2: ನನಗೆಲ್ಲರಿಗೆ ಸಹ ಫನ್ನಿ ಆದದ್ದು ಟ್ರಾಲ್ ಇದ್ದು, ಅಂದ್ರೆ ಟ್ರಾಲಿ ಅಂದ್ರೆ ಅಲ್ಲಿ ಸಹ ನಾವು ಹೋಗ್ಬೇಕಾದ್ರೆ ಒಂದೊಂದು ಕಡೆಯಲ್ಲಿ ಒಂದೊಂದು ಸೌಂಡ್ ಎಲ್ಲ ಬರ್ತಾ ಇತ್ತು, ಅದನ್ನೆಲ್ಲ ನಾವು
0: ಅವರು ಬಹಳ ಮೌನವಾಗಿ ತಮಾಷೆ ಮಾಡೋರು ಸಿಂಚನ್ ಅವರು. ಒಂದು ಹೆಲಿಕಾಪ್ಟರ್ ಸೌಂಡ್ ಆದ್ರೆ ಇನ್ನೊಂದು ಅವ್ರು ಇಳಿಕುಂಟು, ಇನ್ನೊಂದು ರಸ್ತೆಯಲ್ಲಿ ಹೋಗುವಾಗ ಇದು ಗರಗಸದ ಶಬ್ದ ಕೇಳಿಸ್ತಾ ಇದೆ ಅಂತ.
3: ಜಪಾನ್ ಅಲ್ಲಿ 11 ದಿನ ಇದ್ರಿ, ಅವರ ಭಾಷೆಯ ಕೆಲವು ಶಬ್ದಗಳು ನಿಮ್ಗೆ ಏನಾದ್ರು ಕಿವಿಗೆ ಬಿದ್ದಿದ್ರೆ ಅದನ್ನ ಮತ್ತೆ ರಿಪೀಟ್ ಮಾಡ್ಬೇಕು ಅಂತ ಏನಾದ್ರೂ ಅನಿಸಿದ್ರೆ?
0: ತುಂಬಾ ಏನು ನಮ್ಗೆ ಮೂವರಿಗೆ ಕೂಡ ತುಂಬಾ ಚೆನ್ನಾಗಿ ನೆನಪಿರುವಂತದ್ದು ಅಂತ ಹೇಳಿದ್ರೆ ಅರಿಗತ್ತು ಗೊಜೈಮಸ್ ಅಂತ ಹೇಳಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ನಮಸ್ತೆ ಹೇಳ್ತಿದ್ರು. ಅದು ನಮ್ಗೆ ತುಂಬಾ ಖುಷಿ ಆಗ್ತಿತ್ತು, ಜಪಾನ್ ಅಲ್ಲಿ ನಮಸ್ತೆ ಹೇಳ್ತಾರೆ ಅಂತ ಹೇಳಿ, ಥ್ಯಾಂಕ್ ಯು ಸೋ ಮಚ್ ಅನ್ನೋದಕ್ಕೆ ಅರಿಗತ್ತು ಗೊಜೈಮಸ್ ಅಂತ ಹೇಳ್ತಾರೆ. ಮತ್ತೆ
1: ಅವರದನ್ನ ತುಂಬಾ ಉಪಯೋಗಿಸ್ತಾರೆ,
0: ತುಂಬಾ ಸಲ ಉಪಯೋಗಿಸ್ತಾರೆ.
1: ಹಾಯ್ ಹಲೋ ಹೇಳ್ತೀವಿ ಅವರು ಅರಿಗತ್ತು ಗೊಜೈಮಸ್, ಸುಮ್ಮನೆ ನೋಡಿದ್ರು ಕೂಡ ಬಕ್ಕೊಂಡು ಅದೇ ಹೇಳ್ಕೊಂಡೆ ಹೋಗುದು. ಎಷ್ಟು ಸಾರಿ ಹೇಳ್ತಾರೆ ಅಂದ್ರೆ
0: ಹೌದು,
3: ಅವಕಾಶಗಳು ನಮಗೆ ಹೇಗೆ ಬರ್ತದೆ ಅಂತ ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮ್ಮ ಯಕ್ಷಗಾನ ತಂಡ, ಸಂಜನಾ ಅವರಾಗಿರ್ಬೋದು, ಸಿಂಚನ ಆಗಿರ್ಬೋದು, ಮತ್ತೆ ಮಾಲಿನಿ ಮೇಡಮ್ ಅವರು ಆಗಿರ್ಬೋದು, ನೀವು ಹೋಗಿದ್ವಿ. ಇಂಥದ್ದು ತುಂಬಾ ಅವಕಾಶಗಳು ವಿದ್ಯಾರ್ಥಿಗಳಿಗೆ ಅಥವಾ ಪ್ರಾಧ್ಯಾಪಕರಿಗೆ ಬರ್ಬೋದು, ಅಂತವರಿಗೆ ನಿಮ್ಮ ಒಂದು ಸಲಹೆ ಏನು?
0: ಹೌದು ಸರ್, ಖಂಡಿತ ಬಳಸ್ಕೊಳ್ಬೇಕು. ಯಾಕೆಂದ್ರೆ ನಾನು ಯಕ್ಷಗಾನ ಕಲಾವಿದೆ, ನನಗೆ ಈ ಅವಕಾಶ ಸಿಗ್ಬೇಕಾದ್ರೆ ಮುಖ್ಯ ಕಾರಣವೇ ನನ್ನ ಕೇಂದ್ರ ಸರ್, ಶ್ರೀ ಶಾರದ ಯಕ್ಷಕಲಾ ಕೇಂದ್ರ ಅಂತ ಇದೆ. ಮೊದಲ ಗುರು ಕೃಷ್ಣ ಪಕ್ಕಿನಿಯರು, ಅಲ್ಲಿಯ ಕೇಂದ್ರ ಗುರುಗಳಾದ ರಾಕೇಶ್ ಅಯ್ಯಡ್ಕ ಅವರಿಂದಲೂ ಸಲಹೆಗಳನ್ನ ಕೇಳಿದ್ದೇನೆ. ಅವರೆಲ್ಲರ ಒಂದು ಪ್ರೋತ್ಸಾಹ, ಮುಖ್ಯವಾಗಿ ಸರ್ ಒಬ್ಬ ಆರ್ಟಿಸ್ಟ್ ಆಗಿ ನನಗೆ ನನ್ನ ತಾಯಿಯ ಪ್ರೋತ್ಸಾಹ. ನನಗೆ ಖುಷಿಯಾದದ್ದು ಸರ್, ಒಂದು ನಾವೊಂದು ಯಕ್ಷಗಾನ ಕಲೆಯನ್ನ ನಾವು ಅಲ್ಲಿ ಕರ್ಕೊಂಡು ಹೋಗುದು ಮಾತ್ರ ಅಲ್ಲ, ಅದರ ಜೊತೆಗೆ ನಾವು ನಮ್ಮ ಇಂಡಿಯಾವನ್ನ ರೆಪ್ರೆಸೆಂಟ್ ಮಾಡ್ತೇವೆ ಸರ್. ಅವಕಾಶ ಬಾಗಿಲು ತಟ್ಟುವಾಗ ನಾವು ಅದನ್ನ ಒಮ್ಮೆನೆ ತೆಗಿಬೇಕು, ಯಾಕೆಂದ್ರೆ ಗೊತ್ತಿಲ್ಲ ಆ ಅವಕಾಶ ಮುಂದೆ ಇನ್ಯಾರಿಗೂ ಹೋಗ್ಬೋದು ಅಥವಾ ಆ ಅವಕಾಶ ಸಿಗದೇ ಇರಬಹುದು. ನಮಗೆ ಯಾವಾಗ ಒಂದು ಅವಕಾಶ ಬರ್ತದ, ನಾವು ಯಾವ ಒಂದು ಕಲೆಯನ್ನ ಕಲ್ತಿದ್ದೇವೆಯೋ ಆ ಕಲೆಯನ್ನು ನಮಗೆ ಇನ್ನಷ್ಟು ಎತ್ತರಕ್ಕೆ ತಗೊಂಡೋಗ್ಲಿಕ್ಕೆ ಅವಕಾಶ ಸಿಕ್ಕಿದಾಗ ನಾವು ಅದನ್ನಷ್ಟೇ ಪರಿಪೂರ್ಣತೆಯಿಂದ ತಗೊಂಡ್ರೆ ಬಹುಶಃ ನಾವು ಮಾತ್ರ ಅಲ್ಲ ನಮ್ಮ ಕಲೆ ಮೊದಲಾಗಿ ಅದು ಎಲ್ಲರಿಗೂ ಕಾಣ್ತದೆ ಸರ್. ಆ ಕಲೆ ಕಾಣುದು ತುಂಬಾ ಇಂಪಾರ್ಟೆಂಟ್, ಆ ಕಲೆ ನಮ್ಮನ್ನು ತನ್ನಷ್ಟಕ್ಕೆ ಕಾಣಿಸ್ತದೆ. ನನ್ನ ಸಂಸ್ಥೆ ನನಗೊಂದು ಅವಕಾಶ ಕೊಟ್ಟಿದೆ, ಮತ್ತೆ ನನ್ನ ಸಂಸ್ಥೆಯ ಹೆಸರನ್ನ ಅಲ್ಲಿ ಕೇಳುವಾಗ ನಮ್ಗೆ ಖುಷಿ ಆಗ್ತಿತ್ತು ಸರ್, SDM ಅಂತ ಹೇಳಿ. ಹಾಗಿರುವಾಗ ನಾವು ದುಡಿಯುವ ಸಂಸ್ಥೆಗೆ ಏನಾದ್ರೂ ನಮ್ಮಿಂದ ಒಂದು ಈ ರೀತಿಯಂತಹ ಒಂದು ಕೊಡುಗೆ ಕೊಡ್ಲಿಕ್ಕೆ ಒಂದು ನಿಜವಾಗ್ಲೂ ಖುಷಿ ಆಯ್ತು ಸರ್. ಇದೊಂದು ಒಳ್ಳೆ ಅವಕಾಶ, ಪ್ರತಿಯೊಬ್ರು ಇದನ್ನು ಮುಂದೆ ಯಾರಿಗೆ ಈ ಅವಕಾಶ ಸಿಗ್ತದ ಅವರೆಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಬೇಕು. ಯಾಕಂದ್ರೆ ಅವರು ಬೆಳಗ್ತಾರೆ, ಅವರ ಕಲೆಯೂ ಬೆಳಗ್ತದೆ, ಜೊತೆಗೆ ಅವರ ಇರುವಂತಹ ಪರಿಸರ ಕೂಡ ಅಥವಾ ಸಮಾಜ ಕೂಡ ಅದೊಂದು ಒಳ್ಳೆ ಹೆಸರನ್ನ ಕೇಳ್ತದೆ ಸರ್. ನಾವು ತಗೊಂಡದಕ್ಕೆ ನಾವೇನಾದ್ರೂ ಕೊಟ್ಟಾಗ ತುಂಬಾ ಖುಷಿ ಆಗುತ್ತೆ ಸರ್.
3: ಸಂಜನಾ ಅವರು ಏನ್ ಹೇಳ್ತೀರಿ ಅವಕಾಶಗಳನ್ನ ಬಾಚಿಕೊಳ್ಳುವ ಬಗ್ಗೆ?
1: ಹೌದು, ನಾನು ಸ್ಟೂಡೆಂಟ್ ಆಗಿ ಹೇಳ್ತಿರೋದೇನಂದ್ರೆ ನೀವ್ ಯಾವ್ದ್ರಲ್ಲೇ ಸ್ಪೆಷಲೈಸ್ ಆಗಿ ಏನು ಗೊತ್ತಿಲ್ಲ ಅಂತ ಹೇಳ್ಬೇಡಿ. ಏನೇ ಅಪರ್ಚುನಿಟೀಸ್ ಏನು ಮುಂಚೆನೆ ಎಲ್ಲ ಪ್ಲಾನ್ ಆಗಿ ಬರೋದಿಲ್ಲ. ನಂದೇ ಹೇಳ್ಬೇಕಂದ್ರೆ ಎಲ್ಲರೂ ಅವ್ರು ಸಡನ್ ಆಗಿ ಬಂದದ್ದು, ನಾವು ಸಡನ್ ಆಗಿ ಇಂಟರ್ವ್ಯೂಗ್ ಅಂತ ನಿಂತದ್ದು. ಏನು ಗೊತ್ತಿಲ್ಲ ಅಂತ ಹೇಳ್ಬೇಡಿ. ಮ್ಯಾಮ್ ಹೇಳ್ದಾಗೆ ಅಪರ್ಚುನಿಟಿ ವೆನ್ ಇಟ್ ಕಮ್ಸ್ ನಾಕಿಂಗ್ ದ ಡೋರ್ ಜಸ್ಟ್ ಗ್ರಾಬ್ ಇಟ್ ಅಂತ ಹೇಳುದು. ಯಾವಾಗ ಅಪರ್ಚುನಿಟಿ ಬಂದ್ರು ಅದೊಂದು ಯೂಸ್ ಮಾಡ್ಕೊಳ್ಳಿ ಅದನ್ನು, ಮತ್ತೆ ಯಾವ್ದು ಬಿಟ್ಕೊಡ್ಬೇಡಿ ಅನ್ನೋದು ನನ್ನ ಮಾತು.
2: ಅದೇ ಸರ್, ಆಪರ್ಚುನಿಟಿ ಬಂದಾಗ ಅದನ್ನು ಯೂಸ್ ಮಾಡಲೇಬೇಕಾಗ್ತದೆ. ಬಿಕಾಸ್ ನಮ್ಗೆ ಒಂದು ಕಲೀಲಿಕ್ಕೆ ಒಂದು ದೊಡ್ಡ ಆಪರ್ಚುನಿಟಿ ಅಂತ ಹೇಳ್ಬೋದು. ಈ ತರ ಈಗ ಬೇರೆ ಕಂಟ್ರಿಗೆ ಹೋದಾಗ ಅಲ್ಲಿದ್ದು ಕಲ್ಚರ್ ಆಗಿರ್ಬೋದು, ಸೊ ನಾವು ತುಂಬಾ ವಿಷಯ ಕಲ್ತಿದ್ದೇವೆ. ಸೊ ಕಲೀಲಿಕ್ಕೆ ಒಂದು ನಮ್ಮ ನಾಲೆಜ್ ಅನ್ನು ಇಂಪ್ರೂವೈಸ್ ಮಾಡ್ಲಿಕ್ಕೆ ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು.
3: ಜಪಾನ್ ಪ್ರವಾಸದ ಅನುಭವಗಳನ್ನ ನಮ್ಮ ಸೀಮಿತ ಸಮಯದಲ್ಲಿ ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರಿ ಡಾಕ್ಟರ್.

0: ಅವರು ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

0: ಇದು ಸಮುದಾಯ ಬಾನುಡಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟ

ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾನಿವತ್ತು ಖುಷಿ ಖಜಾನೆ ಪ್ರೋಗ್ರಾಮ್ ಅಲ್ಲಿ ಮೊಬೈಲ್ ನಮ್ಮ ಫ್ರೆಂಡಾ ಎನಿಮಿನಾ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ನಮ್ಮೆಲ್ಲರ ಜೊತೆನು ಒಂದು ಜೀವ ಇಲ್ದಿರೋ ವಸ್ತು ನಮ್ಮ ಜೀವನದಲ್ಲಿ ಒಬ್ಬ ಜೀವ ಇರೋ ವ್ಯಕ್ತಿಗಿಂತ ಹೆಚ್ಚು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದೇ ನಮ್ ಕೈಯಲ್ಲಿರೋ ಮೊಬೈಲ್. ಆದ್ರೆ ಯಾರಾದ್ರೂ ಯಾವತ್ತಾದ್ರೂ ಮೊಬೈಲ್ ಕೆಟ್ಟದಾ ಒಳ್ಳೇದಾ ಅಂತ ಕೇಳಿದ್ರೆ ಮೆಜಾರಿಟಿ ಮೊಬೈಲ್ ಕೆಟ್ಟದು ಅಂತಾನೆ ಹೇಳ್ತಾರೆ. ಮೊಬೈಲ್ ನೋಡಿದ್ರೆ ಹಾಳಾಗ್ತಾರೆ ಅಂತಾರೆ. ಎಲ್ರ ಮನಸ್ಸಲ್ಲೂ ಇರೋದು ಅದೇ. ಆದ್ರೆ ಯಾಕೆ ಹಾಗಂತಾರೆ ಅಂತ ಗೊತ್ತಿಲ್ಲ. ಎಲ್ರಿಗೂ ಮೊಬೈಲ್ ಬೇಕು, ಆದ್ರೆ ಅದನ್ನ ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ. ಮೊಬೈಲ್ ಕೂಡ ನಮ್ಮ ಫ್ರೆಂಡೇ, ಆದ್ರೆ ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಮಾತ್ರ. ಹಾಗಾದ್ರೆ ಮೊಬೈಲ್ ಅಲ್ಲಿ ಅಂತದ್ದೇನಿದೆ, ಅದು ಹೇಗೆ ನಮ್ಮ ಫ್ರೆಂಡ್ ಆಗುತ್ತೆ, ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಸ್ವಾಗತ. ನೀವ್ ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಿಮ್ ಜೊತೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಆಗ್ಲೇ ನಾವು ಮೊಬೈಲ್ ಫೋನ್ ನಮ್ಮ ಫ್ರೆಂಡ್ ಅಂತ ಅಂದೆ. ಹೇಗೆ ಅಂತ ಈಗ ಹೇಳ್ತೀನಿ ಕೇಳಿ. ಈಗ ಎಲ್ರೂ ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ರೆ ಮಕ್ಕಳು ಹಾಳಾಗ್ತಾರೆ, ಮಕ್ಕಳಿಗೆ ಫೋನ್ ಹುಚ್ಚು ಹಿಡಿಯುತ್ತೆ ಅಂತಾರೆ. ಅದೇ ಡುಲಿಂಗೋ ಆಪ್, ಖಾನ್ ಅಕಾಡೆಮಿ ಆಪ್, ಫೋಟೋ ಮ್ಯಾಥ್, ಬೈಜೂಸ್ ನಂತಹ ಆಪ್ಗಳು ಮಕ್ಕಳಿಗೆ ನಾಲೆಡ್ಜ್ ಪಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಡುಲಿಂಗೋ ಅನ್ನೋ ಆಪ್ ಮಕ್ಕಳಿಗೆ ಸೇರಿದಂತೆ ಎಲ್ಲರಿಗೂ ಸುಮಾರು 40 ಹೆಚ್ಚು ಭಾಷೆಯನ್ನ ಕಲಿಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆ ಈ ಬೈಜೂಸ್, ಖಾನ್ ಆಪ್, ವೇದಾಂತನಂತ ಆಪ್ಗಳು ಮಕ್ಕಳಿಗೆ ಮ್ಯಾಥ್ಸ್, ಸೈನ್ಸ್ ನಂತಹ ಸಬ್ಜೆಕ್ಟ್ ಗಳನ್ನ ಹೇಳ್ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಮಕ್ಕಳಿಗೆ ಅಂತಾನೆ ಕೆಲವು ಸ್ಟೋರಿ ಆಪ್ಸ್ ಇದೆ. ಅಂದ್ರೆ ಈ ಪ್ರತಿಲಿಪಿ, ಕುಕು FM, ಸ್ಟೋರಿ ಟೆಲ್, ಅಮೆಜಾನ್ ಕಿಂಡಲ್, ಹೀಗೆ ತುಂಬಾ ಇದೆ. ಮಕ್ಕಳಿಗೆ ಇಂತಹ ಸ್ಟೋರಿ ಆಪ್ಗಳಿಂದ ಕತೆ, ಹಾಡು ಮುಂತಾದವುಗಳನ್ನ ಧ್ವನಿ ರೂಪದಲ್ಲಿ ಕೇಳಿಸ್ಬೋದು. ಇನ್ನು ಈಗಿನ ಜನರೇಷನ್ಗೆ ತುಂಬಾ ಯೂಸ್ಫುಲ್ ಆಗಿರೋದು ಓಲಾ, ಊಬರ್, ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ. ಈ ಓಲಾ ಮತ್ತೆ ಊಬರ್ ಟ್ಯಾಕ್ಸಿ ಬುಕಿಂಗ್ ಆಪ್ಗಳು. ನಾವು ಎಲ್ಲಾದ್ರೂ ಹೋಗಿ ವೆಹಿಕಲ್ ಇಲ್ಲದೆ ಒದ್ದಾಡಿದಾಗ ಈ ಓಲಾ ಅಥವಾ ಊಬರ್ ನ ಸಹಾಯದಿಂದ ಕಾರ್ ಅಥವಾ ಟ್ಯಾಕ್ಸಿನ ಬುಕ್ ಮಾಡಬಹುದು. ಸುಮ್ನೆ ಆಟೋ ಹಿಡಿಬೇಕು ಅನ್ನೋ ಟೆನ್ಷನ್ ಇರಲ್ಲ. ಇನ್ನು ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ ನಮ್ಗೆ ಹೊಟ್ಟೆ ಹಸ್ದಾಗ ನಾವಿರೋ ಜಾಗಕ್ಕೆ ಊಟ ತಂದ್ಕೊಡೋ ಆಪ್ಗಳು. ಅಲ್ಲದೆ ನಾವ್ ಎಲ್ಲಾದ್ರೂ ಗೊತ್ತಿಲ್ಲದೆ ಇರೋ ಊರಿಗೆ ಹೋದ್ರೆ ಅಲ್ಲೇ ಹತ್ತಿರದಲ್ಲಿರೋ ಹೋಟೆಲ್ ಹುಡ್ಕಕ್ಕೂ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಎಸ್, ಆಗ್ಲೇ ಕೆಲವು ಆಪ್ಗಳ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಅದನ್ನ ಕಂಟಿನ್ಯೂ ಮಾಡೋಣ. ನಾನಿವಾಗ ಒಂದು ಸ್ಪೆಷಲ್ ಆಪ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ, ಅದೇ ವೇಜ್ ಆಪ್. ಇದೇನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹೇಳ್ತೀನಿ ಕೇಳಿ. ನಾವೆಲ್ಲಾದ್ರೂ ಹೋಗ್ತಿದ್ದೀವಿ ಅಂದ್ರೆ ಈ ವೇಜ್ ಆಪ್ ಎಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಎಲ್ಲಿ ರೋಡ್ ಬ್ಲಾಕ್ ಆಗಿದೆ ಅಂತ ಮುಂಚೆನೆ ನಮ್ಗೆ ತೋರಿಸುತ್ತೆ. ಬರೀ ಅಷ್ಟೇ ಅಲ್ಲ, ಎಲ್ಲಿ ರೋಡ್ ಕೆಲಸ ಆಗ್ತಿದೆ, ಎಲ್ಲಿ ರಸ್ತೆ ಮುಚ್ಚಿದ್ದಾರೆ, ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತಾನೂ ತೋರಿಸುತ್ತೆ. ಅಲ್ಲದೆ ನಾವ್ ಯಾವ ರೂಟಿಂದ ಹೋಗ್ಬೋದು ಮತ್ತೆ ಯಾವ ರೂಟಿಂದ ಹೋದ್ರೆ ಬೇಗ ರೀಚ್ ಆಗ್ತೀವಿ ಅನ್ನೋದನ್ನು ತೋರಿಸುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಪ್ ಬಗ್ಗೆ ಮಾತಾಡೋದಿದೆ, ಅದ್ ಯಾವ್ದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಲೋ, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಈ ಸ್ಪೀಡ್ ಆಗಿ ಹೋಗ್ತಿರೋ ಪ್ರಪಂಚದಲ್ಲಿ ಹೈ ಸ್ಪೀಡ್ ಆಗಿ ಓಡ್ತಿರೋದು ಅಂದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಿಂದೆ ಪ್ರಪಂಚದಲ್ಲಿ ವೇಗವಾಗಿ ಓಡ್ತಿದ್ದುದು ಯಾವುದು ಅಂತ ಕೇಳಿದ್ರೆ ಮನುಷ್ಯನ ಮನಸ್ಸು ಅಂತಿದ್ರು. ಅದೇ ಈಗ ಕೇಳಿದ್ರೆ ಚಾಟ್ GPT, ಜೆಮಿನಿ, ಮೆಟಾ AI ಅಂತಾರೆ. ಮನುಷ್ಯನಾದ್ರೂ 1 ಸೆಕೆಂಡ್ ಯೋಚನೆ ಮಾಡಬಹುದು, ಆದ್ರೆ ಚಾಟ್ GPT, ಜೆಮಿನಿ, AI 0.5 ಸೆಕೆಂಡು ಯೋಚನೆ ಮಾಡದೆ ತಟ್ ಅಂತ ನಾವು ಕೇಳಿದಕ್ಕೆಲ್ಲ ಉತ್ತರ ಕೊಡುತ್ತೆ. ಈ ಆಪ್ಗಳನ್ನ ಸೃಷ್ಟಿ ಮಾಡಿರೋ ಮನುಷ್ಯನನ್ನೇ ಹಿಂದೆ ಹಾಕಿ ಕೈಗೆ ಸಿಗ್ದಿರೋವಷ್ಟು ಸ್ಪೀಡ್ ಆಗಿ ಓಡ್ತಿದೆ. ಹಿಂದೆ ನಮ್ಗೇನಾದ್ರೂ ಬೇಕು ಅಂದ್ರೆ ಅಥವಾ ಕೇಳ್ಬೇಕು ಅನ್ಸಿದ್ರೆ ಗೂಗಲ್ ಮಾತ್ರ ಹೆಲ್ಪ್ ಮಾಡ್ತಿದ್ದುದು. ಆದ್ರೆ ಈಗ ಗೂಗಲ್ನ ಮರ್ಸೋವಷ್ಟು ಈ AI ಆಪ್ಗಳು ಬೆಳೀತಾ ಇವೆ. ನಮ್ಮನ್ನ ಹೆಚ್ಚು ಕಾಯಿಸದೆ ಕೇಳಿದ ತಕ್ಷಣ ಕೇಳಿದಕ್ಕೆಲ್ಲ ಉತ್ತರ ಕೊಡೋ ಈ ಆಪ್ಗಳು ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ, ಜೊತೆಗೆ ಕಂಫರ್ಟ್ ಕೂಡ ಕೊಡುತ್ತೆ. ನಾನು ಆಗ್ಲೇ ಒಂದು ಸೂಪರ್ ಆಪ್ ಬಗ್ಗೆ ಹೇಳ್ತೀನಿ ಅಂತ ಅಂದಿದ್ದೆ. ಆ ಸೂಪರ್ ಆಪ್ ಹೆಸರು TATA 1MG. ಈ ಆಪ್ ನಲ್ಲಿ ನಾವು ಔಷಧಿಗಳನ್ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು, ಹೆಲ್ತ್ ರಿಲೇಟೆಡ್ ಅಡ್ವೈಸ್ ನ ಪಡ್ಕೋಬಹುದು. ಮತ್ತೆ TATA 1MG ಆಪ್ ನಲ್ಲಿ ಬ್ಲಡ್ ಟೆಸ್ಟ್ ಅಥವಾ ಬೇರೆ ಬೇರೆ ಲ್ಯಾಬ್ ಟೆಸ್ಟ್ ಗಳಿದ್ರೆ ಬುಕ್ ಮಾಡ್ಕೋಬಹುದು, ಜೊತೆಗೆ ಲ್ಯಾಬ್ ರಿಪೋರ್ಟ್ ಗಳನ್ನ ಆನ್ಲೈನ್ ಅಲ್ಲೇ ನೋಡಬಹುದು. ಮತ್ತೇನಕ್ಕೆ ತಡ, ನೀವು ಯೂಸ್ ಮಾಡಿ. ಈ ಆಪ್ ಗಳು ನಿಮ್ ಫೋನ್ ಅಲ್ಲೂ ಇರುತ್ತೆ, ನೀವು ಕೂಡ ಈ ಆಪ್ ಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ 2 ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಸುಮ್ನೆ ಫೋನ್ನ ಎಂಟರ್ಟೈನ್ಮೆಂಟ್ ಆಗಿ ಉಪಯೋಗಿಸುವ ಬದಲು ಹೀಗೆ ಯೂಸ್ಫುಲ್ ಆಗಿ ಉಪಯೋಗಿಸುವುದನ್ನ ಶುರು ಮಾಡಿ. ಆಗ ನಮ್ ಫೋನೇ ನಮ್ಮ ಬೆಸ್ಟ್ ಫ್ರೆಂಡ್ ಆಗುತ್ತೆ. ಇವತ್ತಿನ ಈ ಇನ್ಫಾರ್ಮೇಟಿವ್ ಪ್ರೋಗ್ರಾಮ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ಸಲ ಒಂದು ಹೊಸ ವಿಷಯ ನಿಮ್ಗೋಸ್ಕರ ತರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಖುಷಿಯಾಗಿರಿ. ಇದು ನಿಮ್ಮ ನೆಚ್ಚಿನ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟ

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.

ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ